107.8 FM. Radio Saran. Iga app nalu.

0: రేడియో సారం ఇక యాప్ నందు కూడా లభ్య.
1: 107.8 FM
0: రేడియో సారం ఇక యాప్ నందు కూడా లభ్య.
2: రేడియో సారం 107.8 FM.
3: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
4: ಸಹೋದರಿಗೆ ನಮಸ್ಕಾರ.
5: ಎಲ್ರಿಗೂ ಯಶಸ್ಸು ಬೇಕು ಅಂತ ಎಲ್ರಿಗೂ ಇದೆ ಅಲ್ವಾ? ಯಶಸ್ಸು ಬೇಡ ಅನ್ನೋರು ಒಬ್ರು ಇಲ್ಲ. ಎಲ್ರೂ ಯಶಸ್ಸು ಬೇಕು ಅಂತೀವಿ. ಯಶಸ್ಸು ಅಂದ್ರೆ ಏನು ಅಂತ ಗೊತ್ತಿಲ್ಲ ಸ್ಪಷ್ಟ ನಮಗೆ. ಯಶಸ್ಸು ಅಂದ್ರೆ ಏನು? ತುಂಬಾ ದುಡ್ಡು ಇರ್ಬೇಕು ನನಗೆ. ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ನಾನಾಗ್ಬಿಟ್ರೆ ಯಶಸ್ಸು ಸಿಕ್ಕಂಗಾಯ್ತು. ಇವತ್ತು ನಮ್ಮ ಸೊಸೈಟಿ ಹಾಗೆ ಇದೆಯಲ್ವಾ? ಅನ್ನಲ್ವಾ, 10 ವರ್ಷದಿಂದ ಸೈಕಲ್ ಇರಲಿಲ್ಲ ಸರ್ ಅವರಿಗೆ. ಈಗ ನೋಡಿ, ಏನು ಕಾರು, ಏನು ಬಂಗ್ಲೆ, ಭಾರಿ ಶ್ರೀಮಂತ ಆಗಿಬಿಟ್ಟಿದ್ದಾರೆ. ಯಶಸ್ಸು ಬಂದುಬಿಟ್ಟಿದೆ ಅವರಿಗೆ. ಅನ್ನಲ್ವಾ, ವಿ ಥಿಂಕ್ ದಟ್ ಮನಿ ಈಸ್ ಸಕ್ಸಸ್. ಆ ಹುಡುಗರು ಕ್ಲಾಸಲ್ಲಿ ನನಗೆ ಹೇಳಿದಾಗ ಐ ಆಸ್ಟ್ ಎ ಕ್ವಶನ್ ಟು ದಮ್ ಬ್ಯಾಕ್. ಒಂದು ಕ್ವಶನ್ ಕೇಳಿದೆ ಅವರಿಗೆ, ಟೆಲ್ ಮೀ ಹೂ ವಾಸ್ ದ ರಿಚೆಸ್ಟ್ ಮ್ಯಾನ್ ಇನ್ ದ ಇಯರ್ 2000. ಯು ಕ್ಯಾನ್ ಡೂ ದ್ಯಾಟ್ ವಿದೌಟ್ ಗೋಯಿಂಗ್ ಟು ಗೂಗಲ್ ಭಗವಾನ್. ಟ್ರೈ ಟು ಚೆಕ್ ಹೂ ವಾಸ್ ದ ರಿಚೆಸ್ಟ್ ಮ್ಯಾನ್ ಇನ್ ದ ಇಯರ್ 2000. ಐ ಎಮ್ ನಾಟ್ ಆಸ್ಕಿಂಗ್ ದ ಏನ್ಷಿಯಂಟ್ ಇನ್ಫಾರ್ಮೇಷನ್. 18 ವರ್ಷಗಳ ಹಿಂದೆ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರಾಗಿದ್ರು ಅಂತ ಕೇಳಿದೆ. ಹುಡುಗರು ತಲೆ ತೋರಿಸ್ಕೊಂಡ್ರು. ನಾನು ಹೇಳಿದೆ, ಬಿಲ್ ಗೇಟ್ಸ್ ಅಲ್ಲ, ವಾರನ್ ಬಫೆ ಅಲ್ಲ. ಎರಡು ಹೆಸರು ತೆಗೆದುಬಿಟ್ಟೆ ನಾನೇ. ಗೊತ್ತಿಲ್ಲ ಸರ್, ಹುಡುಗರು ನಾರ್ಮಲ್ ಸ್ಟೈಲ್ ಇದೆಯಲ್ಲ ಅಲ್ಲಿ ಹುಡುಗರದು. ಐ ಡೋಂಟ್ ನೋ ಅಂದರು. ಐ ಡೋಂಟ್ ವರಿ, ಐ ಆಲ್ಸೋ ಡೋ ನಾಟ್ ನೋ. ಹೂ ರಿಮೆಂಬರ್ಸ್? ಪ್ಲೀಸ್ ರಿಮೆಂಬರ್, ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರಾಗಿದ್ದರು 18 ವರ್ಷದ ಹಿಂದೆ ಯಾರೂ ಲೆಕ್ಕ ಇಟ್ಟಿಲ್ಲ. ಪ್ರತಿ ವರ್ಷ ನಂಬರ್ ಚೇಂಜ್ ಆಗ್ತದೆ. ಹೂ ಕೀಪ್ಸ್ ಟ್ರ್ಯಾಕ್ ಆಫ್ ಇಟ್? ಮತ್ತು ಇನ್ನೊಂದು, ಅವನು ಶ್ರೀಮಂತ, ನನಗೇನು ಪ್ರಯೋಜನ ಅಲ್ವಾ? ಆದ್ದರಿಂದ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರಾಗಿದ್ದರೂ ಲೆಕ್ಕ ಇಟ್ಟಿಲ್ಲ. ಆದ್ದರಿಂದ ಶ್ರೀಮಂತಿಗೆ ಬೈ ಇಟ್ ಸೆಲ್ಫ್ ಈಸ್ ನಾಟ್ ಸಕ್ಸಸ್. ಸಕ್ಸಸ್ ಅಂದರೆ ಏನು? ಹೀಗೆ ಬಂದು ಹಾಗೆ ಹೋಗೋದಲ್ಲ. ಒಂದು 10 ವರ್ಷ ಇರಬೇಕು, ಶಾಶ್ವತವಾಗಿ ಇರಬೇಕು, ಅದು ಭಾಳ ವರ್ಷ ಇರಬೇಕು. ಹಾಗಿಲ್ಲ, ಪ್ರತಿ ವರ್ಷ ಒಬ್ಬರು ಚೇಂಜ್ ಆಗೋದಾದರೆ ಯಶಸ್ಸು ಅನ್ನೋದು ಹೇಗೆ? ಮುಂದಿನ ವರ್ಷ ಅವ್ರು ನಂಬರ್ 1 ಇಲ್ಲ, ನಂಬರ್ 2 ಯಾರು ಆಗ್ಬೋದು?

0: Radio Saran 107.8 FM.
1: ಇನ್ನು ಕೆಲವರು ಭ್ರಮೆ ಇದೆ, ಅಧಿಕಾರ ಇದ್ರೆ ಯಶಸ್ಸು. ನಿಜ ಅಲ್ವಾ? ಭಾರತದ ಪ್ರಧಾನಮಂತ್ರಿ ಆಗೋದು ಯಶಸ್ಸು ಹೌದು ಅಲ್ವೋ? ಯಶಸ್ಸು ಅಲ್ವಾ? 125 ಕೋಟಿ ಜನಸಂಖ್ಯೆ ಇರುವಂಥ ದೇಶಕ್ಕೆ ಒಬ್ಬರೇ ಪ್ರಧಾನಮಂತ್ರಿ, ಯಶಸ್ಸು ಅನಿಸುತ್ತೆ. ನಾನು ಹಾಗೆ ಅಂದ್ಕೊಂಡಿದ್ದೆ, ಮನೆಯವರೆಗೂ ಯಶಸ್ಸು ಅಂದ್ಕೊಂಡಿದ್ದೆ. ಗುಜರಾತಲ್ಲಿ ರಾಜ್ಕೋಟ್ ಅಂತ ಒಂದು ಇದೆ, ಅಲ್ಲಿ ನಾನು ಮೇಲೆ ಮೇಲೆ ಹೋಗಬೇಕಾಗತ್ತೆ. ಅಲ್ಲಿ ಒಂದು 50 ಜನ CBSE ಸ್ಕೂಲ್ ಪ್ರಿನ್ಸಿಪಲ್ಸ್ ಇದ್ರು ನನ್ನ ಜೊತೆಗೆ, ಅವ್ರಿಗೊಂದು ಟ್ರೈನಿಂಗ್ ಮಾಡ್ತಾ ಇದ್ದೆ. ಈ CBSE ಸ್ಕೂಲ್ ಪ್ರಿನ್ಸಿಪಾಲ್ಗೆ ನಾವು ದೊಡ್ಡ ಪ್ರಶ್ನೆ ಕೇಳಬಾರ್ದು, ಬುದ್ಧಿವಂತರಿರ್ತಾರೆ ಸಾಮಾನ್ಯವಾಗಿ ಅವರು ಅಂದ್ಕೊಂಡಿದ್ದೆ ನಾನು. ಆದರೂ ಕೇಳಿಬಿಟ್ಟೆ ದೊಡ್ಡ ಪ್ರಶ್ನೆ. ಏನು ಕೇಳಿದೆ ಅಂದರೆ, ಹೆದರ್ಕೊಂಡೇ ಕೇಳಿದೆ, ನೋಡಿ ಎಲ್ಲರಿಗೂ ಪೇಪರ್ ಪೆನ್ಸಿಲ್ ಇದೆಯಾ? ಇವು ಎಕ್ಸಸೈಸ್ ಮನೆಗೆ ಹೋದ್ಮೇಲೆ ಮಾಡಿದೆ, ತುಂಬ ಚೆನ್ನಾಗಿರೋ ಎಕ್ಸಸೈಸ್ ಇದು, ಪೇಪರ್ ಪೆನ್ಸಿಲ್ ಇದೆ ಅಂದರು. ನಿಮಗೆ 2 ನಿಮಿಷ ಟೈಮ್ ಕೊಡ್ತೀನಿ, ಭಾರತದ ಎಲ್ಲ ಪ್ರಧಾನಮಂತ್ರಿಗಳ ಹೆಸರು ಬರೀರಿ ಅಂದೆ. ಎಲ್ಲ ನೆಹರು ಇಂದ ಹಿಡಿದು ಇಲ್ಲಿವರೆಗೂ ಯಾರ್ಯಾರಾಗಿದ್ದಾರೋ ಅವ್ರು ಎಲ್ಲರದ್ದು ಹೆಸರು ಬರೀರಿ ಅಂದೆ. 2 ನಿಮಿಷ ಕೊಟ್ಟೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, 50 ಜನದಲ್ಲಿ 39 ಜನ ಎಲ್ಲರದ್ದು ಹೆಸರು ಬರೀಲಿಲ್ಲ, ಯಾವುದೋ ಒಂದೋ ಎರಡೋ ಹೆಸರು ಮರೆತು ಹೋಗಿತ್ತು ಅಲ್ಲಿ ಅಲ್ಲಿ. ಪಾಪ ಬೇಜಾರು ಮಾಡಿಕೊಂಡ್ರು, ಸಾರಿ ಸರ್ ನಾವು ನೆನಪೇ ಇಲ್ಲ ನೋಡಿ ಸರ್ ಅವರು. ಅದು ವೈ ಆರ್ ಯು ಫೀಲಿಂಗ್ ಬ್ಯಾಡ್? ದೇ ಶುಡ್ ಫೀಲ್ ಬ್ಯಾಡ್. ನಿಮಗೆ ಯಾಕೆ ಕೆಟ್ಟನಿಸ್ಬೇಕು, ಬರ್ತಾರೆ ಅವ್ರು ಕೆಟ್ಟನಿಸ್ಬೇಕು. ಅಯ್ಯೋ ಪ್ರಧಾನಮಂತ್ರಿ ಆದರೂ ಜನ ನೆನಪಿಡ್ತಾರೆ ಅಂತ ಗ್ಯಾರಂಟಿ ಇಲ್ಲ ಅಲ್ವಾ? ದಯವಿಟ್ಟು ಪ್ರಯತ್ನ ಮಾಡಿ ನೋಡಿ. ಈ ನಾನು ಹೇಳಿದ್ದೀನಲ್ಲ, ಮನೆಗೆ ಹೋಗಿ ಒಂದು ಪೇಪರ್ ತೊಗೊಂಡು ಭಾರತದ ರಾಷ್ಟ್ರಪತಿಗಳ ಹೆಸರು ಬರೀರಿ, ತಮಾಷೆ ಹೇಳ್ತೀನಿ ನಿಮಗೆ. ಆಶ್ಚರ್ಯ ನನಗಾಗೋದು, ಪ್ರಧಾನಮಂತ್ರಿಗಿಂತ ರಾಷ್ಟ್ರಪತಿ ಇನ್ನೂ ಕಷ್ಟ ಬರೆಯೋದು. ಕೆಲವರನ್ನ ಮರೆಯೋದೇ ಇಲ್ಲ ನಾವು, ಕೆಲವ್ರನ್ನ ಏನಾದರೂ ನೆನಪಿರಲ್ಲ. ನನಗೆ ಆಶ್ಚರ್ಯ, ಒಂದೇ ಪೊಸಿಷನ್ ತಾನೇ ಅದು, ಒಬ್ಬರೇ ರಾಷ್ಟ್ರಪತಿ ಭಾರತಕ್ಕೆ, ಅದೇ ಕುರ್ಚಿ ಅದೇ ರಾಷ್ಟ್ರಪತಿ ಭವನ, ಆದರೆ ಕೆಲವರು ನೆನಪಿದೆ ಕೆಲವರು ನೆನಪಿಲ್ಲ. ಯಾಕೆ? ಯಾರು ಪ್ರಯತ್ನದಿಂದ ಸಾಧನೆಯಿಂದ ದೊಡ್ಡವರಾದರೂ ಅವ್ರನ್ನ ದೇಶ ಮರೆಯೋಲ್ಲ. ಯಾವುದೋ ಪೊಲಿಟಿಕಲ್ ಕಂಪಲ್ಷನ್ನಿಂದ ಯಾರಾದರೂ ಆದರೆ ಅವ್ರು ನೆನಪಿರಲ್ಲ. ಆದ್ದರಿಂದ ಸ್ಥಾನದಿಂದ ದೊಡ್ಡವರಾದವ್ರು ಯಾರೂ ಇಲ್ಲ, ಸಾಧನೆಯಿಂದ

0: Radio Sarang 107.8 FM.
1: ಈಗ ನನಗೆ ನೆನಪಿದೆ, ನೀವೆಲ್ಲ ಯಂಗ್ಸ್ಟರ್ಸ್ ಭಾರತದ ರಾಷ್ಟ್ರಪತಿಗಳ ಹೆಸರು ಕೇಳಿದಾಗ ಕೆಲವರು ಹೆಸರು ಮರಿಬಹುದು, ಕೆಲವರು ಹೆಸರು ಮರೆಯೋಕೆ ಸಾಧ್ಯವೇ ಇಲ್ಲ. ನೀವು ಕೆನ್ ಯು ಟೆಲ್ ಮಿ ದ ನೇಮ್ ಆಫ್ ಒನ್ ಪರ್ಸನ್ ಯು ಡೋಂಟ್ ವಾಂಟ್ ಟು ಫಾರ್ಗೆಟ್? ಡಾಕ್ಟರ್ ಕಲಾಂ. ಯೆಸ್, ಐ ಹರ್ಡ್ ಕರೆಕ್ಟ್ಲಿ. ಡಾಕ್ಟರ್ ಕಲಾಂ, ಯಾಕೆ, ವಾಟ್ ಈಸ್ ಸೋ ಸ್ಪೆಷಲ್ ಅಬೌಟ್ ಹಿಮ್? ಯಾಕೆ ಅವರು ರಾಷ್ಟ್ರಪತಿ ಆಗಿದ್ರು, ಅವರಾದ್ಮೇಲೆ ಮೂರು ಜನ ಆಗಿದ್ದಾರೆ. ಈಗ ಅವರಾದ್ಮೇಲೆ ಮೂರು ಜನ ಆಗಿದ್ದಾರೆ. ನನಗೊಂದು ಭಾಗ್ಯ ಇತ್ತು, ಭಗವಂತನ ಕೃಪೆ ಅದು. 2001 ಅವ್ರು ತೀರ್ಕೊಳ್ಳುವವರೆಗೂ ಅವ್ರ ಜೊತೆಗಿರುವಂಥ ಭಾಗ್ಯ ನನಗಿತ್ತು. ಅಂದರೆ ರಾಷ್ಟ್ರಪತಿ ಆಗೋದಕ್ಕಿಂತ ಮೊದಲಿಂದ ಪರಿಚಯ ನನಗೆ. ಅವರು ಅಣ್ಣಾ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದರು. ನಾನು ಅಣ್ಣಾ ಯೂನಿವರ್ಸಿಟಿಗೆ ವಿಸಿಟಿಂಗ್ ಫ್ಯಾಕಲ್ಟಿ ಅಂತ ಹೋಗ್ತಾ ಇದ್ದೆ ಪಾಠ ಮಾಡೋದಕ್ಕೆ. ಬಾಲ್ ಗುರುಸ್ವಾಮಿ ಅಂತ ಕಂಪ್ಯೂಟರ್ ಸೈನ್ಸ್ ಲೆಕ್ಚರರ್ಸ್ಗೆಲ್ಲ ಗೊತ್ತಿರುತ್ತೆ, ಬಾಲ್ ಗುರುಸ್ವಾಮಿ ಇಸ್ ಅನ್ ಅಥಾರಿಟಿ ಆನ್ ಸಿ ಲ್ಯಾಂಗ್ವೇಜ್. ಅವರು ಅಣ್ಣಾ ಯೂನಿವರ್ಸಿಟಿ ವೈಸ್ ಚಾನ್ಸಲರ್, ನನ್ನ ಸ್ನೇಹಿತ ಆತ, ಬಾಲು ಅಂತ ಕರಿತೆ. ಅಲ್ಲಿ ಹೋಗ್ಬೇಕು, ಬಾಲು ಜೊತೆ ಊಟ ಮಾಡಬೇಕು. ಕಮಾನ್ ಶಾಲ್ ವಿ ಗೋ ಟು ಕಲಾಂ ಅನ್ಬೇಕು ಅವರು. ಹೋಗೋದು. ಕಲಾಂ ವಾಸ್ ಅ ಫ್ರೀ ಮ್ಯಾನ್, ವಾರಕ್ಕೊಂದು 2-3 ತಾಸು ಪಾಠ ಮಾಡೋರು. ಒಂದು ದೊಡ್ಡ ರೂಮ್ ಇತ್ತು. ಹೋದ ತಕ್ಷಣ ಯು ಹ್ಯಾಡ್ ಯುವರ್ ಲಂಚ್ ಅನ್ನೋ, ಎಸ್ ಸರ್ ಅನ್ಬೇಕು. ಕಮ್ ಸಿಡ. ಪಕ್ಕದಲ್ಲಿ ಡಬ್ಬ ತೆಗೆದು ಈ ಕಡಲೆಕಾಯಿ ಬೀಜ, ಫ್ರೈಡ್ ಗ್ರೌಂಡ್ನಟ್ಸ್ ಒಂದು ಹ್ಯಾಂಡ್ ಫುಲ್ ಕೊಡಬೇಕು, ತಿನ್ನು, ಇಸ್ ಗುಡ್ ಫಾರ್ ಹೆಲ್ತ್ ಅನ್ಬೇಕು. ನನಗೂ ಕೆಲಸ ಇಲ್ಲ, ಬೆಂಗಳೂರು ಬರೋ ಫ್ಲೈಟ್ ತನಕ ನನಗೇನು ಕೆಲಸ ಇಲ್ಲಲ್ಲ. ಕೂತು 2-2 ತಾಸು 3-3 ತಾಸು ಮಾತಾಡ್ತಾ ಇದ್ವಿ. ಹಿ ವುಡ್ ಶೇರ್ ಸಮ್ ಆಫ್ ದಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆಫ್ ಹಿಸ್ ಲೈಫ್. ಆವಾಗಿಂದ ಪರಿಚಯ ಇರೋದ್ರಿಂದ ಮುಂದೆ ಗಾಢ ಆಯಿತು. ಮುಂದೆ ಕರ್ನಾಟಕಕ್ಕೆ ಒಳಭಾಗದಲ್ಲಿ ಎಲ್ಲೇ ಬಂದರೂ ಕೂಡ ಐ ಹ್ಯಾಡ್ ಟು ಟ್ರಾನ್ಸ್ಲೇಟ್ ಇಮ್ ಇನ್ ಟು ಕನ್ನಡ. ನಾನು 10 ಸಲ ಹೇಳಿದೆ, ಸರ್ ನಾನು ಕನ್ನಡ ಪ್ರೊಫೆಸರ್ ಅಲ್ಲ, ಬೇಕಾದ್ರೆ ಗೊತ್ತು ಮಾಡ್ಕೊಡ್ತೀನಿ ಯಾರೋ ಕನ್ನಡದವ್ರು. ನೋ ನೋ ನೋ ನೋ, ಅವ್ರ ಸ್ಟೈಲ್ ಗೊತ್ತಲ್ಲ ನಿಮಗೆ, ಯು ನೋ ಮಿ ಐ ನೋ ಯು, ಯು ಡೂ ಇಟ್ ಅನ್ನೋರು. ಐ ಸರ್ ಓಕೆ ಮಾಡ್ತಿದ್ದೆ. ಅವ್ರು ನೋಡಿ ನೋಡಿ ನನಿಸಿದ್ದು, ನಿಮಗೊಂದು ಘಟನೆ ನಾನು ಇವತ್ತು ಹೇಳಬೇಕು, ಪ್ಲೀಸ್ ಇಸ್ ನಾಟ್ ಪಬ್ಲಿಷ್ಡ್ ಎನಿವೇರ್, ಇಫ್ ಕ್ಯಾನ್ ಬಿ ಪಬ್ಲಿಷ್ಡ್ ಓನ್ಲಿ ಐ ಕ್ಯಾನ್ ರೈಟ್ ಅಬೌಟ್ ಇಟ್ ಬಿಕಾಸ್ ಐ ವಾಸ್ ಎ ವಿಟ್ನೆಸ್ ಟು ಇಟ್. ವೈ ಕಲಾಂ ರಿಮೇನ್ಸ್ ಇನ್ ಅವರ್ ಮೈಂಡ್ ಆಸ್ ಒನ್ ಆಫ್ ದಿ ಬೆಸ್ಟ್ ಪ್ರೆಸಿಡೆಂಟ್ಸ್ ಆಫ್ ಇಂಡಿಯಾ. ವಾಟ್ ಡಿಸ್ಟಿಂಗ್ವಿಷಸ್ ಹಿಮ್ ಫ್ರಾಮ್ ದಿ ಅದರ್ಸ್, ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಟು ಮೀ. ಕುಶಾಲ್ ನಗರಕ್ಕೆ ಬಂದಿದ್ರು ಮಡಿಕೇರಿ ಹತ್ರ ಪ್ರೆಸಿಡೆಂಟ್ ಆಗಿದ್ದಾಗ. ಪ್ರೆಸಿಡೆಂಟ್ ಆಗಿದ್ದಾಗ ಸೆಕ್ಯೂರಿಟಿ ಹೆಂಗಿರ್ತದೆ ಅಂತ ನಿಮ್ಗೆ ಗೊತ್ತಿದೆ, ವೆರಿ ಟೈಟ್ ಸೆಕ್ಯೂರಿಟಿ. ಸೀನ್ಸ್ ಐ ಹ್ಯಾಡ್ ಟು ಟ್ರಾನ್ಸ್ಲೇಟ್ ಹಿಮ್, ನಗೊಂದು ಸ್ಟೇಜ್ ಪಾಸ್ ಅಂತ ಕೊಟ್ಟಿರ್ತಾರೆ. ಓನ್ಲಿ ಸ್ಟೇಜ್ ಪಾಸ್ ಇದ್ದವ್ರನ್ನ ಮಾತ್ರ ಸ್ಟೇಜ್ ಮೇಲೆ ಬಿಡ್ತಾ ಇದ್ರೆ ಬಿಡೋಲ್ಲ, ಸೆಕ್ಯೂರಿಟಿದು ಸ್ಟೇಜ್ ಪಾಸ್ ಹಾಕ್ಕೊಂಡಿದ್ದೆ. ಬಂದರು ಕಲಾಂ ಜೊತೆಗೆ ಗವರ್ನರ್ ಇದ್ದರು, ಚೀಫ್ ಮಿನಿಸ್ಟರ್, ಇನ್ನೊಬ್ಬರು ಸ್ವಾಮಿಗಳಿದ್ದರು. ಎಲ್ಲರೂ ಬಂದು ಸ್ಟೇಜ್ ಮೇಲೆ ಹೋದರು. ಸುಮಾರು 1.5 ಲಕ್ಷ ಜನ ಕೂತಿದ್ದಾರೆ ಆಡಿಟೋರಿಯಮಲ್ಲಿ, ಶಾಮಿಯಾನ ಹಾಕ್ಬಿಟ್ಟಿದ್ದಾರೆ. ಹೂ ವಾಸ್ ದ ಸೆಂಟರ್ ಆಫ್ ಅಟ್ರಾಕ್ಷನ್? ಕಲಾಂ. ಎವ್ರಿಬಡಿ ಕೇಮ್ ಟು ಸಿ ಕಲಾಂ ಓನ್ಲಿ. ಆ ಗಲಾಟೆಯಲ್ಲಿ ಅವ್ರ ಸೆಕ್ಯೂರಿಟಿ ಕಾರ್ಡನಲ್ಲಿ ಹಿಂಗೆ ಹೋಗ್ಬೇಕಾದ್ರೆ ನಾನು ಯಾಕೆ ಗದ್ದಲದಲ್ಲಿ ಹೋಗಬೇಕು, ನಿಧಾನಕ್ಕೆ ಹೋದ್ರಾಯಿತು ಅಂತ ಉಳ್ಕೊಂಡೆ. ಅವ್ರು ಹೋಗಿ ಕೂತ್ಮೇಲೆ ಆ ರಾಷ್ಟ್ರಗೀತೆ ಆಯಿತು. ಅವ್ರು ನಿಧಾನಕ್ಕೆ ನಾನು ಸ್ಟೇಜ್ ಮೇಲೆ ಆ ಎಡಗಡೆಯಿಂದ ಮೇಲೆ ಹತ್ತಿದೆ. ಮೇಲೆ ಹೋಗುವಾಗ ನೋಡಿದೆ, ಎಡಗಡೆಗೆ ಒಂದು ಪುಟ್ಟ ಹುಡುಗಿ ಅಳ್ತಾಯಿತ್ತು. 5.5-6 ಇಯರ್ ಓಲ್ಡ್ ಚೈಲ್ಡ್ ವಾಸ್ ಕ್ರೈಂಗ್.

0: റേഡിയോ സാരംഗ് 107.8 FM.
1: ಅವ್ರ ತಂದೆ ಕೇಳಿದೆ, ಯಾಕೆ ಹೇಳ್ತಾಳೆ ಇವಳು ಅಂತ ಕೇಳಿದೆ. ಅವ್ರು ಹೇಳಿದ್ರು, ಸರ್ ಕಲಾಂ ಸಾಹೇಬ್ರಿಗೆ ಶೇಕ್ ಹ್ಯಾಂಡ್ ಮಾಡಬೇಕು ಅಂತ ಮಾಡಿದ್ಲು ಸರ್, ಹೋದ್ಲು, ಆ ಸೆಕ್ಯೂರಿಟಿ ಅವ್ರು ಬಿಡಲಿಲ್ಲ ಸರ್, ಅದಕ್ಕೆ ಅಳ್ತಾ ಇದ್ದಾಳೆ ಅಂತ. ಆಯ್ತು, ಕುತ್ಕೊಂಡಿರಿ, ನೋಡೋಣ ಏನಾಗ್ತದೆ ಅಂತ ಹೇಳಿದೆ. ನಾನು ಟೈಮ್ ಬಂತಲ್ಲ ಟ್ರಾನ್ಸ್ಲೇಷನ್ ಮಾಡೋದಕ್ಕೆ, ಅವ್ರು ಪೋಡಿಯಂ ಮೇಲೆ ನಿಂತ್ಕೊತಾರೆ, ಪಕ್ಕದಲ್ಲಿ ನಾನು ನಿಂತ್ಕೊಂಡು ಅವ್ರು ಟ್ರಾನ್ಸ್ಲೇಷನ್ ಮಾಡಿದೆ. ಮಾಡಿ ಅವ್ರು ತಮ್ಮ ಚೇರ್ ಮೇಲೆ ಕೂತ್ಕೊಂಡಾಗ ನಾನು ಹಿಂದೆ ಹೋಗಿ ನಿಂತು ಹೇಳಿದೆ, ಸರ್ ಒಂದು ಕೆಲಸ ಆಗಬೇಕಲ್ಲ. ವಾಟ್ಸ್ ದ್ಯಾಟ್ ಅಂದರು. ಕ್ಯಾನ್ ಯು ಸಿ ದ್ಯಾಟ್ ಲಿಟಲ್ ಗರ್ಲ್, ಶಿ ಈಸ್ ಕ್ರೈಯಿಂಗ್ ಅಂದೆ. ಹೀಗೆ ನೋಡಿದ್ರು, ಯಾ ವೈ ಶಿ ಕ್ರೈಯಿಂಗ್ ಅಂದರು. ಶಿ ವಾಂಟೆಡ್ ಟು ಶೇಕ್ ಹ್ಯಾಂಡ್ ವಿತ್ ಯು, ಬಟ್ ಯುವರ್ ಸೆಕ್ಯೂರಿಟಿ ಡಿಡ್ ನಾಟ್ ಅಲಾವ್. ಪ್ಲೀಸ್ ಬಿಲೀವ್ ಮೀ, 1000 ಪೀಪಲ್ ವಾಂಟ್ ಟು ಶೇಕ್ ಹ್ಯಾಂಡ್ ವಿತ್ ದ ಪ್ರೆಸಿಡೆಂಟ್ ಆರ್ ದಿ ಪ್ರೈಮ್ ಮಿನಿಸ್ಟರ್, ಇಸ್ ನಾಟ್ ಪಾಸಿಬಲ್. ಯು ಕುಡ್ ಹ್ಯಾವ್ ಸೆಡ್ ಐ ನೋ ಐ ಎಮ್ ಸಾರಿ ಐ ಕ್ಯಾನ್ ಡೂ ಇಟ್, ದಟ್ಸ್ ಓಕೆ, ದಟ್ಸ್ ವಾಟ್ ಐ ಎಕ್ಸ್ಪೆಕ್ಟೆಡ್ ಫ್ರಮ್ ಹಿಮ್. ಬಟ್ ಕಲಾಂ ಇಸ್ ಡಿಫ್ರೆಂಟ್. ಏನು ಮಾಡಿದ್ರು ಗೊತ್ತಾ, ಕುರ್ಚಿಯಲ್ಲಿ ಕೂತವರು ಟಕ್ ಅಂತ ತಿರ್ಕೊಂಡ್ರು, ಹುಡುಗಿಗೆ ಕಮಪ್ ಅಂದರು. ಅದು ಇನ್ನೂ ಗಾಬರಿಯಾಗಿ ಹೋಯ್ತು. ಪುಟ್ಟ ಹುಡುಗಿ 5-6 ವರ್ಷ 2 ಲಕ್ಷ ಜನ ಕೂತಿದ್ದಾರೆ, ಮುಂದೆ ಮ್ಯಾಲೆ ಬರಬೇಕಂದ್ರೆ ಗಾಬರಿ ಆಗಲ್ವ.

ಒಬ್ಬರು ಸನ್ಯಾಸಿಗಳು ಕೂತಿದ್ದಾರೆ, ಸ್ವಾಮೀಜಿ ಇದ್ದಾರೆ, ಬಲಗಡೆ ಗವರ್ನರು, ಆ ಕಡೆ ಚೀಫ್ ಮಿನಿಸ್ಟರ್. ಕಮ್ ದಿಸ್ ಸೈಡ್, ಕಮ್ ದಿಸ್ ಸೈಡ್ ಅಂದರು. ಆ ಮಗು ಈ ಕಡೆ ಬಂತು. ಈ ಕಲ್ಪನೆ ಮಾಡ್ಕೊಳ್ಳಿ, ರಾಷ್ಟ್ರಪತಿ ಪ್ರೋಗ್ರಾಮ್ನಲ್ಲಿ ಹೀ ಈಸ್ ದ ಫೋಕಸ್ ಆಫ್ ಅಟೆನ್ಷನ್, ಆಲ್ ಕ್ಯಾಮರಾಸ್ ವೇರ್ ಗ್ಲೂಡ್ ಆನ್ ಕಲಾಂ, ಆ್ಯಂಡ್ ಎವ್ರಿಬಡಿ ಸ್ಟಾರ್ಟೆಡ್ ವಂಡರಿಂಗ್ ವಾಟ್ ಈಸ್ ಹ್ಯಾಪನಿಂಗ್, ವೈ ಇಸ್ ದಿ ಚೈಲ್ಡ್ ಕಮಿಂಗ್ ಹಿಯರ್, ನೋಬಡಿ ನೋಸ್ ವಾಟ್ ಈಸ್ ಹ್ಯಾಪನಿಂಗ್. ಆ್ಯಂಡ್ ಚೈಲ್ಡ್ ಕೇಮ್ ದಿಸ್ ಸೈಡ್, ಹಿ ಆಲ್ಮೋಸ್ಟ್ ಪುಷ್ಡ್ ದಿ ಗವರ್ನರ್ ಬೈ 1 foot, ಪ್ಲೀಸ್ ಮೂವ್ ಅಂತೇಳಿ ಹಿ ಪುಷ್ಡ್ ಹಿಮ್ ಬೈ 1 foot, ಆ್ಯಂಡ್ ದರ್ ವಾಸ್ ಅ ಸ್ಪೇಸ್ ಬಿಟ್ವೀನ್ ಹಿಮ್ ಆ್ಯಂಡ್ ದ ಗವರ್ನರ್. ದ ಚೈಲ್ಡ್ ಕೇಮ್ ಬಿಟ್ವೀನ್ ಹಿಮ್ ಆ್ಯಂಡ್ ದ ಗವರ್ನರ್ ನೌ. ಸಮಥಿಂಗ್ ಸ್ಪೆಕ್ಟ್ಯಾಕ್ಯುಲರ್, ಐ ಕ್ಯಾಂಟ್ ಫರ್ಗೆಟ್ ಇಟ್. ಯು ನೋ ವಾಟ್ ಹಿ ಡಿಡ್? ಲೈಕ್ ಎ ಟಿಪಿಕಲ್ ಗ್ರ್ಯಾಂಡ್ ಫಾದರ್, ಹಿ ಪಿಕ್ಡ್ ಅಪ್ ದ ಚೈಲ್ಡ್ ಆ್ಯಂಡ್ ಪುಟ್ ದ ಚೈಲ್ಡ್ ಆನ್ ಇಸ್ ಲ್ಯಾಪ್ಸ್ ಆ್ಯಂಡ್ ದೆನ್ ಶುಕ್ ಹ್ಯಾಂಡ್ ಫಾರ್ ಹಾಫ್ ಎ ಮಿನಿಟ್. ಈ ಶುಕರ್ ಹ್ಯಾಂಡ್ ಬಿಕಾಸ್ ಯು ವಾಂಟೆಡ್ ಟು ಶೇಕ್ ಹ್ಯಾಂಡ್ ವಿತ್ ಹಿಮ್, ಯು ನೋ, ಶುಕ್ ಹ್ಯಾಂಡ್ ಫಾರ್ ಹಾಫ್ ಎ ಮಿನಿಟ್. ದ ಚೈಲ್ಡ್ ವಾಸ್ ಹ್ಯಾಪಿ, ಸ್ಯಾಡ್, ನರ್ವಸ್, ಅಬೌಟ್ ಟು ಕ್ರೈ, ಅಬೌಟ್ ಟು ಲೈಫ್. ವಿ ಡೋಂಟ್ ನೋ ಮೇಕ್ ಔಟ್ ಹೌ ಟು ಸೆಪರೇಟ್ ದಿ ಇಮೋಷನ್ಸ್ ದೇರ್. ನಾವ್ ಜಸ್ಟ್ ಸ್ಟ್ಯಾಂಡಿಂಗ್ ಬಿಹೈಂಡ್ ಹಿಮ್. ದ ಚೈಲ್ಡ್ ವಾಸ್ ಹ್ಯಾಪಿ ಬಟ್ ಕಲಾಂ ವಾಸ್ ನಾಟ್ ಹ್ಯಾಪಿ. ಹಿ ಲುಕ್ಡ್ ಅರೌಂಡ್ ಆನ್ ದ ಟಿಪಾಯ್ ಇನ್ ಫ್ರಂಟ್ ಆಫ್ ದಿ ಗೆಸ್ಟ್, ದೇರ್ ಒನ್ 4-5 ಬೌಲ್ಸ್ ದ ಹ್ಯಾಡ್ ಕೆಪ್ಟ್ ದಿ ಫ್ರೈಡ್ ಕ್ಯಾಶ್ಯೂ ನಟ್ಸ್. ದೇ ಆರ್ ನಾರ್ಮಲಿ ಕೆಪ್ಟ್ ಫಾರ್ ದ ಗೆಸ್ಟ್ ಅಂಡ್ ಗೆಸ್ಟ್ ನೆವರ್ ಈಟ್. ಯು ನೋ, ದ ನಾರ್ಮಲಿ ಕೆಪ್ಟ್ ಫಾರ್ ಗೆಸ್ಟ್ ಅಂಡ್ ಗೆಸ್ಟ್ ನೆವರ್ ಈಟ್ ದಟ್, ಈಸ್ ಯೂಸ್ಫುಲ್ ಫಾರ್ ಸಂಬಡಿ ಎಲ್ಸ್. ದ ಕಲಾಂ, ಯು ನೋ, ಅಗೇನ್ ಲೈಕ್ ಎ ಟಿಪಿಕಲ್ ಗ್ರ್ಯಾಂಡ್ ಫಾದರ್, ಹೀ ಪಿಕ್ಡ್ ಅಪ್ ಕ್ಯಾಶ್ಯೂ ನಟ್ಸ್ ಅಂಡ್ ಸೆಡ್, ಪುಟ್ ಇನ್ ಪಾಕೆಟ್, ಈಟ್ ಲೇಟರ್ ಆನ್. ಬೋತ್ ಅವರ್ ಹ್ಯಾಂಡ್ಸ್ ಅಂಡ್ ಪಾಕೆಟ್ ವರ್ ಫುಲ್. ಚೈಲ್ಡ್ ಈಸ್ ಹ್ಯಾಪಿ ಬಟ್ ಕಲಾಂ ಈಸ್ ಸ್ಟಿಲ್ ನಾಟ್ ಹ್ಯಾಪಿ. ಹಿ ಆಸ್ಕ್ಡ್ ಹರ್, ಯು ವಾಂಟ್ ಆಟೋಗ್ರಾಫ್? ಚೈಲ್ಡ್ ಡಸ್ ನಾಟ್ ನೋ ವಾಟ್ ಆಟೋಗ್ರಾಫ್ ಈಸ್. ಯು ನೋ ವಾಟ್ ಈ ಡಿಡ್? ದರ್ ಇಸ್ ಅ ಬ್ಯೂಟಿಫುಲ್ ಪ್ರೋಗ್ರಾಮ್ ಶೀಟ್, ಈ 4 ಕಲರಲ್ಲಿ ಪ್ರಿಂಟ್ ಮಾಡಿ ಇಟ್ಟಿರ್ತಾರಲ್ಲ, 4 ಕಲರ್ ಪ್ರಿಂಟೆಡ್ ಬ್ಯೂಟಿಫುಲ್ ಪ್ರೋಗ್ರಾಮ್ ಶೀಟ್, ಪ್ರೆಸಿಡೆಂಟ್ಸ್ ಪ್ರೋಗ್ರಾಮ್. ಯು ನೋ, ಹಿ ಟರ್ನ್ ಬ್ಯಾಕ್, ಇಟ್ ವಾಸ್ ಎಂಪ್ಟಿ. ಹಿ ಫೋಲ್ಡೆಡ್ ಇಂಟು ಹಾಫ್ ಅಂಡ್ ಟೋರ್ ಇಟ್, ಟುಕ್ ಇಸ್ ಪೆನ್ ವಿತ್ ಲವ್, APJ ಅಬ್ದುಲ್ ಕಲಾಂ, ಈ ಸೈನ್ ಅಂಡ್ ಗೇವ್ ಇಟ್. ಹಿ ಕಾಸ್ಟ್ ಯು ಕ್ಯಾನ್ ಹೋಲ್ಡ್ ಇಟ್ ಬಿಕಾಸ್ ಬೋತ್ ಅವರ್ ಹ್ಯಾಂಡ್ಸ್ ಆರ್ ಬಿಸಿ. ಐ ಸರ್, ಡೋಂಟ್ ವರಿ ಸರ್, ಐ ವಿಲ್ ಟೇಕ್ ಇಟ್. ಐ ಟುಕ್ ದ ಪೇಪರ್, ಐ ಕ್ಯಾರಿಡ್ ದಿಸ್ ಚೈಲ್ಡ್ ಇನ್ಸ್ಟೆಡ್ ಆಫ್ ಗಿವಿಂಗ್ ಇಟ್ ಟು ದ ಡೆಮನ್, ಐ ಕ್ಯಾರಿಡ್ ದ ಚೈಲ್ಡ್ ಆ್ಯಂಡ್ ಟುಕ್ ಇಟ್ ಬ್ಯಾಕ್ ಟು ದ ಫಾದರ್ ಆ್ಯಂಡ್ ಟೋಲ್ಡ್ ದ ಫಾದರ್, ನೋಡಪ್ಪ, ನಾವು ಯು ಹ್ಯಾವ್ ಗಾಟ್ ದೀಸ್ ಥಿಂಗ್ಸ್ ವಿತ್ ಯು, ದ ಸೋ ಮೆನಿ ವಿಡಿಯೋ ಕ್ಯಾಮ್ರಾಮನ್ ಆರ್ ಹಿಯರ್, ಕ್ಯಾಚ್ ಹೋಲ್ಡ್ ಅ ಒನ್ ಗುಡ್ ಒನ್ ಆ್ಯಂಡ್ ಟೇಕ್ ಎ ವಿಡಿಯೋ ಕ್ಲಿಪ್ಪಿಂಗ್ ಆಫ್ ಅ ಎಂಟೈರ್ ಥಿಂಗ್ ವೆನ್ ಯು ಲಿಫ್ಟೆಡ್ ದ ಚೈಲ್ಡ್ ಆ್ಯಂಡ್ ಪುಟ್ ಹಿಮ್ ಯುವರ್ ಲ್ಯಾಪ್ ಆ್ಯಂಡ್ ಶುಕ್ ಹ್ಯಾಂಡ್ ವಿತ್ ಹರ್ ಆ್ಯಂಡ್ ಗೇವ್ ಹರ್ ದಿ ಕ್ಯಾಶ್ಯೂ ನಟ್ಸ್ ಆ್ಯಂಡ್ ಸೈನ್ ದಿ ಪೇಪರ್ ಆ್ಯಂಡ್ ಗೇವ್ ಇಟ್ ಟು ಹರ್, ಆಲ್ ದ್ಯಾಟ್ ಯು ಟೇಕ್ ಇಟ್ 5 minute ಕ್ಲಿಪ್ಪಿಂಗ್ ಆ್ಯಂಡ್ ಆಲ್ಸೋ ದಿಸ್ ಸರ್ಟಿಫಿಕೇಟ್ಸ್ ಐ ಸಿಗ್ನೇಚರ್ ಆಟೋಗ್ರಾಫಿ ಹಸ್ ಗಿವನ್, ಫ್ರೇಮ್ ಇಟ್ ಆ್ಯಂಡ್ ಕೀಪ್ ಇಟ್ ವಿತ್ ಯು. ವೆನ್ ಯುವರ್ ಡಾಟರ್ ಗ್ರೋಸ್ ಅಪ್, ಗಿವ್ ಇಟ್ ಟು ಹರ್ ಆ್ಯಸ್ ಯುವರ್ ಗಿಫ್ಟ್ ಟು ಹರ್. ದಿಸ್ ಪ್ರಾಬ್ಲಿ ಈಸ್ ದ ಬೆಸ್ಟ್ ಗಿಫ್ಟ್ ದಟ್ ಎನಿ ಫಾದರ್ ಕ್ಯಾನ್ ಗಿವ್ ಟು ದ ಡಾಟರ್. ಇಸ್ ಇಟ್ ನಾಟ್ ರೈಟ್? ದಿಸ್ ಈಸ್ ಡಾಕ್ಟರ್ ಕಲಾಂ. ವೈ ಪೀಪಲ್ ರಿಮೆಂಬರ್ ಹಿಮ್? ಈಸ್ ಅ ಮ್ಯಾನ್ ಅಬ್ಸಲ್ಯೂಟ್ಲಿ ಆನ್ ದಿ ಗ್ರೌಂಡ್. ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಅ ಗ್ರೇಟ್ ಪರ್ಸನ್.

0: Radio Sarang 107.8 FM.
1: If great person remains like a star there, unreachable to people, people don't remember. But Kalam was absolutely grounded, so affectionate. ಈ ಭಾವನೆಯಿಂದಾಗಿ, ಈ ಮನುಷ್ಯತ್ವದ ಸಂಬಂಧಗಳಿಂದಾಗಿ ಕಲಾಂ ದೊಡ್ಡವರಾಗ್ತಾರೆ ನಮಗೆ. ಆದ್ದರಿಂದ ಯಾಕೆ ಕಲಾಂ ನೆನಪಿಟ್ಕೋತೀವಿ ಅಂತಂದರೆ, ಪ್ರೆಸಿಡೆಂಟ್ ಸಾಕಷ್ಟು ಜನ ಇದ್ದರು ನಮ್ಮಲ್ಲಿ, ಇವರು ಒಬ್ಬರು ಪ್ರೆಸಿಡೆಂಟ್ ಆಗಲಿಲ್ಲ. ನಿಮ್ಗೆ ಗೊತ್ತಿದೆ, ರಾಷ್ಟ್ರಪತಿ ಭವನದಿಂದ ತುಂಬ ಹಗುರವಾಗಿ ಹೊರಗೆ ಬಂದವರು ಅವರೇ. ಸಾಮಾನ್ಯ ಬರೋಲ್ಲ, ಭಾರವಾಗಿ ಬರೋದು, ತುಂಬ ಹಗುರವಾಗಿ ಬರ್ತಾರೆ. ಎರಡೇ ಸೂಟ್ ಕೇಸು, ಏನೂ ಇಲ್ಲ. ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು? 678 ರೂಪಾಯಿ. ಓನ್ಲಿ 678 ರುಪೀಸ್ ಇನ್ ದ ಬ್ಯಾಂಕ್ ಬ್ಯಾಲೆನ್ಸ್. ವಿಚಿತ್ರ ಅನಿಸುತ್ತೆ ನಿಮಗೆ, ಅವ್ರು ರಾಷ್ಟ್ರಪತಿ ಆದ ತಕ್ಷಣ ಮೊದಲೇ ಫೋನ್ ಮಾಡಿದ್ದು ಕುರಿಯನ್, ದೇ ವಾಸ್ ದ ಡೈರೆಕ್ಟರ್ ಆಫ್ ಅಮೂಲ್ ಡೈರಿ ಇನ್ ಗುಜರಾತ್. ಅವ್ರ ಅತ್ಯಂತ ಕ್ಲೋಸ್ ಫ್ರೆಂಡ್ ಅವರು. ಫೋನ್ ಮಾಡಿ, ಕುರಿಯನ್, ಐ ಹ್ಯಾವ್ ಎ ಪ್ರಾಬ್ಲಮ್ ನಾವು ಅಂದ್ರಂತೇವ್ರು ರಾಷ್ಟ್ರಪತಿ ಆದಮೇಲೆ. ಆ ಕುರಿಯನ್ ಕೇಳಿದ, ವಾಟ್ ಆರ್ ಯುವರ್ ಪ್ರಾಬ್ಲಮ್ಸ್? ಆಲ್ ಯುವರ್ ಪ್ರಾಬ್ಲಮ್ಸ್ ಆರ್ ಸಾಲ್ವ್ ನೌ, ಯು ಆರ್ ದ ಪ್ರೆಸಿಡೆಂಟ್. ದ್ಯಾಟ್ ಈಸ್ ಮೈ ಪ್ರಾಬ್ಲಮ್ ಅಂದರು ಕಲಾಂ. ಏನು ಪ್ರಾಬ್ಲಮು? ನೌ ಐ ಡೋಂಟ್ ಹ್ಯಾವ್ ಟು ಸ್ಪೆಂಡ್ ಎನಿಥಿಂಗ್ ಫಾರ್ ಮೈ ಸೆಲ್ಫ್, ಗೌರ್ಮೆಂಟ್ ವಿಲ್ ಟೇಕ್ ಕೇರ್ ಆಫ್ ಮೀ. ನೌ ದಟ್ ಐ ಆಮ್ ದಿ ಪ್ರೆಸಿಡೆಂಟ್, ಹಿ ಯೂಸ್ ದಟ್ ವರ್ಡ್ ಎಟ್ ದಟ್ ಟೈಮ್, ಈವನ್ ಮೈ ಬರಿಯಲ್ ವಿಲ್ ಬಿ ಡನ್ ಬೈ ಗೌರ್ಮೆಂಟ್ ಕಾಸ್ಟ್, ದೇರ್ಫೋರ್ ಐ ಡೋಂಟ್ ಹ್ಯಾವ್ ಟು ಸ್ಪೆಂಡ್ ಮನಿ. ಬಟ್ ವಾಟ್ ವಿಲ್ ಐ ಡೂ ವಿತ್ ದ ಸ್ಯಾಲ್ರಿ ದಟ್ ಐ ಗೆಟ್? ಐ ಡೋಂಟ್ ಥಿಂಕ್ ಎನಿ ಮ್ಯಾನ್ ಹ್ಯಾಸ್ ಆಸ್ಕ್ ದಿಸ್ ಕ್ವೆಶ್ಚನ್ ಸೋ ಫಾರ್. ವಿ ವಾಂಟ್ ಮೋರ್ ಮನಿ ಆಸ್ ಸ್ಯಾಲ್ರಿ, ಬಟ್ ಹೀ ಸೇಯಿಂಗ್ ವಾಟ್ ವಿಲ್ ಐ ಡೂ ವಿತ್ ದಿ ಸ್ಯಾಲ್ರಿ ದಟ್ ದ ಗೌರ್ಮೆಂಟ್ ಗಿವ್ಸ್? ದೆನ್ ಕುರಿಯನ್ ಸಜೆಸ್ಟೆಡ್ ಟು ಹಿಮ್, ಯು ಆರ್ ಟಾಕಿಂಗ್ ಆಫ್ ಪುರಾ. ಯು ನೋ ಪುರಾ ಇಸ್ ಅ ಕಾನ್ಸೆಪ್ಟ್ ಆಫ್ ಕಲಾಂ, ಪ್ರೊವೈಡಿಂಗ್ ಅರ್ಬನ್ ಫೆಸಿಲಿಟೀಸ್ ಇನ್ ರೂರಲ್ ಏರಿಯಾಸ್. ಒನ್ ಆಫ್ ದ ಮ್ಯಾಗ್ನಿಫಿಸೆಂಟ್ ಕಾನ್ಸೆಪ್ಟ್ಸ್. ಇಸ್ ಎಟ್ ಫಾರ್ಮ್ ಎ ಟ್ರಸ್ಟ್ ಅಂಡ್ ಸೀ ದಟ್ ದ ಮನಿ ಗೋಸ್ ದೇರ್. ದ ಫಸ್ಟ್ ಥಿಂಗ್ ಡಾಕ್ಟರ್ ಕಲಾಂ ಡಿಡ್ ಇನ್ ರಾಷ್ಟ್ರಪತಿ ಭವನ್ ವಾಸ್ ಟು ಸೈನ್ ಎ ಲೆಟರ್ ದಟ್ ಆಲ್ ಈ ಸ್ಯಾಲ್ರಿ ಶುಡ್ ಗೋ ಟು ಪುರಾ ಕಾನ್ಸೆಪ್ಟ್. ದಿಸ್ ಈಸ್ ವಾಟ್ ಮೇಕ್ಸ್ ದ ಡಿಫರೆನ್ಸ್ ಬಿಟ್ವೀನ್ ಎ ನಾರ್ಮಲ್ ಅಥಾರಿಟಿ ಆ್ಯಂಡ್ ಎ ಗ್ರೇಟ್ ಮ್ಯಾನ್. ದೇರ್ ಫೋರ್ ಸಕ್ಸಸ್ ಈಸ್ ನಾಟ್ ಬಿಕಾಸ್ ಆಫ್ ದಿ ಪೊಸಿಷನ್.

ಅಧಿಕಾರ ಯಶಸ್ಸಲ್ಲ, ಒಂದು ರೀತಿ ಯಶಸ್ಸು, ರಾಷ್ಟ್ರಪತಿ ಆಗೋದು ಯಶಸ್ಸೇ, ಆದರೆ ಶಾಶ್ವತ ಯಶಸ್ಸಲ್ಲ. ಇನ್ನು ಕೆಲವರು ಅಂತಾರೆ, ಇದ್ರೆ ಇರ್ಬೇಕ್ರಿ, 6 ಅಡಿ 4 ಇಂಚ್ ಇರಬೇಕು, 4 ಅಡಿ ಅಗಲ ಇರಬೇಕು, ರಸ್ತೆಯಲ್ಲಿ ಹೋದ್ರೆ ಬುಲ್ಡೋಸರ್ ಹೋದಂಗೆ ಹೋಗ್ತಾ ಇರಬೇಕು, ಜನ ಎಲ್ಲ ಹೆದರ್ಬೇಕು. ಕಲ್ಪನೆ ಮಾಡ್ಕೊಳ್ಳಿ, ಮನುಷ್ಯ ಇತಿಹಾಸ ನೋಡಿ, ಇಟ್ ರೀಡ್ ದ ಹ್ಯೂಮನ್ ಹಿಸ್ಟ್ರಿ, ದೇರ್ ಹ್ಯಾವ್ ಬೀನ್ ಮೆನಿ ಪೀಪಲ್ ಹೂ ವಾಂಟೆಡ್ ಟು ಬಿ ಕಾಂಕರಿಂಗ್ ದ ವರ್ಲ್ಡ್. ಅಲೆಕ್ಸಾಂಡರ್ ದ ಗ್ರೇಟ್ ಥಾಟ್ ಸೋ, ದೇ ಕ್ಯಾನ್ ಕಾಂಕರ್ ದ ವರ್ಲ್ಡ್ ಬೈ ಪವರ್. ಮುಸೋಲಿನಿ ಥಾಟ್ ಸೋ, ಹಿಟ್ಲರ್ ಥಾಟ್ ಸೋ, ಎವ್ರಿಬಡಿ ಥಾಟ್ ಸೋ, ದೇ ಕ್ಯಾನ್ ಕಾಂಕರ್ ದಿ ವರ್ಲ್ಡ್ ಬೈ ಪವರ್, ಬಟ್ ನೋಬಡಿ ಕಾಂಕರ್ಡ್. ಯಾರೂ ಆಗಲಿಲ್ಲ. ನೆಪೋಲಿಯನ್ ಬರೆದದ್ದನ್ನು ಓದಿರ್ಬೇಕು ನೀವು. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಸ್ಟಡೀಡ್ ಅಬೌಟ್ ಹಿಸ್ಟ್ರಿ ಆಫ್ ನೆಪೋಲಿಯನ್ಸ್ ಲೈಫ್. ಮ್ಯಾಗ್ನಿಫಿಸೆಂಟ್. ಅವನ ಸೆಂಟ್ ಹೆಲೆನಾದಲ್ಲಿ ಕೈದಿಯಾಗಿಟ್ಟಾಗ ರೆಕಾರ್ಡ್ ಇದೆ ಇನ್ನೂ, ಅದು ಸೆಂಟ್ ಹೆಲೆನಾಕ್ ಹೋದ್ರೆ ಸಿಗ್ತದೆ ನಿಮಗೆ. ಅದು ಅವನ ಗೆಳೆಯ ಬಂದು ಹೇಳ್ತಾನೆ, ಗೆಳೆಯ ಭಾಳ ಸಾಧನೆ ಮಾಡಿದ್ಯಪ್ಪ ನೀನು ಅಂದ ನೆಪೋಲಿಯನ್ಗೆ. ನೆಪೋಲಿಯನ್ ಅಂತ, ನಾನು ಏನು ಸಾಧನೆ ಮಾಡಿದ್ದೀನಪ್ಪ, ನಾನು ನೋಡಿದ್ದೀನಿ ಮೊದಲಿಂದ ಎಷ್ಟೋ ಜನ ಜಗತ್ತನ್ನು ಶಕ್ತಿಯಿಂದ ಗೆಲ್ಲಬೇಕು ಅಂತ ಹೊರಟಿದ್ದಾರೆ. ಮೆನಿ ಪೀಪಲ್ ವಾಂಟೆಡ್ ದಿ ಕಾಂಕರ್ ದ ವರ್ಲ್ಡ್ ಬೈ ಪವರ್, ನನ್ ಆಫ್ ದೆಮ್ ಸಕ್ಸೀಡೆಡ್. ಬಟ್ ಎ ಯಂಗ್ ಮ್ಯಾನ್ ವಿತ್ ಕಂಪ್ಯಾಷನ್ ಇನ್ ಈಸ್ ಐಸ್ ಕೇಮ್ ಆ್ಯಂಡ್ ಕಾಂಕರ್ 2/3 ಆಫ್ ಹ್ಯುಮ್ಯಾನಿಟಿ. ಈ ವಾಸ್ ರೆಫರಿಂಗ್ ಟು ಜೀಸಸ್ ಕ್ರೈಸ್ಟ್. ಲುಕ್, ಫೈನಲಿ ಆಸ್ಕ್ ದ ಕ್ವೆಶ್ಚನ್, ಹೂ ವನ್ ಫೈನಲಿ, ಡಿಡ್ ಪವರ್ ವಿನ್ ಆರ್ ಲವ್ ವನ್? ಲವ್ ವನ್ ದ ಬ್ಯಾಟಲ್.

ಕನ್ನಡದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ, ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ഹലോ ഹായ് നമസ്കാരം, കേൾക്കാൻ റേഡിയോ സാരം 107.8 FM. ഇത് ബ്രഹ്മബന്ധദ ബദുക്കു. ഇവത്തിന മാധ്യമ സുദ്ധി കാര്യക്രമത്തെ സ്വാഗത. സ്റ്റുഡിയോയിൽ നാണ്യത്തിന് റോഷൻ കുഷിക്കരത്തുന്ന ബാനുലി സ്നേഹിത. ഈ ദിനത സുദ്ധി മാധ്യമങ്ങളെ അവരെല്ല വിചാരവും ഹേളിയുന്ന മുതലേക്ക് മുഖ്യാംശങ്ങൾ. ಬಂಟ್ವಾಳದಲ್ಲಿ ಅಪ್ರಾಪ್ತ ಬಾಲಕರಿಂದ ದ್ವಿಚಕ್ರ ವಾಹನ ಚಾಲನೆ, ವಾಹನಗಳ ಮಾಲೀಕರಿಗೆ ತಲಾ 5,000 ದಂಡ. ಉಡುಪಿಯಲ್ಲಿ ಜಾನುವಾರುಗಳ ಅಕ್ರಮ ಸಾಗಾಟ, ಇಬ್ಬರ ಬಂಧನ. ಪಶುಸಂಗೋಪನೆ ಸಚಿವರ ಪ್ರವಾಸ, ಮೇ 28 ಉಡುಪಿಯಲ್ಲಿ ಬಕ್ರೀದ್. ಜಿಲ್ಲೆಯಲ್ಲಿ ಬಕ್ರೀದ್ ಆಚರಣೆ ಎಂದಿದೆ ವರದಿ. ಕರಾವಳಿಯಲ್ಲಿ ಅವಧಿಗೂ ಮುನ್ನ ಮುಂಗಾರು ಎಂದಿದೆ ಇನ್ನೊಂದು ಸುದ್ದಿ. ನನ್ನ ಈಗ ಸುದ್ದಿಗಳ ವಿವರ. ಕರಾವಳಿಗೆ ಈ ಬಾರಿ ಅವಧಿಗೂ ಮುನ್ನ ಮುಂಗಾರು ಬರುವಂತಹ ನಿರೀಕ್ಷೆ ಇದೆ. ಕೇರಳ ಕರಾವಳಿ ತೀರಕ್ಕೆ ಮೇ 26 ಮುಂಗಾರು ಅಪ್ಪಳಿಸಿ ಇದಾದ 2 ದಿನದಲ್ಲಿ ರಾಜ್ಯ ಕರಾವಳಿಯನ್ನು ಮಳೆ ಆವರಿಸುವ ಸಾಧ್ಯತೆ ಇದೆ. ಕಳೆದ ಕೆಲವು ವರ್ಷಗಳಿಂದ ರಾಜ್ಯ ಕರಾವಳಿಗೆ ಬಹುಬೇಗ ಮುಂಗಾರು ಆಗಮನ ಆಗುತ್ತಿದೆ. ಕಳೆದ ವರ್ಷ ಮೇ 24 ಮುಂಗಾರು ಪ್ರವೇಶ ಪಡೆದಿತ್ತು. ವಾಡಿಕೆಯಂತೆ ಜೂನ್ 5 ಮುಂಗಾರು ಆಗಮಿಸಬೇಕಾಗಿತ್ತು. ಆದರೆ ಕಳೆದ ವರ್ಷ ಅವಧಿಗೆ ಮುನ್ನ 12 ದಿನಗಳ ಮುಂಚಿತವಾಗಿ ಮುಂಗಾರು ಅಪ್ಪಳಿಸಿತ್ತು. ಈ ಬಾರಿಯೂ ಅದೇ ಸನ್ನಿವೇಶ ನಿರ್ಮಾಣ ಆಗುವ ಸಾಧ್ಯತೆ ಹೆಚ್ಚಿದೆ. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಪ್ರಕಾರ ರಾಜ್ಯದಲ್ಲಿ ಈ ಬಾರಿಯ ಮುಂಗಾರು ಅವಧಿಯಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆ ಸುರಿಯುವ ಸಾಧ್ಯತೆ. ಸಾಮಾನ್ಯವಾಗಿ ಮೇ ಕೊನೆಯಲ್ಲಿ ಅಥವಾ ಜೂನ್ ಮೊದಲ ವಾರದಲ್ಲಿ ಕರಾವಳಿಗೆ ಮುಂಗಾರು ಆಗುತ್ತದೆ. ಆದರೆ ಈ ಬಾರಿ ನಿರೀಕ್ಷಿತ ಅವಧಿಗೂ ಮುನ್ನ ಪ್ರವೇಶ ಪಡೆಯಲಿದೆ. ಎಲ್ನಿನೋ ಪ್ರಭಾವ ಕೂಡ ಮುಂಗಾರು ನಾವು ನೋಡಬಹುದು. 2009 ಈವರೆಗೆ ಬೇರೆ ಬೇರೆ ದಿನಗಳಲ್ಲಿ ಕರಾವಳಿಗೆ ಅಂದ್ರೆ ಕೇರಳ ಕರಾವಳಿಗೆ ಅಪ್ಪಳಿಸಿತ್ತು. 2009 ಮೇ 23, 10 ಮೇ 11, 11 ಮೇ 29, ಈ ರೀತಿ ದಿನಗಳು ಬದಲಾವಣೆ ಆಗ್ತಿದ್ದವು. ಕಳೆದ ವರ್ಷ ಉತ್ತಮ ಮುಂಗಾರು ಇತ್ತು ಎಂದು ನಾವು ನೋಡಬಹುದು. ಕೊಂಕಣ ರೈಲ್ವೆ ಮಾರ್ಗದಲ್ಲಿ ಸಂಚರಿಸುವ ರೈಲುಗಳ ಪ್ರಯಾಣಿಕರ ಸುರಕ್ಷೆಯ ಭಾಗವಾಗಿ ಕೊಂಕಣ ರೈಲ್ವೆಯಿಂದ ಮುಂಗಾರು ಪೂರ್ವ ಮುನ್ನೆಚ್ಚರಿಕೆ ಕಾಮಗಾರಿ ಚುರುಕಿನಿಂದ ನಡೆಯುತ್ತಿದೆ. ಈ ಹಿನ್ನೆಲೆಯಲ್ಲಿ ಕೆಲವು ಕಡೆಗಳಿಗೆ ಸಂಚಾರ ವಿಳಂಬ ಬ್ಲಾಕ್ ಕೂಡ ಇರಲಿದೆ. ಈ ಮಾರ್ಗದಲ್ಲಿ ಏಕಹಳಿಯ ಮೇಲೆ ರೈಲು ಸಂಚಾರ ಹೆಚ್ಚಿರುವುದರಿಂದ ಕೊಂಕಣ ರೈಲ್ವೆ ಮಾರ್ಗದ ನಿರ್ವಹಣೆ ಅತ್ಯಂತ ಸೂಕ್ಷ್ಮವಾಗಿದ್ದು ಸುಗಮ ಸಂಚಾರಕ್ಕಾಗಿ ವಿಶೇಷ ಕಾರ್ಯಯೋಜನೆ ರೂಪಿಸಲಾಗಿದೆ. ಭಾರೀ ಮಳೆಯು ಸುರಿಯುವ ಪ್ರದೇಶಗಳಲ್ಲಿ ಸುರಕ್ಷಾ ದೃಷ್ಟಿಯಿಂದ ಮುಂಗಾರು ಪೂರ್ವ ಹಳಿ ಪರಿಶೀಲನೆ ಮತ್ತು ತಾಂತ್ರಿಕ ಕಾಮಗಾರಿಗಳು ವೇಗವಾಗಿ ನಡೆಯುತ್ತಿದೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆ ಕೆಲವೆಡೆ ಸಾಮಾನ್ಯ ಮಳೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೋಮವಾರ ದಿನವಿಡಿ ಮೋಡ ಕವಿದ ವಾತಾವರಣ ಇತ್ತು. ಮಂಗಳೂರು, ಮುಲ್ಕಿ, ಮೂಡುಬಿದ್ರೆ, ಬಂಟ್ವಾಳ, ಉಳ್ಳಾಲ, ತುಕ್ಕೋಟೆ, ತಲಪಡಿ, ಕಾಸರಗೋಡು ಭಾಗಗಳಲ್ಲಿ ಅಲ್ಪ ಪ್ರಮಾಣದಲ್ಲಿ ಮಳೆಯಾಗಿದೆ. ಪುತ್ತೂರು, ಸುಳ್ಯ ತಾಲೂಕಿನಾದ್ಯಂತ ದಿನವಿಡಿ ಮೋಡ ಕವಿದ ವಾತಾವರಣ ಇತ್ತು. ಸುಳ್ಯದ ಐವರ್ನಾಡು ಪ್ರದೇಶದಲ್ಲಿ ಸಾಧಾರಣ ಮಳೆಯಾಗಿದೆ. ಬಿರುಗಾಳಿ ಸಾಧ್ಯತೆ, ಮೀನುಗಾರರಿಗೆ ಮುನ್ನೆಚ್ಚರಿಕೆ. ಅರಬ್ಬಿ ಸಮುದ್ರ ಹಾಗೂ ಬಂಗಾಳಕೊಲ್ಲಿಯ ವಿವಿಧ ಭಾಗಗಳಲ್ಲಿ ಮೇ 19-23 ಬಿರುಗಾಳಿ ಸಹಿತ ಹವಾಮಾನ ವೈಪರೀತ್ಯ ಮುಂದುವರಿಯುವ ಸಾಧ್ಯತೆ ಇದ್ದು ಅತಿವೇಗದಲ್ಲಿ ಗಾಳಿ ಬೀಸುವ ಸಂಭವ ಇರುವುದರಿಂದ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಹವಾಮಾನ ಇಲಾಖೆ ಸೂಚಿಸಿದೆ ಎಂದು ವರದಿ ಹೇಳಿದೆ. ಕರ್ನಾಟಕ ಕರಾವಳಿ ಭಾಗಗಳು, ಕೇರಳ ಲಕ್ಷದ್ವೀಪ ಪ್ರದೇಶ ಹಾಗೂ ಕನ್ಯಾಕುಮಾರಿ ಸಮೀಪದ ಸಮುದ್ರ ಪ್ರದೇಶಗಳಲ್ಲಿ ಗಂಟೆಗೆ 40-50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದ್ದು ಕೆಲವೆಡೆ 60 ಕಿಲೋಮೀಟರ್ ವೇಗದ ಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಿದೆ. ಗದಗದಲ್ಲಿ ರಾಜ್ಯದಲ್ಲಿ ಅತ್ಯಧಿಕವೆನಿಸಿದ 8 ಮಳೆ ಬಂದಿದೆ. ಇದೇ ಅವಧಿಯಲ್ಲಿ ರಾಜ್ಯದ ವಿವಿಧೆಡೆ ಸುರಿದ ಮಳೆಯ ಪ್ರಮಾಣ ಹೀಗಿದೆ. ಅಳಿಯಾಳ, ಹುಬ್ಬಳ್ಳಿ ತಲಾ 4, ಖಾನಾಪುರ, ಲೋಂಡ, ಹಾವೇರಿ, ತ್ಯಾಗರ್ತಿ ತಲಾ 3, ಬನವಾಸಿ, ಶಿವಮೊಗ್ಗ, ನವಿಲೆ, ಬೀದರ್ಗ, ದುರ್ಗಾ ಮತ್ತು ಬಳ್ಳಿ ತಲಾ 2, ಬಚ್ಪೆ, ಗೋಕರ್ಣ, ಸಿದ್ದಾಪುರ, ಶಿರಸಿ, ಭಾಗಮಂಡಲ, ಹರಪನಹಳ್ಳಿ, ಹೊನ್ನಳ್ಳಿ, ಮುಂಚತ್ಕಟ್ಟೆ, ಭದ್ರಾವತಿ ತಲಾ 1. ಕಲಬುರಗಿಯಲ್ಲಿ ರಾಜ್ಯದಲ್ಲಿ ಗರಿಷ್ಠ ತಾಪಮಾನ 42.4 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಬುಧವಾರ ಬೆಳಗಿನವರೆಗಿನ ಮುನ್ಸೂಚನೆಯಂತೆ ಕರಾವಳಿ ಕೆಲವು ಭಾಗಗಳಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ವರದಿ ಹೇಳಿದೆ. ಜಿಲ್ಲೆಯಲ್ಲಿ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ಅವರು ನಾಳೆ ಆಗಮಿಸಲಿದ್ದಾರೆ. ಬೆಳಗ್ಗೆ 10 ರೇಷ್ಮೆ ಇಲಾಖೆ ಮತ್ತಿತರ ಸಂಸ್ಥೆಗಳ ಸಹಯೋಗದಲ್ಲಿ ವಿಟ್ಲದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ರೇಷ್ಮೆ ಕೃಷಿ ಮೇಳ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮುಂದಿನ ಮಂಗಳವಾರ ಪ್ರಥಮ ಚಂದ್ರದರ್ಶನವಾಗುವುದರಿಂದ ಮೇ 28 ಈದ್ ಉಲ್ ಅಜಾ ಬಕ್ರೀದ್ ಜಿಲ್ಲೆಯಲ್ಲಿ ಆಚರಿಸಲು ಉಡುಪಿ ಸಂಯುಕ್ತ ಖಾಜಿ ಎಂ ಅಬ್ದುಲ್ ಹಮೀದ್ ಮುಸ್ಲಿಯಾ ತಿಳಿಸಿದ್ದಾರೆ ಎಂದು ವರದಿ ಹೇಳಿದೆ. ವಿಜಯಪುರ ರೈಲು ಸಂಚಾರದಲ್ಲಿ ವ್ಯತ್ಯಯ ಎಂದಿದೆ ಇನ್ನೊಂದು ಸುದ್ದಿ. ಹಳಿಗಳ ದುರಸ್ತಿ ಕಾಮಗಾರಿ ಹಿನ್ನೆಲೆಯಲ್ಲಿ ಮೇ 20 ಮಂಗಳೂರಿನಿಂದ ಹೊರಡುವ ಮಂಗಳೂರು ಸೆಂಟ್ರಲ್ ವಿಜಯಪುರ ಎಕ್ಸ್ಪ್ರೆಸ್ ರೈಲು ಬಾಗಲಕೋಟೆಯಲ್ಲಿ ಸಂಚಾರ ಕೊನೆಗೊಳಿಸಲಿದ್ದು ಬಾಗಲಕೋಟೆ ಮತ್ತು ವಿಜಯಪುರ ನಡುವೆ ಸಂಚಾರ ಇರುವುದಿಲ್ಲ ಎಂದು ವರದಿ ಹೇಳಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದ್ರೆ, ಬಂಟ್ವಾಳದಲ್ಲಿ ಅಪ್ರಾಪ್ತ ಬಾಲಕರಿಂದ ದ್ವಿಚಕ್ರ ವಾಹನ ಚಾಲನೆ, ವಾಹನಗಳ ಮಾಲೀಕರಿಗೆ ತಲಾ 25,000 ದಂಡ. ಅಪ್ರಾಪ್ತ ಬಾಲಕರು ದ್ವಿಚಕ್ರ ವಾಹನವನ್ನು ಚಲಾಯಿಸಲು
ಅವಕಾಶ ನೀಡಿದ ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ವಾಹನಗಳ ಮಾಲೀಕರಿಗೆ ತಲಾ 25,000 ರೂಪಾಯಿ ದಂಡ ವಿಧಿಸಿ ನ್ಯಾಯಾಲಯವು ಆದೇಶಿಸಿದೆ. ಏಪ್ರಿಲ್ 6, 2026 ಬಂಟ್ವಾಳ ಠಾಣಾ ವ್ಯಾಪ್ತಿಯ ಮೆಲ್ಕರ್ನಲ್ಲಿ KN19HT9694 ನೋಂದಣಿ ಸಂಖ್ಯೆಯ ದ್ವಿಚಕ್ರ ವಾಹನವನ್ನು ಏಪ್ರಿಲ್ 28, 2026 BC ರೋಡ್ನಲ್ಲಿ KO5KG6785 ಸಂಖ್ಯೆಯ ನೋಂದಣಿಯ ದ್ವಿಚಕ್ರ ವಾಹನವನ್ನು ಅಪ್ರಾಪ್ತ ಬಾಲಕರು ಚಾಲನೆ ಮಾಡುತ್ತಿರುವುದನ್ನು ಬಂಟ್ವಾಳ ಸಂಚಾರ ಠಾಣಾ ಪೊಲೀಸರು ವಾಹನ ತಪಾಸಣೆಯ ವೇಳೆ ಪತ್ತೆ ಹಚ್ಚಿದ್ದಾರೆ. IMV ಅಡಿಯಲ್ಲಿ ಇದೀಗ ದೋಷಾರೋಪಣ ಪಟ್ಟಿ ಸಲ್ಲಿಸಿದ್ದು May 18 ಎರಡು ಪ್ರಕರಣಗಳ ವಿಚಾರಣೆ ನಡೆಸಿದ ನ್ಯಾಯಾಲಯ ಎರಡು ವಾಹನದ ಮಾಲೀಕರಿಗೆ ತಲಾ 25,000 ದಂಡ ವಿಧಿಸಿದ್ದಾರೆ. ದುಬಾರೆ ಸಾಕಾನೆ ಶಿಬಿರದಲ್ಲಿ ಆನೆಗಳ ಕಾದಾಟ, ಮಹಿಳೆ ಸಾವು. ಸಾಕಾನೆಗಳ ಕಾದಾಟದಲ್ಲಿ ಪ್ರವಾಸಿ ಮಹಿಳೆಯೊಬ್ಬರು ಸಾವಿಗೆ ಈಡಾದ ಘಟನೆ ಕುಶಾಲನಗರ ತಾಲೂಕಿನ ದುಬಾರೆಯಲ್ಲಿ ನಡೆದಿದೆ. ಚೆನ್ನೈ ಮೂಲದ ಜಿಮ್ಮು 33 ಹರಿಯದ ಮೃತಪಟ್ಟ ಮಹಿಳೆ. May 18 ಬೆಳಿಗ್ಗೆ ಮಹಿಳೆ ಮತ್ತು ಅವರ ಪತಿ ಜಾಯಲ್ ದುಬಾರೆ ಸಾಕಾನೆ ಶಿಬಿರಕ್ಕೆ ಆಗಮಿಸಿದರು. ಕೆಲ ಸಮಯ ಸಾಕಾನೆಗಳೊಂದಿಗೆ ಫೋಟೋ ತೆಗೆಸಿಕೊಂಡಿದ್ದರು. ಬಳಿಕ ಸಾಕಾನೆಗಳಿಗೆ ಸ್ನಾನ ಮಾಡಿಸಿ ನೀರು ಕುಡಿಸಲು ಮಾವುತರು ಕಾವಡಿಗಳು ತೆರಳಿದ್ದರು. ಕೆಲ ಪ್ರವಾಸಿಗರು ಸಾಕಾನೆಗಳಿಗೆ ಸ್ನಾನ ಮಾಡಿಸಲು ಮುಂದಾಗಿದ್ದಾರೆ. ದಂಪತಿ ಸಾಕಾನೆಗಳಿಗೆ ಸ್ನಾನ ಮಾಡಿಸಲು ಮುಂದಾಗಿದ್ದು ಈ ವೇಳೆ ಮಾರ್ತಾಂಡ ಮತ್ತು ಖಂಜಾನ್ ಆನೆಗಳ ನಡುವೆ ನದಿಯಲ್ಲಿ ಕಾದಾಟ ಶುರುವಾಗಿದೆ. ನೋಡುತ್ತಿದ್ದಂತೆ ಈ ಕಾದಾಟ ವಿಕೋಪಕ್ಕೆ ಹೋಗಿದೆ. ಈ ವೇಳೆ ಮಾರ್ತಾಂಡ ಮಹಿಳೆಯ ಮೇಲೆ ಬಿದ್ದಿದೆ. ಆನೆ ಬಿದ್ದ ಪರಿಣಾಮ ಅವರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಪತಿ ಜೋಯಲ್ಗೆ ಗಂಭೀರ ಗಾಯಗಳಾಗಿವೆ. ಉಳಿದ ಪ್ರವಾಸಿಗರು ಜೋಯಲ್ ಅವರನ್ನು ಕುಶಾಲನಗರ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಎಂದು ವರದಿ ಹೇಳಿದೆ. ಅದೇ ರೀತಿ ರಷ್ಯಾದಲ್ಲಿ 500 ಹೆಚ್ಚು ಡ್ರೋನ್ ದಾಳಿ ನಡೆಸಿದ ಉಕ್ರೇನ್, 4 ಜನರ ಸಾವು ಎಂದಿದೆ ಇನ್ನೊಂದು ಸುದ್ದಿ. ಅದೇ ರೀತಿ ವನ್ಯಜೀವಿಗಳಿಂದ ನಿರ್ದಿಷ್ಟ ಅಂತರ ಕಾಯ್ದುಕೊಳ್ಳಿ ಎಂದು ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ. ಕೊಡಗು ಜಿಲ್ಲೆ ದುಬಾರೆ ಶಿಬಿರದಲ್ಲಿ ಎರಡು ಸಾಕಾನೆಗಳ ಕಾದಾಟದ ವೇಳೆ ಅನಿರೀಕ್ಷಿತ ಅಯತಪ್ಪಿ ಬಿದ್ದ ಆನೆಯ ಕೆಳಗೆ ಸಿಲುಕಿ ಮಹಿಳೆಯೊಬ್ಬರು ಮೃತಪಟ್ಟ ಕಾರಣ ಅರಣ್ಯ ಮತ್ತು ಜೀವಿಶಾಸ್ತ್ರ ಹಾಗೂ ಪರಿಸರ ಸಚಿವ ಈಶ್ವರ್ ಖಂಡ್ರೆ ಅವರು ಸಂತಾಪ ಸೂಚಿಸಿದ್ದು ಇದು ಅತ್ಯಂತ ಆಘಾತಕಾರಿ ಘಟನೆ. ಆನೆಗಳನ್ನು ಸ್ನಾನ ಮಾಡಿಸುವಾಗ ತಮಿಳುನಾಡಿನ ಪ್ರವಾಸಿ ಮಹಿಳೆ ತುಳಸಿ 33 ಹರಿಯದವರು ನದಿಯ ಬಳಿ ನಿಂತು ನೋಡುತ್ತಿದ್ದರು. ಈ ವೇಳೆ ಆನೆಗಳ ಕಾದಾಟ ಶುರುವಾಗಿದ್ದ ಅಯತಪ್ಪಿ ಬಿದ್ದ ಆನೆಯ ಕೆಳಗೆ ಆಕೆ ಮೃತಪಟ್ಟಿರುವುದು ಎಂದು ಮಾಹಿತಿ ನೀಡಿದ್ದು. ಸಾಕಾನೆಗಳಾದ ಕನ್ಸನ್ ಮಾರ್ತಾಂಡ ಸ್ನಾನ ಮಾಡುತ್ತಿದ್ದ ವೇಳೆ ಪರಸ್ಪರ ಕಾದಾಟ ನಡೆಸಿದ್ದು ಮಾವಂತರು ನಿಯಂತ್ರಿಸಿದರೂ ಕೂಡ ಮುನ್ನುಗ್ಗಿದ ಕನ್ಸನ್ ಆನೆ ಮಾರ್ತಾಂಡ ಆನೆಗೆ ಗುದ್ದಿದೆ. ಮಾರ್ತಾಂಡ ಅಯತಪ್ಪಿ ಬಿದ್ದಿದ್ದು ಈ ಮಹಿಳೆ ಆನೆಯ ಕೆಳಗೆ ಸಿಲುಕಿ ಮೃತಪಟ್ಟಿದ್ದಾರೆ. ಇದು ಯಾರು ಊಹಿಸದಂತಹ ಘಟನೆಯಾಗಿದ್ದು ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿದಂತಹ ಅಚಾತುರ್ಯಗಳು ಆಗದಂತೆ ನೋಡಿಕೊಳ್ಳಬೇಕೆಂದು ಹೇಳಲಾಗಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದ್ರೆ ಪ್ಲೇ ಆಫ್ಗೆ ಏರಿದ ಹೈದರಾಬಾದ್ ಎಂದಿದೆ ಸುದ್ದಿ. ನಿರ್ಣಾಯಕ ಪಂದ್ಯದಲ್ಲೂ ಸೋಲು ಅನುಭವಿಸಿದ ಚೆನ್ನೈ. ಮೊದಲು ಬ್ಯಾಟಿಂಗ್ ನಡೆಸಿದ ಚೆನ್ನೈ 188 ರನ್ ಅನ್ನು ಗಳಿಸಿತ್ತು. ಈ ಪಂದ್ಯದಲ್ಲಿ ಚೆನ್ನೈ ಎಲ್ಲಾ ಆಟಗಾರರು ಅಷ್ಟೊಂದು ಕೊಡುಗೆಯನ್ನು ನೀಡಿರಲಿಲ್ಲ. ಈ ಮೊತ್ತವನ್ನು ಬೆನ್ನಟ್ಟುವಾಗ ಕಿಶನ್ ಅವರ 70 ರನ್ನಿನ ನೆರವಿನಿಂದ ತಂಡ ಗೆಲುವಂತಾಯಿತು ಎಂದು ವರದಿ ಹೇಳಿದೆ. ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ಹೈದರಾಬಾದ್ ಜಯ ಸಾಧಿಸಿದಂತೆ ಗುಜರಾತ್ ಸಹ ಪ್ಲೇಆಫ್ನಲ್ಲಿ ತನ್ನ ಸ್ಥಾನವನ್ನು ಬಹುತೇಕ ಖಚಿತಪಡಿಸಿಕೊಂಡಿದೆ. ಗುಜರಾತ್ 13 ಪಂದ್ಯಗಳಲ್ಲಿ 16 ಅಂಕ ಗಳಿಸಿದ್ದು ಉಳಿದ ಯಾವುದೇ ತಂಡಗಳಿಗೆ 16 ಅಂಕಗಳು ಗಳಿಸಲು ಸಾಧ್ಯವಿಲ್ಲದ ಕಾರಣ ಗುಜರಾತ್ ಸ್ಥಾನ ಖಚಿತವಾಗಿದೆ. ಈಗಾಗಲೇ RCB ಪ್ಲೇಆಫ್ಗೆ ತೇರ್ಗಡೆ ಪಡೆದಿದೆ ಎಂದು ವರದಿ ಹೇಳಿದೆ. ಸೊ ಈ ಬಾರಿಯ IPL ಕುತೂಹಲ ಸದ್ಯಕ್ಕಂತೂ ತಣಿಯುತ್ತಾ ಬಂದಿದೆ. ಯಾವ ತಂಡಗಳು ಇನ್ನು ಪ್ಲೇಆಫ್ಗೆ ಲಗ್ಗೆ ಹಾಕಲಿವೆ ಅದು ಕೂಡ ಕಾದು ನೋಡಬೇಕಾಗಿದೆ. ಸದ್ಯಕ್ಕಂತೂ ನಾವು ಅಂಕಪಟ್ಟಿಯನ್ನು ಗಮನಿಸುವಾಗ ಗುಜರಾತ್ ಟೈಟನ್ಸ್ 13 16 ಅಂಕ ಪಡೆದಿದೆ. RCB 13 18 ಅಂಕ ಪಡೆದಿದೆ. ಸನ್ರೈಸರ್ಸ್ 13

0: ಸೋತರೆ ರಾಜಸ್ಥಾನ್ ಸಹ ಔಟ್. ಸತತ 3 ಪಂದ್ಯ ಸೋತು ಸಂಕಷ್ಟಕ್ಕೆ ಒಳಗಾಗಿರುವ ಪರಾಗ್ ತಂಡ ಎಂದಿದೆ ಇನ್ನೊಂದು ಸುದ್ದಿ. ಅದೇ ರೀತಿ ಭೂಗತ ಕೇಬಲ್ಗೂ ಇರಾನ್ಗೂ ಶುಲ್ಕ ಚಿಂತನೆ ಎಂದಿದೆ ಇನ್ನೊಂದು ಸುದ್ದಿ. ಹೊರ್ಮೋಜ್ ಸಮುದ್ರದಡಿ ಅಳವಡಿಸಿರುವ ಕೇಬಲ್, ಈ ಕೇಬಲ್ ತುಂಡಾದರೆ ಇಡೀ ಜಗತ್ತಿಗೆ ಸಂಕಷ್ಟ ಎಂದಿದೆ ಇವತ್ತಿನ ಮತ್ತೊಂದು ವರದಿ. ಚಿನ್ನಧಾರಣೆ 14,320.65 ರೂಪಾಯಷ್ಟು ಇಳಿಕೆಯಾಗಿದೆ. ಬೆಳ್ಳಿಧಾರಣೆ 2,76,000 ರೂಪಾಯಷ್ಟು ಇಳಿಕೆಯಾಗಿದೆ ಎಂದು ವರದಿಯಲ್ಲಿದೆ. ಬನ್ನಿ ಕೇಳುಗರೆ, ಇದಿಷ್ಟು ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಮುಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮ ಭೇಟಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ, ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ 107 ಪಾಯಿಂಟ್ 8 FM ಬಣ್ಣ ಬಣ್ಣದ ಬದುಕು. ಇದುವರೆಗೆ ಮಾಧ್ಯಮ ಸುದ್ದಿ ಕಾರ್ಯಕ್ರಮ ಮೂಡಿ ಬಂತು. ಇನ್ನು ಕೆಲವು ಹೊತ್ತಲ್ಲಿ ಆರೋಗ್ಯ ಸಾರಂಗ ಕಾರ್ಯಕ್ರಮ ಮೂಡಿ ಬರಲಿದೆ. ಕೊಂಕಣಿ ಕಾರ್ಯಕ್ರಮ 8:30, 9:00 ಬ್ಯಾರಿ ಕಾರ್ಯಕ್ರಮ, 9:30 ಕನ್ನಡ ಕಾರ್ಯಕ್ರಮ, ನೇಹದನೈಗೆ 10:00 ತಾಳುವ ಮಳು, 11:00 ಯಕ್ಷಗಾನ, ಕನ್ನಡ ಕಟ್ಟದೆ ಕಂತು 4, ತುಳು ಕಾರ್ಯಕ್ರಮ ಬಿಸು 11:30, ತುಳು ಹಾಡುಗಳು 12:00, ಬಾವಲಾರಿ ಕಾರ್ಯಕ್ರಮ 12:30, 1:00 ಜನಪದ ಹಾಡುಗಳು, 3:00 ಒಲವಿನ ಹಾಡು, 4:00 ವೃತ್ತಿ ಸಂತೃಪ್ತಿ, 5:00 ಗುರುರಾಜ್ ಕರ್ಜಗಿಯವರ ಮಾತುಗಳು, 6:00 ರೇಡಿಯೋ ಸಂಜೆ ಕಾರ್ಯಕ್ರಮ. ಇವಿಷ್ಟು ಇವತ್ತು ಮೂಡಿ ಬರುವಂತಹ ಕಾರ್ಯಕ್ರಮಗಳು. ನಿರಂತರವಾಗಿ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ, ಶುಭ ದಿನ.
1: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ಹೇ ವೈಶಾಖ್, ನಂಗೆ ಮನೆ ತನಕ ಒಂದು ಡ್ರಾಪ್ ಕೊಡ್ತೀಯಾ?
3: ಕೊಡ್ಬೋದಿತ್ತು, ಪ್ರಾಬ್ಲಮ್ ಏನಿಲ್ಲ. ಆದ್ರೆ 2 ಹೆಲ್ಮೆಟ್ ಇಲ್ಲ ನನ್ನ ಹತ್ರ. ಹೋಗುವಾಗ ದಾರಿಯಲ್ಲಿ ಪೊಲೀಸ್ ಏನಾದ್ರು ಫೈನ್ ಹಾಕಿದ್ರೆ?
2: ಪೊಲೀಸ್ ಇದ್ರೆ ಪರವಾಗಿಲ್ಲ, ಜಾಸ್ತಿ ಅಂದ್ರೆ 100 ರೂಪಾಯಿ ಹೋಗ್ತದೆ. ಅದು ನಾನು ಕೊಡ್ತೇನೆ, ಹೋಗುವ ಬಾ.
3: ಓಕೆ ಸರಿ, ಬಾ ಕೂತ್ಕೋ.

0: ಇದು 100 ರೂಪಾಯಿಯ ಪ್ರಶ್ನೆ ಅಲ್ಲ, ಸುರಕ್ಷತೆಯ ಪ್ರಶ್ನೆ. ಹೆಲ್ಮೆಟ್ ಧರಿಸಿ, ಸಂಚಾರಿ ನಿಯಮವನ್ನು ಪಾಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
1: ಚಿಯರ್ಸ್.
2: ಹಲೋ ಫ್ರೆಂಡ್ಸ್, ನಾನಂತ ಇವತ್ತು ತುಂಬಾ ಖುಷಿಯಲ್ಲಿದ್ದೇನೆ. ನಂಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವು ಒಂದೊಂದು ಲಾಂಗ್ ಡ್ರೈವ್ ಹೋಗೋಣ.
3: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನಂಗೆ ಭಯ ಆಗ್ತಿದೆ.
2: ಅಯ್ಯೋ, ಇವಳೊಬ್ಳು ಅಂಜು ಬರ್ಕಿ.
4: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ. ಮದ್ಯವ್ಯಸನಿಗಳಾಗದಿರಿ. ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
5: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಸಾರಂಗ್ನ ಕೇಳುಗರೆ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ.
2: ಇವತ್ತಿನ ಸಂಚಿಕೆಯಲ್ಲಿ ನಾನು ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರ ಹತ್ರ ವಿನಂತಿ ಮಾಡಿಕೊಂಡೆ ಒಂದು ತೈಲವನ್ನು ಮಾಡುವ ವಿಧಾನದ ಮೂಲಕ. ಆ ತೈಲದಿಂದಾಗಿ ಕೂದಲು ಉದುರೋದು ಕಡಿಮೆ ಆಗಬೇಕು, ನೆನಪಿನ ಶಕ್ತಿ ವರ್ಧನೆ ಆಗಬೇಕು, ಜೊತೆಗೆ ನಮಗೆ ಟೋಟಲ್ ಆರೋಗ್ಯ

0: ಹೆಚ್ಚಾಗಲಿಕ್ಕೆ ಶಿರಸ್ಸು ಭಾಳ ಮುಖ್ಯ. ಸೊ ಶಿರಸ್ಸು ತಂಪಾಗಿದ್ದರೆ ನಮ್ಮ ಇಡೀ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ. ಅಂತಹ ಒಂದು ತೈಲವನ್ನು, ನಿದ್ರಾಹೀನತೆ ಇವತ್ತು ಅನೇಕರನ್ನು ಕಾಡ್ತಾ ಇದೆ, ಒಳ್ಳೆ ನಿದ್ದೆ ಬರಬೇಕು. ಸೊ ಆ ಒಂದು ತೈಲವನ್ನು ಮನೆಯಲ್ಲೇ ಮಾಡಿಕೊಳ್ಳುವಂಥ ವಿಧಾನವನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಶಿರಸಿಯ ಧಾತ್ರಿ ಆಯುರ್ವೇದ ಕೇಂದ್ರದ ಮುಖ್ಯಸ್ಥರಾದಂಥ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರು. ಸೊ ಆ ತೈಲ ಮಾಡುವಂಥ ವಿಧಾನವನ್ನು ತಿಳಿಯುವ ಮುನ್ನ ಮನೆಯಲ್ಲೇ ಮಾಡಿಕೊಳ್ಳೋದು ಅತ್ಯಂತ ಕಡಿಮೆ ಖರ್ಚಲ್ಲಿ ಆಗುವಂಥದ್ದು ಈಗ ನಾವು ತಿಳಿಲಿಕ್ಕಿದ್ದೇವೆ. ಮನೆಯಲ್ಲೇ ಮಾಡುವಂತಹ ಒಂದು ಫಸ್ಟ್ ಕ್ಲಾಸ್ ಆಯಿಲ್.
1: ನಮಸ್ಕಾರ. ಇಂದು ನಿದ್ರಾಹೀನತೆಯ ಸಮಸ್ಯೆಯಿಂದ ಬಳಲ್ತಾ ಇರುವವರು, ಓದ್ತಾ ಇರುವ ಸ್ಟೂಡೆಂಟ್ಸ್ ಮಕ್ಕಳು, ಜೊತೆಗೆ ಒಳ್ಳೆಯ ಮೆಮೊರಿ ಪವರ್ ಬೇಕು, ಕೂದಲು ಚೆನ್ನಾಗಿರಬೇಕು, ಜೊತೆಗೆ ಇದು ಏನು ನನ್ನ ಕಾನ್ಸಂಟ್ರೇಷನ್ ಲೆವೆಲ್ ಚೆನ್ನಾಗಿರಬೇಕು ಅನ್ನುವರಿಗೆಲ್ಲ ಅನುಕೂಲ ಆಗುವಂಥ ಒಂದು ತೈಲವನ್ನು, ತಲೆಗೆ ಹಾಕುವಂಥ ತೈಲವನ್ನು ಮಾಡಿಕೊಳ್ಳೋದನ್ನು ಹೇಳ್ಕೊಡ್ತೇನೆ. ಎಷ್ಟೋ ಜನರಿಗೆ ಪ್ರಶ್ನೆ ಬರುತ್ತೆ, ಇದೇನು ಹುಚ್ಚು, ಇದು ಮೆಮೊರಿ ಪವರ್ ಹೆಚ್ಚು ಮಾಡಲಿಕ್ಕೆ ಒಂದು ತೈಲ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯನಾ, ತಲೆಗೆ ಎಣ್ಣೆ ಹಾಕಿದ ತಕ್ಷಣ ಮೆಮೊರಿ ಪವರ್ ಹೆಚ್ಚಾಗಲಿಕ್ಕೆ ಸಾಧ್ಯನಾ ಅಂತ. ಎಷ್ಟೋ ಬಾರಿ ಹೇಗೆ ಅಂತಂದರೆ, ಯಾವುದನ್ನಾದ್ರೂ ಕಂಡುಹಿಡಿಯುವವರೆಗೆ ಅದು ಅಥವಾ ಅದು ಒಂದು ರೀತಿಯ ಅವೈಜ್ಞಾನಿಕ ಅಂತ. ಯಾವಾಗ ಸೈನ್ಸಿಗೆ ಅದು ಗೊತ್ತಾಗತ್ತೋ ಆವಾಗ ಅದು ವೈಜ್ಞಾನಿಕ ಅಂತ. ಆಯುರ್ವೇದದಲ್ಲಿ ಹೇಳಿರುವಂಥ ಎಷ್ಟೋ ವಿಷಯಗಳು ಈಗ ನಿಧಾನವಾಗಿ ಪ್ರೂವ್ ಆಗ್ತವೆ. ಮೊದಲು ಇತ್ತೀಚಿನವರೆಗೆ ಉಪವಾಸ ಅನ್ನೋದು ಒಂದು ಅರ್ಥಹೀನ ಪದ್ಧತಿಯಾಗಿತ್ತು. ಆಯುರ್ವೇದದಲ್ಲಿ ಅಷ್ಟು ಆಳವಾದ ಎಕ್ಸ್ಪ್ಲನೇಷನ್ ಉಪವಾಸದ ಬಗ್ಗೆ ಇದ್ದರೂ ಕೂಡ ಅದರ ಬಗ್ಗೆ ಯಾವುದೇ ರೀತಿಯ ಒಳ್ಳೆಯ ಪಾಸಿಟಿವ್ ಭಾವನೆ ಇರಲಿಲ್ಲ. ಆದರೆ ಈಗ ಅದಕ್ಕೆ ನೊಬೆಲ್ ಅವಾರ್ಡ್ ಸಿಕ್ಕಿದೆ ಉಪವಾಸದ ಬಗ್ಗೆ ಕಂಡುಹಿಡಿದವರಿಗೆ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನೋದು ತುಂಬ ದೊಡ್ಡ ವಿಷಯ ಆಗಿದೆ. ಅದನ್ನೇ ಸಾವಿರಾರು ವರ್ಷಗಳ ಹಿಂದೆ ಆಯುರ್ವೇದದಲ್ಲಿ ಹೇಳಿದರು, ಆದರೆ ಹೇಳುವ ರೀತಿ, ಹೇಳುವ ಭಾಷೆ ಬೇರೆ ಇತ್ತು ಅಷ್ಟೆ. ಹಾಗಾದರೆ ಇಂದು ನಾವು ತಲೆಗೆ ಎಣ್ಣೆ ಅನ್ನು ಮಾಡಿಕೊಳ್ಳೋದು ಹೇಗೆ, ಇದಕ್ಕೆಲ್ಲದನ್ನು ಅನುಕೂಲ ಆಗುವಂಥ ತೈಲವನ್ನು ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳುವ. ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಒಂದು ಶುದ್ಧವಾದಂಥ ಎಣ್ಣೆ, ಯಾಕೆಂದರೆ ಅದು ಮೇನ್ ಮೀಡಿಯಾ ಅಥವಾ ಬೇಸ್ ಅಲ್ವಾ ಅದು. ಹಾಗಾಗಿ ಆ ಎಣ್ಣೆ ಯಾವುದು, ಶುದ್ಧವಾದ ಕೊಬ್ಬರಿ ಎಣ್ಣೆ ಅಥವಾ ಶುದ್ಧವಾದ ಎಳ್ಳೆಣ್ಣೆ ಬೇಕು. ನಾ ಯಾಕೆ ಶುದ್ಧವಾದ ಅಂತ ಹೇಳ್ತಿದ್ದೇನೆ ಅಂತಂದರೆ, ಶುದ್ಧವಾದ ಎಣ್ಣೆ ಸಿಗೋದು ತುಂಬ ಕಷ್ಟ ಆಗಿದೆ. ಹಾಗಾಗಿ ಒಂದೋ ನಿಮ್ಮ ಕಣ್ಣೆದುರು ನೀವು ಮಿಲ್ಲಲ್ಲಿ ಮಾಡಿಸಿಕೊಂಡು ಬಂದಿರಬೇಕು, ಗಾಣದಲ್ಲಿ ಮಾಡಿಸ್ಕೊಂಡು ಬಂದಿರಬೇಕು, ಇಲ್ಲ ನಿಮ್ಮ ಮನೆಗಳಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಟರ್ ಮಷಿನ್ ಇಟ್ಟುಕೊಂಡು ತೆಗೆದಿರುವಂಥ ತೈಲ ಆಗಿರಬೇಕು. ಯಾವುದೋ ಕಂಪನಿಯ ಯಾವುದೋ ಎಣ್ಣೆಯನ್ನು ಸೀಲ್ ಆಗಿರುವಂಥ ಎಣ್ಣೆಯನ್ನು ತಂದುಕೊಂಡು ನೀವು ಬಳಕೆ ಮಾಡ್ತೀರಿ ಅಂತಾದರೆ ಆ ಎಣ್ಣೆಯಿಂದ ರಿಸಲ್ಟ್ ಬರಲಿಕ್ಕೆ ಬಹುತೇಕ ಸಾಧ್ಯ ಇಲ್ಲ. ಎಳ್ಳೆಣ್ಣೆಯಂತೂ ಶುದ್ಧವಾದದ್ದು ಮಾರ್ಕೆಟಲ್ಲಿ ಬಹುತೇಕ ಸಿಗೋದೇ ಇಲ್ಲ. ಹಾಗಾಗಿ ಶುದ್ಧವಾದ ಎಣ್ಣೆಯನ್ನು ಬಳಕೆ ಮಾಡಿಕೊಳ್ಬೇಕು. ಒಂದು 100 ml ಎಣ್ಣೆಯನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ಅದಕ್ಕೆ 100 ml ಆಗುವಷ್ಟು ನೆಲ್ಲಿಕಾಯಿಯ ಕಷಾಯವನ್ನು ಹಾಕಬೇಕು. ಈ ನೆಲ್ಲಿಕಾಯಿ ಕಷಾಯವನ್ನು 100 ml ಹೇಗೆ ತಯಾರಿಸ್ಕೊಳ್ಬೇಕು, ಇದನ್ನು ಮೊದಲೇ ತಯಾರಿಸ್ಕೊಳ್ಬೇಕು, ಅದನ್ನು ಹೇಗೆ ತರಿಸ್ಕೊಳ್ಬೇಕು ಅಂತಂದರೆ, ಒಂದು ಎಷ್ಟು 25 g ನೆಲ್ಲಿಕಾಯಿ ತೆಗೆದುಕೊಳ್ಳಿ. ಅದಕ್ಕೆ 400 ml ನೀರು ಹಾಕಿ ಅದನ್ನು ಸಣ್ಣ ಬೆಂಕಿಯಲ್ಲಿ 100 ml ಬತ್ತಿಸಿ, ಬತ್ತಿಸಿದ ನಂತರ ಅದನ್ನು ಸೋಸ್ಕೊಳ್ಳಿ. ಈಗ 100 ml ನೆಲ್ಲಿಕಾಯಿಯ ಕಷಾಯ ರೆಡಿಯಾಯಿತು. ಇದಕ್ಕಿಂತ ಒಳ್ಳೆಯ ವೇ ಮತ್ತು ಹೆಚ್ಚು ಎಫೆಕ್ಟಿವ್ ಅಂತಂದರೆ ನೆಲ್ಲಿಕಾಯಿಯ ಜ್ಯೂಸ್. ಹಸಿ ನೆಲ್ಲಿಕಾಯಿ ಇದ್ದರೆ ಹಸಿ ನೆಲ್ಲಿಕಾಯಿಗೆ ನೀರು ಹಾಕದೇ ಜ್ಯೂಸ್ ತೆಗಿಬೇಕು. ಆ ರೀತಿ ತೆಗೆದಂತಹ ನೆಲ್ಲಿಕಾಯಿಯ ಜ್ಯೂಸ್ ಇದೆಯಲ್ಲ, ಅದು ತುಂಬ ಕಷ್ಟ ಮಾಡಿಕೊಳ್ಳಿಕ್ಕೆ. ಅದನ್ನು ಹಾಕಿದ್ರಂತೂ ಎಕ್ಸಲೆಂಟ್ ರಿಸಲ್ಟ್ ಬರುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಸೊ 100 ml ನೆಲ್ಲಿಕಾಯಿಯ ಕಷಾಯ, 100 ml ಬ್ರಾಹ್ಮಿ ಜ್ಯೂಸ್ ನೀರು ಹಾಕದೇ ತೆಗೆದಿರುವಂಥದ್ದು. ಬ್ರಾಹ್ಮಿಯ ಬದಲಿಗೆ ಒಂದೆಲಗವನ್ನು ತೆಗೆದುಕೊಳ್ಳಬಹುದು. ಎಷ್ಟೋ ಜನರಿಗೆ ಡೌಟ್ ಇದೆ ಏನು ಅಥವಾ ಅಂದ್ಕೊಂಡಿದ್ದಾರೆ ಬ್ರಾಹ್ಮಿ ಮತ್ತು ಒಂದೆಲಗ ಒಂದೇ ಅಂತ. ಎರಡು ಬೇರೆ ಬೇರೆ, ಆದರೆ ಬ್ರಾಹ್ಮಿ ಮತ್ತು ಒಂದೆಲಗದ ಗುಣಗಳು ಒಂದೇ. ಹಾಗಾಗಿ

ಒಂದೆಲಗವನ್ನು ಫ್ರೆಶ್ ಆಗಿ ತಂದು ಅದನ್ನು ನೀರು ಹಾಕದೇನೇ ತೆಗೆದಂತಹ 100 ml ಜ್ಯೂಸ್ ಸಾಧ್ಯ. ಆದರೆ ಇಲ್ಲ ಅಂದರೆ ಸ್ವಲ್ಪ ನೀರು ಹಾಕಿ ಅದನ್ನು ಏನು ಮಿಕ್ಸಿ ಮಾಡಿ ಅದನ್ನು ಹಿಂಡ್ಕೊಳ್ಳಿ. ಸೊ ಈ ರೀತಿ ತೆಗೆದಂತಹ 100 ml ಜ್ಯೂಸ್, ಇದು ಮೂರನ್ನು ಹಾಕಿ ಪಾತ್ರೆಯಲ್ಲಿ ಹಾಕಿ ಇದಕ್ಕೆ ಒಂದು ಒಂದು ಚಮಚ ಆಗುವಷ್ಟು ಚಿಕ್ಕ ಚಿಕ್ಕ ಚಿಕ್ಕ ಜ್ಯೇಷ್ಠ ಮಧುವಿನ ತುಂಡುಗಳು, ಪೀಸ್, ಚಿಕ್ಕ ಚಿಕ್ಕ ಪೀಸ್ಗಳು. ಆಮೇಲೆ ಸೇಮ್ 100 ml ಹಾಲು, ಇವಿಷ್ಟನ್ನು ಹಾಕಿ 100 ml ತೈಲ ಅಂದರೆ ಎಣ್ಣೆ, ಕೊಬ್ಬರಿ ಎಣ್ಣೆ ಅಥವಾ ಶೇಂಗಾ ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ 100 ml, 100 ml ಹಾಲು, 100 ml ನೆಲ್ಲಿಕಾಯಿ ಕಷಾಯ, 100 ml ಒಂದೆಲಗದ ಜ್ಯೂಸ್, ಮತ್ತು ಒಂದು ಚಮಚದಷ್ಟು ಚಿಕ್ಕ ಚಿಕ್ಕ ಪೀಸ್ಗಳು ಜ್ಯೇಷ್ಠ ಮಧುವಿಂದು. ಸೊ ಇವೆಷ್ಟನ್ನು ಹಾಕಿ ಸಣ್ಣ ಬೆಂಕಿಯಲ್ಲಿ ಕುದಿಸಬೇಕು. ಇವತ್ತೊಂದು 1/2 ಗಂಟೆ ಕುದಿಸಿರಿ, ಪರವಾಗಿಲ್ಲ, 24 ಗಂಟೆ ಒಳಗಡೆ ಮತ್ತೆ 1/2 ಗಂಟೆ ಕುದಿಸಬೇಕು. ಈ ರೀತಿ ಒಂದು 2-3 ದಿನದಲ್ಲಿ ಏನು ಮಾಡಬೇಕು ಅಂತಂದರೆ, ಆ ನೀರಿನಂಶ ಪೂರ್ತಿ ಆವಿಯಾಗಿರಬೇಕು. ನೀರಿನಂಶ ಪೂರ್ತಿ ಆವಿಯಾಗಿ ಕೇವಲ ಈಗೇನು ಕಷಾಯ ಹಾಕಿ ಮಾಡಿದ್ದು ಅಥವಾ ಜ್ಯೇಷ್ಠ ಮಧುವಿನ ಪೀಸ್ ಇದೆಲ್ಲ ಇರುತ್ತಲ್ಲ, ಸೊ ಅದರ ಏನು ಸಾಲಿಡ್ ಐಟಮ್ ಇರುತ್ತೆ ಅದು ಮಾತ್ರ ಉಳಿಬೇಕು. ಇನ್ನೊಂದು ಜಾಗ್ರತೆ ನಾವು ನೆನಪಿಟ್ಟುಕೊಳ್ಳಬೇಕಾದ ಏನು ಅಂತಂದರೆ, ಈ ತೈಲವನ್ನು ಮಾಡುವಾಗ ಮೊದಲನೇದಾಗಿ ಈ ತೈಲದಲ್ಲಿ ನೀರಿನಂಶ ಯಾವುದೇ ಕಾರಣಕ್ಕೂ ಇರಬಾರ್ದು. ನೀರು ಪೂರ್ತಿ ಆವಿ ಆಗಲೇಬೇಕು. ಆದರೆ ನೀರು ಆವಿಯಾದ ನಂತರ ತೈಲ ಕುದಿಬಾರ್ದು, ಆವಾಗ ಫ್ರೈಡ್ ಎಣ್ಣೆ ಆಗೋಯ್ತು ಅಲ್ವಾ. ಹಾಗಾಗಿ ತೈಲ ಕುದಿಬೇಕು, ಆದರೆ ನೀರಿನಂಶ ಪೂರ್ತಿಯಾಗಿ ಆವಿಯಾಗಬೇಕು. ಆದರೆ ನೀರಿನಂಶ ಆವಿಯಾದ ನಂತರ ತೈಲ, ಈ ಏನು ಎಣ್ಣೆ ಇದೆಯಲ್ಲ, ಅದು ಕುದಿಬಾರದು. ಸೊ ಸಣ್ಣ ಬೆಂಕಿಯಲ್ಲಿ ಇದನ್ನು ನೀವು ಮಾಡ್ತಾ ಹೋಗಿ, ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗತ್ತೆ ಈಗ ನೀರಿನಂಶ ಹೋಯಿತು ಅನ್ನೋದು ಅರ್ಥ ಆಗತ್ತೆ. ಅದನ್ನು ನಾನು ಸುಮ್ಮನೆ ಮಾತಿನಲ್ಲಿ ಹೇಳೋದು ಕಷ್ಟ. ಯಾಕೆ ಅಂತಂದರೆ ಅದನ್ನು ನೀವು ಮಾಡಿ ಮಾಡಿ ನಿಮಗೆ ಅನುಭವ ಆಗಿ ಬರಬೇಕು. ಬಹುತೇಕ ಮಹಿಳೆಯರಿಗೆ, ಮನೆಯಲ್ಲಿ ತಾಯಂದಿರಿಗೆ ಇದನ್ನು ಇದು ಮಾಡ್ತಾ ಮಾಡ್ತಾ ಗೊತ್ತಾಗತ್ತೆ ಡೆಫಿನೆಟ್ಲಿ. ಸೊ ಈ ತೈಲವನ್ನು ಮಾಡಿಕೊಂಡಂತೆ ಅದನ್ನು ಸೋಸಿ ಇಟ್ಕೊಳ್ಬೇಕು. ಒಂದು ಗ್ಲಾಸ್ ಬಾಟಲ್ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಸೊ ಈ ಎಣ್ಣೆಯನ್ನು ರಾತ್ರಿ ಮಲಗುವಾಗ 4-10 ಹನಿ ಆಗುವಷ್ಟು, ಕಡೆಯ ಪಕ್ಷ ಒಂದು 10 ಡ್ರಾಪ್ಸ್ ಆಗುವಷ್ಟು ಅದನ್ನು ನೆತ್ತಿಗೆ ಹಾಕಿ, ಬ್ರಹ್ಮರಂಧ್ರ ಅಂತ ಹೇಳ್ತೀವಲ್ಲ, ನೆತ್ತಿಗೆ ಹಾಕಿ ಆರಾಮಾಗಿ ಮಲ್ಕೊಳ್ಬೇಕು. ಜೊತೆಗೆ ಸ್ವಲ್ಪ ತುಪ್ಪವನ್ನು ಅಥವಾ ಶುದ್ಧವಾದ ಕೊಬ್ಬರಿ ಎಣ್ಣೆ ತೆಗೆದುಕೊಂಡು ಅಥವಾ ಎಳ್ಳೆಣ್ಣೆ ತೆಗೆದುಕೊಂಡು ಪಾದಗಳಿಗೆ ಮಸಾಜ್ ಮಾಡಿ ಮಲ್ಕೊಂಡ್ರೆ ಒಳ್ಳೆಯ ನಿದ್ದೆ ಬರುತ್ತೆ, ಮೆಮೊರಿ ಪವರ್ ಹೆಚ್ಚಾಗಲಿಕ್ಕೆ, ಜೊತೆಗೆ ಕಾನ್ಸಂಟ್ರೇಷನ್ ಲೆವೆಲ್ ಹೆಚ್ಚಾಗಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇದನ್ನು ನಿತ್ಯವೂ ಮಾಡಿದರೆ ಒಂದು 10 ಡ್ರಾಪ್ಸ್, 4-10 ಡ್ರಾಪ್ಸ್ ಆಗುವಷ್ಟು ಎಣ್ಣೆಯನ್ನು ನೆತ್ತಿಗೆ ಹಾಕ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಕೂದಲು ಉದುರೋದು ಕೂಡ ಕಂಟ್ರೋಲ್ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ತೈಲವನ್ನು ಸರಿಯಾಗಿ ಮನೆಯಲ್ಲಿ ಮಾಡಿಕೊಳ್ಳಿ, ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಧನ್ಯವಾದ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಕೇಟುಂಟುಲ್ಲಾರಿ ದಿ ರೇಡಿ ಸಾರಂಗ್ 107.8 FM. ರಂಗರಂಗರು ಜೀವನ ಇಂಡತ್ತೋ ಬ್ಯಾರಿ ವಿಶೇಷ ಕಾರ್ಯಕ್ರಮತಗೆ ಎಲ್ಲರಿಗೂ ಕಲ್ಬುನೊರಿಞ್ಞು ಸ್ವಾಗತ. ಶ್ರೋತೃಗಳೇ, ಈ ಪರ್ತಿಗೆ ಬ್ಯಾರಿ ಅಧ್ಯಯನ ಪೀಠ ಸಂಸ್ಥೆಯ ತರಫುಲ್ಲು ನಡೆದಂಕೆತ್ತು ಬ್ಯಾರಿ ನಾಲಾಚರಣೆ ಇದರ ಕಾರ್ಯಕ್ರಮತಲು ಮುಂಟಿದಾಯು. ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯತ್ತು ನಿವೃತ್ತ ಉಪಕುಲಪತಿ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಐಲ್ಡೆ ಪಲಕಂಗ ಕೇಟನ್ ಬರುವ.
1: ನಾನು ಸ್ವಲ್ಪ ವಿಷಾದದಿಂದ ನಿಂತಿದ್ದೇನೆ ನಿಮ್ಮ ಮುಂದೆ. ಸ್ವಲ್ಪ ಬೇಸರ, ದುಃಖ ಏನು ಅಂದರೆ ನನಗೆ ಬ್ಯಾರಿ ಭಾಷೆ ಮಾತಾಡಲಿಕ್ಕೆ ಬರುವುದಿಲ್ಲ ಅಲ್ಲ ಅಂತ. 68, 69, 70 ವರ್ಷ ಹತ್ರ ಹತ್ರ ಆಗ್ತಾ ಬಂತು, ನನ್ನ ಸುತ್ತಮುತ್ತ ಇರುವ ಒಂದು ಭಾಷೆಯಲ್ಲಿ, ಕನ್ನಡದಲ್ಲಿ ಮಾತಾಡ್ತೇವೆ, ಬೇರೆ ಭಾಷೆಯಲ್ಲಿ ಮಾತಾಡ್ತೇವೆ, ಇಂಗ್ಲೀಷಲ್ಲಿ ಮಾತಾಡ್ತೇವೆ, ಯಾಕೆ ಒಂದು 60-70 ವರ್ಷ ಇದ್ದ ಸಮುದಾಯಗಳ ಜೊತೆಗೇ ಇದ್ದ ಒಬ್ಬ ವ್ಯಕ್ತಿಗೆ ಯಾಕೆ ಒಂದು ಭಾಷೆಯನ್ನು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ, ಅವಕಾಶಗಳು ಯಾಕೆ ಬರ್ತಾ ಇಲ್ಲ ಅಂದರೆ, ಈಗ ನಾವು ಎಲ್ಲಿಗೆ ಬಂದು ಮುಟ್ಟಿದ್ದೇವೆ ಅಂತ ನಾನು ಹೇಳ್ತಾ ಇದ್ದಾಗ ಹೇಳಿದೆ ಅವರಿಗೆ, ನೀವು ಯಾರು ಕನ್ನಡದಲ್ಲಿ ಮಾತಾಡಬೇಡಿ, ನೀವು ಬ್ಯಾರಿ ಭಾಷೆಯಲ್ಲೇ ಮಾತಾಡಿದ್ದು ಬ್ಯಾರಿ ದಿನಾಚರಣೆ, ನಮಗೆ ಅರ್ಥ ಆಗಾದ್ರೂ ತೊಂದರೆ ಇಲ್ಲ, ಕೂತುಕೊಳ್ಳಿ ಸ್ವಲ್ಪ ಕೇಳಿ, ಅರ್ಥ ಆಗದಿದ್ದರು ಅಂತ ಈ ಮನೋಭಾವ ಬೇಕು ನಮಗೆ. ಬಂದವರು ಆ ಭಾಷೆ ಬಾರದಿದ್ದರೂ ಕೂಡ ಆ ಭಾಷೆಯನ್ನು ಕೇಳಲಿ ಅಂತ. ಹಾಗೆ ನಾನು ಅವರು ಹೇಳಿದರೆ ನೀವು ಬ್ಯಾರಿ ಭಾಷೆಯಲ್ಲೇ ಮಾತಾಡಿ, ಅರ್ಥ ಆಗ್ತದೆ, ಮಾತಾಡಲಿಕ್ಕಾಗಲ್ಲ ಅಂದರೆ ಏನಾಯಿತು, ಭಾಷೆಯ ಒಂದು ಶಕ್ತಿಯಷ್ಟೇ ನನಗೆ ಗೊತ್ತಿರೋದು, ಭಾಷೆ ನನಗೆ ಅರ್ಥ ಆಗ್ತದೆ ಆದರೆ ಆ ಭಾಷೆಯಲ್ಲಿ ಮಾತನಾಡಲಿಕ್ಕಾಗಲ್ಲ. ನಮ್ಮ ನನ್ನ ವಿದ್ಯಾರ್ಥಿಗಳಿಗೆ ನೋಡಿ, ಎಲ್ಲರಿಗೂ ತರಗತಿ ಅದು ಇಂಗ್ಲೀಷಲ್ಲಿ ಮಾಡಿ ಅರ್ಥ ಆಗ್ತದೆ, ಇಂಗ್ಲೀಷಲ್ಲಿ ಮಾತಾಡಿ ಅಂದರೆ ಮಾತಾಡಲಿಕ್ಕಾಗಲ್ಲ. ನಮ್ಮ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಅಂತಂದರೆ, ಹೇಳಿದ್ದೆಲ್ಲ ಅರ್ಥ ಆಗ್ತದೆ, ನೀನು ಹೇಳು ಅಂತಂದರೆ ಹೇಳಲಿಕ್ಕೆ ಮಾತಾಡಲಿಕ್ಕಾಗಲ್ಲ ಭಾಷೆಯಲ್ಲಿ ಅಂದರೆ. ಇದು ಒಂದು ಒಂದು ಶಿಕ್ಷಣದ, ಅದರ ಬಗ್ಗೆ ಹೆಚ್ಚು ವಿಸ್ತಾರಕ್ಕೆ ಹೋಗ್ತಾ ಇಲ್ಲ, ಸ್ವಲ್ಪ ತಮಾಷೆಗೆ ಶುರು ಮಾಡುವ. ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಇತ್ತು, ಸಣ್ಣ ಮಗು ಮತ್ತು ತಾಯಿ, ನೋಡಿರ್ಬೋದು, ನೀವು ಕೇಳಿರ್ಬೋದು, ನೋಡಿರ್ಬೋದು. ಅಲ್ಲಿ ತಾಯಿ ಕೇಳ್ತಾಳೆ ಆ ಮಗುವಿಗೆ, ಆಯ್ತಲ್ಲ ಓದಿಯಲ್ಲ, ಆಯ್ತಾ ನಿನಗೆ ಅಂತ. ಆ ಮಗು, ಆಯಿತು ನಾನೆಲ್ಲ ಓದಿ, ಆಯಿತು ಎಲ್ಲ ಆಯಿತು ಅಂತ. ಹಾಗೆ ನನಗೆ ಪ್ರಶ್ನೆ ಕೇಳ್ತೇನೆ ಅಂತ ತಾಯಿ ಆ ಮಗುವಿಗೆ, ಸಣ್ಣ ಮಗು ಭಾಳ ಇನ್ನೋಸೆಂಟ್ ಬೇಬಿ, ಒಂದು ಪ್ರಶ್ನೆ ಕೇಳ್ತಾಳೆ, ಕಾವೇರಿ ಯಾವ ಸಂಧಿ, ವ್ಯಾಕರಣದಲ್ಲಿ ಸಂಧಿ ಸಮಾಸ ಎಲ್ಲ ಬರ್ತಾ ನೋಡಿ, ಕಾವೇರಿ ಯಾವ ಸಂಧಿ ಅಂತ. ಆಗ ಮಗು ಉತ್ತರ ಕೊಡ್ತದೆ, ಎಷ್ಟು ಚಂದ ಕಾವ್ಯದಾಗೆ ನನಗೆ ಕಂಡಿತ್ತು, ತಮಿಳುನಾಡಿಗೆ ಅದು ಆಗಮ ಸಂಧಿ, ಕರ್ನಾಟಕಕ್ಕೆ ಅದು ಲೋಪ ಸಂಧಿ. ಯಾಕೆ ನೀರು ಹೋಗುದು ನೋಡಿ, ಕರ್ನಾಟಕಕ್ಕೆ ಅದು ಲೋಪ ಸಂಧಿ, ದೆಹಲಿಯ ಸುಪ್ರೀಂ ಕೋರ್ಟಿಗೆ ಅದು ಆದೇಶ ಸಂಧಿ. ಅವರು ಆದೇಶ ಕೊಡ್ತಾ ಇದ್ದಾರೆ, ನಮಗೆ ನೀರು ಹೋಗ್ತಾ ಉಂಟು, ಅಲ್ಲಿ ನೀರು ಬರ್ತಾ ಉಂಟು, ಅಲ್ಲಿ ಆದೇಶ ಕೊಡ್ತಾ ಇದ್ದಾರೆ. ಎಷ್ಟು ಚಂದ ಇದೆ ನೋಡಿ ಭಾಷೆ, ಒಂದು ಭಾಷೆ ಎಷ್ಟು ಚಂದ. ನೀವು ಸಂಧಿ ಮರೆತು ಬಿಡಿ, ವ್ಯಾಕರಣ ಮರೆತು ಬಿಡಿ, ಕಾವೇರಿ ಅಂದರೆ ಒಂದು ಯಾವ ಸಂಧಿ, ಕಾವು ಏರಿ ನಾವು ಅದನ್ನು ಅದು ಬಿಡಿ. ಆ ಮಗು ಕೊಡುವ ಮೂರು ವಾಕ್ಯಗಳಲ್ಲಿ ಒಂದು ಭಾಷೆಯ ಒಂದು ಒಂದು ಕಾವ್ಯಾತ್ಮಕತೆ, ಭಾಷೆಯನ್ನು ಹೇಗೆ ಸೃಜನಶೀಲವಾಗಿ ಕ್ರಿಯೇಟಿವ್ ಆಗಿ ಬಳಸಬಹುದು ಒಂದು ಇದು ಸಣ್ಣ ಉದಾಹರಣೆ ನಾನು ಕೊಡೋದು. ಹುಬ್ಬಳ್ಳಿಗೆ ಹೋಗಿ, ಉತ್ತರ ಕರ್ನಾಟಕಕ್ಕೆ ಹೋಗಿ, ಅವ ಸೈಕಲ್ ತುಳಿಯೋಕೆ ಹತ್ಯಾನ ಅಂತ, ಸೈಕಲ್ ತುಳಿಯೋಕೆ ಹತ್ಯಾನ, ಮರ ಇಳಿಯೋಕೆ ಹತ್ಯಾನ, ಮತ್ತೆ ಮರ ಅಂದರೆ ಇಳಿಯೋದಕ್ಕೆ ಮರ ಹತ್ತಿದ್ದಾನೆ ಅಂತ, ಅವ ಮರ ಇಳಿಯೋಕೆ ಹತ್ಯಾನ. ಉತ್ತರ ಕರ್ನಾಟಕ ಚೆಂದ ಉಂಟು ನೋಡಿ ಆ ಭಾಷೆದು. ಅವ ಸೈಕಲ್ ತುಳಿಯೋಕೆ ಹತ್ಯಾನ ಅಂದರೆ ಸೈಕಲ್ ತುಳಿತಾ ಇದ್ದಾನೆ ಹೊರಟಿದ್ದ ಅಂತ. ನೀವು ಧಾರವಾಡಕ್ಕೆ ನಾನು ಆಚೆ ಕಡೆ ಹೋದಾಗ ಒಂದು ಹೀಗೆ ನೋಡಿದೆ, ಒಂದು ಬೋರ್ಡ್ ಇತ್ತಲ್ಲಿ, ನೋಡ್ತಾನೆ ಕಾರಾಕೇರಾ ಸೆಂಟರ ಅಂತ ಉಂಟು. ನಾನೆಂಥ ಕಾರದ ಅಂಗಡಿ ಇದು ಅಂತ ಹೀಗೆ ನೋಡಿದೆ, ಕಾರಾಕೇರಾ ಸೆಂಟರ ಅಂತ. ಅದು ನಿಜವಾಗಿ ಇಂಗ್ಲೀಷಿನ ಕಾರ್ ಕೇರ್ ಸೆಂಟರ್, ಕಾರ್ ಕೇರ್ ಸೆಂಟರ್ ಅನ್ನ ಕಾರಾಕೇರಾ ಸೆಂಟರ. ಒಂದು ಭಾಷೆಯನ್ನ ಇದು ನೋಡಿದರೆ ಅದನ್ನು ಹೇಗೆ ಬಗ್ಗಿಸಿಕೊಳ್ತಾರೆ ಒಂದು ಭಾಷೆಯನ್ನು ಅಂತ. ಇದೆಲ್ಲ ಒಂದು ಬೇರೆ ಬೇರೆ ನಮಗೆ ಅರ್ಥ ಆಗಲಿ ಆಗದಿರಲಿ ಅಪರಿಚಿತ ವಲಯದ ಒಂದು ಭಾಷೆಯನ್ನು ನಾವು ಬಹಳ ಕುತೂಹಲದಿಂದ ನೋಡಬೇಕಾದ ಸಂಗತಿಗಳನ್ನು ಹೇಳ್ತದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಟ್ಟು ಒಂದು ಎರಡು ಮೂರು ವಾಕ್ಯಗಳನ್ನು ಹೇಳ್ತೇನೆ ನಾನು. ಮೊದಲನೆಯ ವಾಕ್ಯ ನನ್ನ ಇವತ್ತಿನ ಮಾತಿನ ಸಾರಾಂಶ ಇದು. ಮೊದಲನೆಯ ಮಾತು, ಯಾವನೇ ಆಗಲಿ, ಯಾರೇ ಒಬ್ಬ ವ್ಯಕ್ತಿ, ತನ್ನ ಭಾಷೆಯನ್ನು ಪ್ರೀತಿಸುವವನು ಮತ್ತೊಂದು ಭಾಷೆಯನ್ನು ದ್ವೇಷಿಸಲಾರ, ದ್ವೇಷಿಸಬಾರದು. ತನ್ನ ಭಾಷೆಯನ್ನು ನಂದು ತುಳು ಮಾತ್ರ. ನಾವು ಕನ್ನಡ ಮಾತಾಡ್ತೇವೆ, ಬೇರೆ ಭಾಷೆಯೇ ಮಾತಾಡ್ತೇವೆ, ಸಾಂದರ್ಭಿಕ ಬೇರೆ ಬೇರೆ ಕಾರಣಗಳಿಗಾಗಿ. ನನ್ನ ಮೊದಲ ಪ್ರಯಾರಿಟಿ ಯಾವುದು? ತುಳು. ತುಳು ನನ್ನ ಮೊದಲ ಪ್ರಯಾರಿಟಿ, ಅಂದರೆ ಆದ್ಯತೆ ಅದು. ಅದು ನನ್ನ ಕುಟುಂಬದ, ನನ್ನ ಸಮುದಾಯದ ಭಾಷೆ ಅದು. ಒಂದು ಕುಟುಂಬದ ಸಂಬಂಧದ ಒಳಗಡೆ ಇರುವ ಪ್ರೀತಿಯ ಒಂದು ಭಾಗ ಅದು. ಅದನ್ನು ಹೆಚ್ಚು ವಿಸ್ತರಿಸಲಿಕ್ಕೆ ಸಮಯ ಇಲ್ಲ ನನಗೆ. ಹಾಗಾಗಿ ನನ್ನ ಮೊದಲನೆಯ ವಾಕ್ಯ ನಾವು ನೆನಪಿಟ್ಟುಕೊಳ್ಬೇಕಾದದ್ದು, ಒಬ್ಬ ವ್ಯಕ್ತಿ, ನಾವು ಯಾರೇ ಆಗಲಿ, ನಮ್ಮ ಭಾಷೆಯನ್ನು ಪ್ರೀತಿಸುವವರು ಮತ್ತೊಂದು ಭಾಷೆಯನ್ನು ದ್ವೇಷಿಸುವುದಿಲ್ಲ, ದ್ವೇಷಿಸಬಾರದು. ಇದು ಒಂದನೆಯ ಮಾತು. ಎರಡನೆಯ ಮಾತು, ನಮ್ಮ ಭಾಷೆ, ನಮ್ಮ ದೇವರು, ನಮ್ಮ ಆಚರಣೆಗಳು, ಒಟ್ಟಾರೆ ನಮ್ಮ ಸಂಸ್ಕೃತಿ ಇದೆಯಲ್ಲ, ಸಂಸ್ಕೃತಿಗಳು, ಕಲ್ಚರ್ಸ್ ನೆಟ್ಟುಕೊಳ್ಳುವ, ಇದು ಜನರನ್ನು ಜೋಡಿಸ್ತದೆಯೇ ಹೊರತು ಜನರನ್ನು ಬೇರ್ಪಡಿಸುವುದಿಲ್ಲ, ಬೇರ್ಪಡಿಸಬಾರದು. ಭಾಷೆ, ಜಾತಿ, ಧರ್ಮ, ದೇವರು, ಇವುಗಳು ಯಾವುದೂ ಕೂಡ ಮನುಷ್ಯರನ್ನು ಸೇರಿಸಬೇಕೆ, ಜೋಡಿಸಬೇಕೇ ಹೊರತು ಜನಗಳನ್ನು ಪರಸ್ಪರ ಪ್ರೀತಿಸುವ ಹಾಗೆ ಮಾಡಬೇಕೆ ಹೊರತು ಆ ಭಾಷೆಗಳು ದ್ವೇಷಿಸುವುದಕ್ಕಿರುವುದು ಅಲ್ಲವೇ ಇಲ್ಲ. ನೀವು ಮೂಲಭೂತವಾಗಿ ನೋಡಿ, ಯಾವ ಭಾಷೆ ದ್ವೇಷಿಸುತ್ತ ಕಲಿಸ್ತದೆ, ಯಾವ ಧರ್ಮ ದ್ವೇಷಿಸ್ತಕ್ಕೆ ಹೇಳ್ತದೆ ಹೇಳಿ? ಯಾವ 100 ಬಾರಿ 1000 ಬಾರಿ ಕೇಳಿದ್ದೇವೆ, ಧರ್ಮ ದೇವರು ಎಲ್ಲ ಮನುಷ್ಯನ ಒಳಿತಿಗಾಗಿಯೇ ಇರುವುದು, ಮನುಷ್ಯರನ್ನು ಪ್ರೀತಿಸುವಂತಲೇ ಹೇಳುವುದು. ಜಗತ್ತಿನ ಯಾವ ಧರ್ಮ ದೇವರು ನನಗೆ ಗೊತ್ತಿದ್ದಾಗೆ ಮತ್ತೊಬ್ಬರನ್ನು ಕೊಲ್ಲು ಅಂತ ಹೇಳುವುದಿಲ್ಲ, ಹೇಳುವುದ್ರೆ ಧರ್ಮವೂ ಅಲ್ಲ, ದೇವರೂ ಅಲ್ಲ. ಅದು ಇಷ್ಟು ಕ್ಲಿಯರ್ ಕಟ್ ಸ್ಫಟಿಕದಷ್ಟು ಸಹ ನಮಗೆ ಗೊತ್ತಿದೆ. ಭಾಷೆಯ ಕಾರಣಕ್ಕೆ ದ್ವೇಷಿಸಬೇಕಾಗಿಲ್ಲ, ಜಾತಿಯ ಕಾರಣಕ್ಕಾಗಿ ದ್ವೇಷಿಸಬೇಕಾಗಿಲ್ಲ, ಧರ್ಮದ ಕಾರಣಕ್ಕಾಗಿ ದ್ವೇಷಿಸಬೇಕಾಗಿಲ್ಲ ಅಂತ ಸ್ಫಟಿಕದಷ್ಟು ನಾವು ಹೇಳ್ತೇವಲ್ಲ, ಅಷ್ಟು ಕ್ಲಿಯರ್ ಇದೆ ಅದು. ಆದರೆ ಇದು ಗೊತ್ತಿದ್ದೂ ಕೂಡ ನಾವು ದ್ವೇಷಿಸಬಾರದು, ದ್ವೇಷಿಸುವುದಿಲ್ಲ, ಅದು ಜೋಡಿಸ್ತದೆ ಅಂತ ಹೇಳಿಯೂ ಕೂಡ ನಮ್ಮಲ್ಲಿ ಕೆಲವೊಮ್ಮೆ ನೋಡಿ, ಒಂದು ಭಾಷಾ ಸಮುದಾಯ ಇನ್ನೊಂದು ಭಾಷಾ ಸಮುದಾಯದ ಮೇಲೆ ಬಹಳ ಕೆಟ್ಟ ಬೆಳವಣಿಗೆ ಅದು. ನಾನು ತೀವ್ರವಾಗಿ ವಿರೋಧಿಸುವ ಅಂಶ ಅದು. ಬಹಳ ಡೆಮೋಕ್ರೆಟಿಕ್ ಒಂದು ಭಾಷೆ, ಬಹಳ ಪ್ರಜಾಸತ್ತಾತ್ಮಕವಾಗಿರ್ತದೆ ಒಂದು ಭಾಷೆ, ಇಟ್ಸ್ ಎ ವೆರಿ ಡೆಮೋಕ್ರೆಟಿಕ್ ಲ್ಯಾಂಗ್ವೇಜ್. ಅದನ್ನು ನಾವು ಕಟ್ಟಿದ್ದು ಹೇಳ್ತಾರೆ ನೋಡಿ. ಒಂದು ಕ್ಷಣ ಕಲ್ಪಿಸಿಕೊಳ್ಳಿ, ನೀವು ಒಂದು ಕ್ಷಣ ಕಲ್ಪಿಸಿಕೊಳ್ಳಿ, ಭಾಷೆ ಇದು ಕಲ್ಪಿಸು, ಬರೇ ಕಲ್ಪಿಸೋಕೆ ಅಸಾಧ್ಯ. ಭಾಷೆ ಒಂದು ಇಲ್ಲದೆ ಇರ್ತಾ ಇದ್ರೆ, ಭಾಷೆ ಒಂದು ಇಲ್ಲದ ಸ್ಥಿತಿಯೊಂದನ್ನು ಕಲ್ಪಿಸಿಕೊಳ್ಳಿ ನೀವು. ಈ ಕರೆಕ್ಟ್ ಎಮೋಜಿ, ಯಾಕೆ ನಮಗೆ ಭಾಷೆ ಇರುವುದರಿಂದ ಅದನ್ನು ಕಲ್ಪಿಸಿಕೊಳ್ಳಿಕ್ಕೂ ಆಗ್ತಾ ಇಲ್ಲ. ನಾವು ಭಾಷೆ ಒಂದು ಬೆಳಕು, ಭಾಷೆ ಒಂದು ಜ್ಞಾನ, ಭಾಷೆ ಒಂದು ಬದುಕು. ಇಂಥ ಭಾಷೆಯನ್ನು ಇಟ್ಟುಕೊಂಡು ಇಲ್ಲೊಂದು ಪದ ಬಳಸ್ತೇನೆ ನಾನು. ನಮ್ಮಲ್ಲಿ ಎರಡು ಪದ ಇದೆ, ಒಂದು ಭಿನ್ನತೆ, ಮತ್ತೊಂದು ವಿರೋಧ ಅಂತ. ಭಿನ್ನತೆ, ವಿರೋಧ, ಒಂದು ಡೈವರ್ಸಿಟಿ, ಭಿನ್ನ ಭಿನ್ನ ಭಿನ್ನ ಭಿನ್ನ ಹೇಳ್ತೇವೆ ನಾವು. ಅನೇಕ ಭಾಷೆಗಳಿವೆ, ಅನೇಕ ಸಂಸ್ಕೃತಿಗಳಿವೆ, ಅನೇಕ ಜೀವನ ಕ್ರಮಗಳಿವೆ, ಎಲ್ಲ ಹಲವು, ಬಹುತ್ವ. ಇದು ನಾವು ಗೌರವಿಸಬೇಕಾದ, ಕಾಪಾಡಿಕೊಳ್ಳಬೇಕಾದ ಆದ್ಯತೆ ಇದು. ಈ ಬಹುತ್ವ ಎನ್ನುವುದಿದೆಯಲ್ಲ, ಇದು ಒಂದು ಶಕ್ತಿ, ಸ್ಟ್ರೆಂಗ್ತ್, ಅದು ವೀಕ್ನೆಸ್ ಅಲ್ಲ. ಅದು ಬಹುಭಾಷೆಗಳು ನಮ್ಮ ದೇಶದ ಶಕ್ತಿ ಅನ್ನೋದನ್ನು ತಿಳ್ಕೊಳ್ಬೇಕು ನಾವು. ನೀವು ಕಲ್ಪಿಸಿಕೊಳ್ಳಿ, ಇವತ್ತೊಂದು ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಸ್ತಿತ್ವಕ್ಕೆ ಬಂದ ಮೇಲೆ ಎಷ್ಟು ಜನ ಬ್ಯಾರೆ ಭಾಷೆಯಲ್ಲಿ ಮಾತಾಡ್ತಾರೆ, ವೇದಿಕೆ ಮೇಲೆ ಮಾತಾಡ್ತಾರೆ, ಹಾಡ್ತಾರೆ. ಬಹುಭಾಷಾ ಕವಯಿತ್ರಿ ಇದ್ದಾರೆ ಇಲ್ಲಿ, ಲೇಖಕಿ ಇದ್ದಾರೆ ಇಲ್ಲಿ, ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡ್ತಾರೆ. ಅಂತಂದರೆ ಬಹುಭಾಷೆಗಳನ್ನು ಪ್ರೀತಿಸುವ ಮನಸ್ಸಿದ್ದರೆ ಮಾತ್ರ ಇದು ಸಾಧ್ಯ. ಬಹುಭಾಷೆಗಳನ್ನು ಪ್ರೀತಿಸುವಂತಹ ಇದ್ದರೆ ಅದು ಮಾತ್ರ ಬಹುಭಾಷೆಗಳು. ಹಾಗಾಗಿ ನಾವು ಏನು ಬೇರೆ ಬೇರೆ ಭಾಷೆಗಳು ಇರುವ ಒಂದು ಒಂದು ಸಂದರ್ಭದಲ್ಲಿ ನಾನು ಇದನ್ನು ಹೇಳ್ತಿದ್ದೆ, ಭಿನ್ನತೆ ಮತ್ತು ವಿರೋಧ ಅಂತ, ವೈವಿಧ್ಯ. ಇನ್ನೊಂದು ವಿರೋಧ, ಭಿನ್ನತೆ ಬೇರೆ, ಭಿನ್ನವಾಗಿ ಆಲೋಚನೆ ಮಾಡೋದು ಬೇರೆ, ವಿರೋಧ ಬೇರೆ. ನಾವು ಏನು ಮಾಡ್ತಾ ಇದ್ದೇವೆ ಅಂತಂದರೆ, ನನಗಿಂತ ಒಬ್ಬ ಭಿನ್ನವಾಗಿ ಹೇಳಿದರೆ ಅವು ನನಗೆ ವಿರೋಧಿ ಅಂತ ಹೇಳುವುದು, ಅದು ಡೆಮೋಕ್ರೆಟಿನ ಅಂತಸತ್ವಕ್ಕೆ ವಿರುದ್ಧ. ಅದು ಭಿನ್ನ ಭಿನ್ನವಾಗಿ ಆಲೋಚನೆ ಮಾಡುವ ಒಂದು ವಿಚಾರ, ವೈಚಾರಿಕ ಚಿಂತನ ವಿನ್ಯಾಸ ಇರುವುದರಿಂದಲೇ ಪ್ರಜಾಪ್ರಭುತ್ವಕ್ಕೆ ಅರ್ಥ ಇರುವುದು. ಇಲ್ಲರೆ ಒಬ್ಬ ಆಲೋಚನೆ ಮಾಡಿದರೆ ಸಾಕಾಗೋದಿಲ್ವಾ? ಬೇರೆ ಬೇರೆಯವರು ಆಲೋಚನೆ ಮಾಡೋದು ಬೇಡ ಅಂತಾರೆ, ಒಬ್ಬರು ಮಾತಾಡಿ ಸಾಕು. ಹಾಗಲ್ಲ, ಬೇರೆ ಬೇರೆಯವರ ಧ್ವನಿಗಳಿರ್ತವೆ, ಧ್ವನಿಗಳಿಂದ ಆಲೋಚನೆಗಳಿರ್ತವೆ, ಥಾಟ್ಸ್. ಭಾಷೆ ಅಂದರೆ ಬರೇ ಶಬ್ದ ಅಲ್ಲ ಇವರೇ, ಭಾಷೆ ಅನ್ನೋದು ಆಲೋಚನೆಯ ಕ್ರಮ, ಇಟ್ಸ್ ಎ ಥಾಟ್ ಪ್ರೋಸೆಸ್. ಒಂದು ಆಲೋಚನೆಯನ್ನು ಮಂಡಿಸುವ ಕ್ರಮ ಅದು ಭಾಷೆ ಅಂದರೆ. ಅದು ಪದಗಳ ಸುಮ್ಮನೆ ಜಂಪ್ ಇದಲ್ಲ, ಅದು ಅದರ ಹಿಂದೆ ಒಂದು ಆಲೋಚನೆ. ಅದನ್ನು ನಾನೀಗ ಇಲ್ಲಿ ವಿವರಿಸಲಿಕ್ಕೆ ಆಗ್ತಾ ಇಲ್ಲ ನನಗೆ. ಭಾಷೆ ಅಂದರೆ ಕೇವಲ ಪದಗಳ ಒಂದು ಬಳಕೆ ಅಲ್ಲ, ಅದು ಅದರ ಹಿಂದೆ ಒಂದು ಆಲೋಚನಾ ಕ್ರಮ ಇದೆ. ಒಂದೊಂದು ಭಾಷೆಯ ಹಿಂದೆ ಕೂಡ ಒಂದು ಲೋಕದೃಷ್ಟಿ ಅಂತ ಒಂದು ಪದ ಉಂಟು. ವರ್ಲ್ಡ್ ವ್ಯೂ ಅಂತ ಹೇಳ್ತೇವೆ ನಾವು ಸಂಸ್ಕೃತಿ ಅಧ್ಯಯನದಲ್ಲಿ. ಒಂದು ವರ್ಲ್ಡ್ ವ್ಯೂ ಉಂಟು, ಲೋಕ ಹೇಗೆ ಅಸ್ತಿತ್ವಕ್ಕೆ ಬಂತು ಎನ್ನುವಲ್ಲಿಂದ ಈ ಲೋಕದ ಎಲ್ಲ ಜೀವರಾಶಿಗಳು ಹೇಗೆ ಉತ್ಪನ್ನಗೊಂಡು ಎನ್ನುವಲ್ಲಿವರೆಗೆ ಪ್ರತಿ ಸಮುದಾಯಗಳು ಕೂಡ ಅವರದ್ದೇ ಒಂದು ಆಲೋಚನಾ ಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಅದು ದೊಡ್ಡ ವಿಷಯ ಅದು, ಅದಿರಲಿ. ಹಾಗಾಗಿ ನೋಡಿ, ನಮ್ಮಲ್ಲಿ ನೋಡಿ, ನಾನು ಹೇಳಿದ್ದನ್ನೇ ಎಲ್ಲರೂ ಒಪ್ಪುವುದಾದರೆ ಮತ್ತೆ ಅದಕ್ಕೆ ಅರ್ಥವೇ ಇಲ್ಲ. ಹಾಗಾಗಿ ನಾವು ನೀನು ನಿನ್ನ ವಿಚಾರ ನಾನು ಒಪ್ಪುವುದಿಲ್ಲ ಆದರೆ ಗೌರವಿಸ್ತೇನೆ, ನಿನ್ನ ವಿಚಾರ ನಾನು ಒಪ್ಪುವುದಿಲ್ಲ ಆದರೆ ನಿನ್ನ ವಿಚಾರವನ್ನು ನಾನು ಇದು ಬಹಳ ಮುಖ್ಯ. ಇಲ್ಲ, ನಿನ್ನ ವಿಚಾರ ಒಪ್ಪುವುದಿಲ್ಲ ಹಾಗೆ ನನಗೆ ನೀನು ವಿರೋಧಿ, ಇದು ಬೇರೆ, ಇದು ಡೇಂಜರಸ್ ಸ್ಟೆಪ್. ಇದು ಅಲ್ಲಿ ಏನಾಗುತ್ತದೆ, ಹಿಂಸೆ ಆರಂಭ ಆಗುತ್ತೆ, ಆಕ್ರಮಣ ಆರಂಭ ಆಗುತ್ತೆ, ದೌರ್ಜನ್ಯ ಆರಂಭ ಆಗುತ್ತೆ. ನೀವು ಬೇರೆ ಬೇರೆ ಮಾತುಗಳನ್ನು ಧ್ವನಿಗಳನ್ನು ಸಹಿಸಿಕೊಂಡ್ರೆ ಆಗೇನಾಗುತ್ತೆ, ಸಹನೆ, ಸಂಸ್ಕೃತಿಗಳ ಸಮನ್ವಯ, ಸಂಘರ್ಷ ಇರ್ತದೆ, ಕಾನ್ಫ್ಲಿಕ್ಟ್ ಇಲ್ಲದೆ ಇರ್ತದೆ ಬದುಕಿನಲ್ಲಿ. ಕಾನ್ಫ್ಲಿಕ್ಟ್ ಇರ್ತದೆ, ಆಮೇಲೆ ಒಂದು ಸಮನ್ವಯಕ್ಕೆ ನಾವು ಬರ್ತೇವೆ, ಒಂದು ಸಾಮರಸ್ಯದ ಬದುಕಿಗೆ ನಾವು ಬರ್ತೇವೆ. ಅದು ನಾವು ವಾಸ್ತವಿಕವಾಗಿ ಭಾಷಾ ದಿನಾಚರಣೆಯ ಮೂಲಕ ನಾವು ನಮ್ಮ ಭಾಷೆಯನ್ನು ಪ್ರೀತಿಸುವ, ಇತರ ಭಾಷೆಗಳನ್ನು ಕೂಡ ಗೌರವಿಸುವ, ಮತ್ತು ಸಾಧ್ಯ ಆದರೆ ಅದಕ್ಕೆ ನಾನು ಹೇಳಿದ್ದು, ಅಯ್ಯೋ ನನಗೆ ನಿಮ್ಮ ಭಾಷೆ ಮಾತಾಡಲಿಕ್ಕೆ ಬರುವುದಿಲ್ಲ ಅಂತ ಬೇಜಾರಾಗ್ತದೆ ಅಂತ. ಕೇರಳದಲ್ಲಿ ಕಾಸರಗೋಡಿನಲ್ಲಿ ಕೆಲವು ಕಾರ್ಯಕ್ರಮಕ್ಕೆ ಹೋದೆ ನಾನು, ಅಲ್ಲಿ ಗಮನಿಸಿರ್ಬೋದು, ಅಲ್ಲಿಗೊಂದು ಹೊಸ ಟ್ರೆಂಡ್ ಬಂದಿದೆ. ಅಲ್ಲಿ ಅಂದರೆ ಕನ್ನಡದವ್ರು ಹೋಗ್ತಾರೆ, ತುಳುವವರು ಹೋಗ್ತಾರೆ, ಹವ್ಯಕದವರು ಹೋಗ್ತಾರೆ, ಮಲಯಾಳಿಗಳು ಎಲ್ಲರೂ ಹೋಗ್ತಿರ್ತಾರೆ. ಅಲ್ಲಿಯ ಕಾರ್ಯಕ್ರಮಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಒಂದಲ್ಲ ನಿಮಗೆ ಯಾವ ಭಾಷೆಯಲ್ಲಿ ಬೇಕಾದ್ರೆ ಮಾತಾಡಿ, ಮೂರು ನಾಲ್ಕು ಭಾಷೆಗಳಲ್ಲಿ ಕಾರ್ಯಕ್ರಮಗಳು. ಅಂದರೆ ಒಂದು ಸಭಾ ಕಾರ್ಯಕ್ರಮದಲ್ಲಿ ನಾನು ಹೋದರೆ ನೀವು ತುಳುವಲ್ಲಿ ಮಾತಾಡಿ ಅಥವಾ ಕನ್ನಡದಲ್ಲಿ ಮಾತಾಡಿ, ಬೇಕಾದರೆ ಸ್ವಲ್ಪ ಇಂಗ್ಲೀಷಲ್ಲಿ ಬೇಕಾದ್ರೆ ಹೇಳಿ ಅರ್ಥ ಆಗುವ ದೃಷ್ಟಿಯಿಂದ ಅಥವಾ ಕನ್ನಡದಲ್ಲಿ ಹೇಳಿ ಅಂತ. ಎಷ್ಟು ಸಂತೋಷ ಆಗ್ತದೆ ಗೊತ್ತುಂಟ ಕೇಳಲಿಕ್ಕೆ? ಒಂದು ವೇದಿಕೆಯಲ್ಲಿ ಮೂರು ನಾಲ್ಕು ಭಾಷೆಗಳಲ್ಲಿ ಒಟ್ಟು ನಿಂತು, ಇದು ವಿದೇಶಗಳಲ್ಲಿ ಕಲ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಅವರು ಕೇಳ್ತಾರೆ, ನೀವು ವೆರ್ ಆರ್ ಯು ಫ್ರಮ್ ಹೋದಾಗ ಕೇಳ್ತಾರೆ, ನಾನು ಜರ್ಮನಿಗೆ ಹೀಗೆ ಹೋದಾಗ ಎಲ್ಲ ಕೇಳ್ತಾರೆ, ಫಿನ್ಲ್ಯಾಂಡಿಗೆಲ್ಲ ಹೋದಾಗ ಕೇಳ್ತಾರೆ, ಜಪಾನಿಗೆಲ್ಲ ಹೋದಾಗ ವೆರ್ ಆರ್ ಯು ಫ್ರಮ್, ನಾನು ಹೀಗೆ ಇಲ್ಲಿಗೆ ಬಂದದ್ದು, ಹೌ ಮೆನಿ ಲ್ಯಾಂಗ್ವೇಜಸ್, ನೀವು ಎಷ್ಟು ಭಾಷೆಯನ್ನು ಮಾತಾಡ್ತೀರಿ ಅಂತ. ನಾನು ಒಂದು ಎರಡು ಮೂರು ನಾಲ್ಕು ಭಾಷೆಗಳು ಸಹಜವಾಗಿ ನಮ್ಮ ಮಕ್ಕಳಿಗೆ ಬರ್ತದೆ. ಈಸ್ ಇಟ್ ಸೋ? ಒಂದು ಮಗು ಹುಟ್ಟಿದ ಒಂದು ಪರಿಸರದಿಂದಲೇ ಮೂರು ನಾಲ್ಕು ಭಾಷೆಗಳನ್ನು ಕಲಿತುಕೊಳ್ಳುವ ಅವಕಾಶ ಇರುವ ಸಂದರ್ಭಗಳನ್ನು, ಅಂಥ ಒಂದು ಸನ್ನಿವೇಶಗಳನ್ನು ನಾವು ಉಳಿಸಿಕೊಳ್ಳಬೇಕೇ ಹೊರತು ಅದನ್ನು ನಾಶ ಮಾಡುವುದಲ್ಲ, ಭಿನ್ನತೆಯನ್ನು ವಿರೋಧಿಸುವುದಲ್ಲ, ದ್ವೇಷಿಸುವುದಲ್ಲ. ಹಾಗಾಗಿ ಭಾಷೆ ನಮಗೆ ಕಲಿಸಬೇಕಾದದ್ದು ಸಹನೆಯನ್ನು, ಭಾಷೆ ನಮಗೆ ಕಲಿಸಬೇಕಾದದ್ದು ಪ್ರೀತಿಸುವುದನ್ನು, ಒಟ್ಟಿಗೆ ಬದುಕುವುದನ್ನು. ಭಾಷೆ ಒಂದು ಭಿನ್ನ ಭಾಷೆಯೇ ಹೊರತು ಅದು ಒಂದು ಭಾಷೆ ಮತ್ತೊಂದು ಭಾಷೆಗೆ ವಿರೋಧ ಅಲ್ಲ. ಇದು ನಾವು ನೆನ್ಪಿಟ್ಟುಕೊಳ್ಬೇಕಾದ ಬಹಳ ಮುಖ್ಯವಾದ. ಹಾಗಾಗಿ ನಾನು ಅದಕ್ಕೆ ಹೇಳ್ತಾ ಇರೋದು, ಯಾವ ಭಾಷೆಯಲ್ಲಿ ಬೇಕಾದ್ರೂ ಮಾತಾಡಿ, ಕೇಳುವ ನಾವು ಅರ್ಥ ಆಗುವಷ್ಟು ಅರ್ಥ ಆಗ್ತದೆ ಕನಿಷ್ಠ. ಒಂದು ಆಯ್ತಪ್ಪ, ನೀವು ಕ್ಲಾಸಿಕಲ್ ಮ್ಯೂಸಿಕ್ಗೆ, ನಮ್ಮಲ್ಲಿ ನಾವು ಹೇಳುವ ಒಂದು ಕ್ಲಾಸಿಕಲ್ ಮ್ಯೂಸಿಕ್ಗೆ ಹೋಗ್ತೀರಿ ನೀವು, ಎಷ್ಟು ಜನಕ್ಕೆ ರಾಗ ತಾಳ ಗೊತ್ತುಂಟು? ಕೇಳುವುದಿಲ್ಲ, ಸುಮ್ಮನೆ ತಲಗಿಯುವುದು. ಕೇಳು, ಭರತನಾಟ್ಯಕ್ಕೆ ಹೋಗ್ತಾರೆ, ಎಂತ ಮುದ್ರೆಗಳು ಅರ್ಥ ಆಗ್ತದಾ ಯಾರಿಗೆ? ಆದರೆ ನೋಡ್ತೇವೆ ಕೇಳ್ತೇವೆ ಅಂದರೆ, ಒಂದು ಭಾಷೆ ಅಥವಾ ಒಂದು ಕಲೆ ಸಂವಹನ ಆಗುವುದಕ್ಕೆ ಅದರ ಸಂಜ್ಞೆಗಳು ಪರಿಭಾಷೆಗಳು ಗೊತ್ತು ಬೇಕಾಗುವುದಿಲ್ಲ. ದಯವಿಟ್ಟು ಗಮನಿಸಿ, ಒಂದು ಭಾಷೆ ನಿಮಗೆ ಸಂವಹನ ಆಗಬೇಕಾದರೆ ಅದರ ಪೂರ್ತಿ ನಿಮಗೆ ಅದರ ವ್ಯಾಕರಣ ಗೊತ್ತಿರಬೇಕು ಅಂತಿಲ್ಲ. ಪದಗಳು ನೀವು ನಂಬುತ್ತಿರೋ ಇಲ್ಲೋ, ಒಂದು ಭಾಷೆಯಲ್ಲಿ ಮಾತನಾಡೋದಕ್ಕೆ 300-400 ಶಬ್ದಗಳು ಸಾಕಂತೆ. ಕೇವಲ ನಾವು ಒಂದು 300-400 ಭಾಷೆಗಳು ಮ್ಯಾಕ್ಸಿಮಮ್, ಒಂದು 500 ಹೆಚ್ಚಂದರೆ ಅಷ್ಟು ಭಾಷೆ ಪದಗಳು ಗೊತ್ತಿದ್ರೆ ಆ ಭಾಷೆಯಲ್ಲಿ ಮಾತಾಡಲಿಕ್ಕೆ ಆಗ್ತದೆ ಅಂತಂದೆ. ಅದು ನಾನು ಹೇಳ್ತಿರೋದು, ನಾನು ಮುಖ್ಯವಾಗಿ ನನ್ನ ಎಳೆಯ ಮನಸ್ಸುಗಳಿಗೆ ಹೇಳುವಂಥದ್ದು, ಭಾಷೆಯ ಕಾರಣಕ್ಕೆ, ಧರ್ಮದ ಕಾರಣಕ್ಕೆ, ದೇವರ ಕಾರಣಕ್ಕೆ ನಾವು ಹತ್ತಿರ ಬರಬೇಕು ನಮ್ಮನ್ನೋದು. ಅದರ ಸ್ಪಿರಿಟ್, ಅದರ ಶಕ್ತಿ ಇರುವುದೇ ಅದು ಅಂತ ಹೇಳುವಂಥದ್ದು ಒಂದು ಮುಖ್ಯವಾದ ಭಾಗ. ಮೂರನೆಯ ಮಾತು ನಾನು ಹೇಳುವಂಥದ್ದು, ಒಂದು ಸರಳ ಪ್ರಶ್ನೆ ಕೇಳ್ತೇನೆ ನಾನು. ನನ್ನದು ತುಳು, ನಿಮ್ಮದು ಬ್ಯಾರಿ ಭಾಷೆ. ನನ್ನ ತುಳುವನ್ನು ನಾನಲ್ಲದೆ ಮತ್ತೆ ಯಾರು ಕಾಪಾಡುವುದು? ಸರಳ ಪ್ರಶ್ನೆ ಇದು. ನಿಮ್ಮ ಅಂತ ಹೇಳುವ ಅರ್ಥದಲ್ಲಿ ನಿಮ್ಮ ಬ್ಯಾರಿ ಭಾಷೆಯನ್ನು ನೀವಲ್ಲದೆ ಮತ್ತೆ ಯಾರು? ಅಮೇರಿಕದವ್ರು ಬರ್ತಾರಾ?
2: ಇಸ್ ಆಸ್ ಸಿಂಪಲ್ ಆಸ್ ದಟ್.
1: ಸರಳ ಪ್ರಶ್ನೆ ಇದು. ನಿಮ್ಮ ಇಂಗ್ಲೀಷಿನವರು ಬಂದು, ಅಮೆರಿಕದವರು ಬಂದು, ಯುರೋಪಿನವರು ಬಂದು, ಬೇರೆಯವರು ಬಂದು ನಮ್ಮ ಭಾಷೆಯನ್ನು ನಾವು ಸಂರಕ್ಷಿಸಬೇಕು, ನಾವು ಪೋಷಿಸಬೇಕು ಎನ್ನುವುದು ಒಂದು ನೆಲೆ, ಅದರ ಮುಖ್ಯವಾದ ಭಾಗ. ಹಾಗಾದರೆ ಸರ್ಕಾರಕ್ಕೆ, ಆಡಳಿತಕ್ಕೊಂದು ಜವಾಬ್ದಾರಿ ಇಲ್ಲವೋ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಅಕಾಡೆಮಿಗಳು ಯಾಕೆ ಕೆಲಸ ಮಾಡಬೇಕು ಅಂತಂದರೆ, ಅದಕ್ಕೊಂದು ಇನ್ಸ್ಟಿಟ್ಯೂಷನಲ್ ಸಪೋರ್ಟ್ ಅಂತ ಬೇಕು. ಯಾವಾಗಲೂ ಕೂಡ ವಿದ್ವಾಂಸರನ್ನು ಒಟ್ಟು ಸೇರಿಸಿ ಕೃತಿರಚನೆಗಳನ್ನು ಮಾಡಿಸುವಂಥದ್ದು, ಟ್ರಾನ್ಸ್ಲೇಷನ್ಸ್ ಮಾಡಿಸುವಂಥದ್ದು, ಅದು ಶೈಕ್ಷಣಿಕ ಅಕಾಡೆಮಿಕ್ ವರ್ಕ್. ಅದು ನಿಮ್ಮ ಭಾಷೆಯ ಶಕ್ತಿಯನ್ನು, ಸಾಹಿತ್ಯವನ್ನು ಬೇರೆಯ ಓದುಗರಿಗೆ, ಬೇರೆಯವರಿಗೆ ತಿಳಿಸುವ ಕೆಲಸವನ್ನು ಮಾಡಬೇಕು. ನಮಗೆ ಮಾಡಲಿಕ್ಕಾಗಲ್ಲ. ನಾವು ಮಾತಾಡ್ತೇವೆ, ನಾವು ಬಳಸ್ತೇವೆ, ವಿ ನೋ ಹೌ ಟು ಯೂಸ್ ಇಟ್, ನಿತ್ಯ ಬಳಸ್ತೇವೆ. ಆದರೆ ನಮಗೆ ಅದನ್ನು ಮತ್ತೊಬ್ಬ, ನಮ್ಮ ಭಾಷೆಯ ಐಡೆಂಟಿಟಿ ಅಥವಾ ನಮ್ಮ ಭಾಷೆಯ ಅನನ್ಯತೆಯನ್ನು ಬೇರೆಯವರಿಗೆ ತಿಳಿಸಬೇಕಾದರೆ ಅದಕ್ಕೆ ಸಾಂಸ್ಥಿಕ ಕೆಲಸ ಬೇಕು, ಅದಕ್ಕೆ ಅಕಾಡೆಮಿಗಳು ಬೇಕು, ಸರ್ಕಾರದ ಸಹಾಯ ಬೇಕು. ಅದನ್ನು ನಾನು ಹೇಳ್ತಿರೋದು ಕಲ್ಚರಲ್ ಲ್ಯಾಂಗ್ವೇಜ್ ಪಾಲಿಸಿ ಅಂತ. ನೋಡಿ, ಅದು ಲ್ಯಾಂಗ್ವೇಜ್ ಪಾಲಿಸಿ. ಅದು ನಮ್ಮ ಪಾಲಿಸಿ ಏನು? ನಾವು ಬಳಸುವುದು, ಮಾತನಾಡುವುದು, ಅದನ್ನು ಬೆಳೆಸುವುದು. ನಾವು ಮಾತನಾಡಬೇಕು, ಬೆಳೆಸಬೇಕು, ನಮ್ಮ ಕೆಲಸ ಅದು. ಅದಕ್ಕೆ ಕಾನೂನು ಮಾಡಿ ಪ್ರಯೋಜನ ಇಲ್ಲ. ಈ ಭಾಷೆಯ ಸಂರಕ್ಷಣೆ ಬೆಳೆಸುವುದು ಕಾನೂನಿನಿಂದ ಸಾಧ್ಯವೇ ಇಲ್ಲ. ನಾನು ಮಾತಾಡೋದಿಲ್ಲ ಅಂತ ಕೂತ್ರೆ ಎಂತ ಮಾಡ್ತೀರಿ? ಜೈಲಿಗೆ ಹಾಕ್ತೀರಾ? ನಾನು ಇಂಗ್ಲೀಷಲ್ಲೇ ಮಾತಾಡೋದು ಮನೆಯಲ್ಲಿ, ಎಂತ ಮಾಡ್ತೀರಿ? ಎಂಥದ್ದು ನಿಮ್ಮಲ್ಲಿ ಕಾನೂನು ಎಂಥದ್ದು ಉಂಟು ಹೇಳಿ? ನನಗೆ ಸ್ವಾತಂತ್ರ್ಯ ಉಂಟು ಹೇಳ್ತಾನೆ. ಅಂದರೆ ಇಸ್ ಎ ಮೋರಲ್ ರೆಸ್ಪಾನ್ಸಿಬಿಲಿಟಿ, ನೈತಿಕವಾದ ಒಂದು ಜವಾಬ್ದಾರಿ. ನನ್ನ ಭಾಷೆಯನ್ನು ನನ್ನ ಮನೆಯಲ್ಲಿ ನನ್ನ ಮಕ್ಕಳ ಜೊತೆ, ನನ್ನ ಸಮುದಾಯದ ಜೊತೆ ಸಾಧ್ಯವಾದಷ್ಟು ಸಮಾರಂಭಗಳಲ್ಲಿ ನನ್ನ ಭಾಷೆಯನ್ನು ಮಾತಾಡಿ ಅದರ ಚೆಲುವನ್ನು, ಸೊಬಗನ್ನು ಹೇಳುವಂಥದ್ದು ನನ್ನ ಎಲ್ಲರ ಕರ್ತವ್ಯ. ಅದು ಸೋಷಿಯಲ್ ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ ಅಥವಾ ಕಮ್ಯುನಿಟಿ ರೆಸ್ಪಾನ್ಸಿಬಿಲಿಟಿ. ಹಾಗಾದರೆ ವಿದ್ವಾಂಸರ ಸರ್ಕಾರದ ಕೆಲಸ ಏನು ಅಂತಂದರೆ, ಸಣ್ಣ ಸಣ್ಣ ಭಾಷೆಗಳನ್ನು ನೋಡಿ, ಮೊನ್ನೆ ನೀವು ಪೇಪರ್ನಲ್ಲಿ ಓದಿರಬೇಕು, ಕುಂದಾಪುರದಲ್ಲಿ ಒಂದು ಬೆಳ್ಳಾರಿ ಭಾಷೆ ಅಂತ ಇತ್ತು, ಪೇಪರ್ನಲ್ಲಿ ಬಂತು ಬೆಳ್ಳಾರಿ ಭಾಷೆ. ಅದರ ಕೊನೆಯ ಅದರ ಬಳಕೆದಾರ ಅಥವಾ ಮಾತಾಡ್ತಿದ್ದವರು ಒಬ್ಬರದೇ, ಸಿದ್ಧ ಬೆಳಾರ ಅಂತ. ಅವರು ತೀರಿ ಹೋದರು, ಪೇಪರ್ನಲ್ಲಿ ಬಂತು, ಉದಯವಾಣಿಯಲ್ಲಿ ಬಂತು, ಬೆಳ್ಳಾರಿ ಭಾಷೆಯ ಕೊನೆಯ ವಕ್ತೃ ಮಾತುಗಾರ ತೀರಿ ಹೋದರು ಅಂತ. ಎಲ್ಲ ಯಾರಿಲ್ಲ. ಹಾಗಾದರೆ ಬೆಳ್ಳಾರಿ ಸಮುದಾಯ ಉಂಟಂತೆ, ಒಂದು 600 ಜನ ಇದ್ದಾರಂತೆ. ಅವರೆಲ್ಲ ಬೇರೆ ಭಾಷೆ ಮಾತಾಡ್ತಾರೆ, ಕುಂದಾಗ ಬೆಳ್ಳಾರಿ ಭಾಷೆ ಬರುವುದಿಲ್ಲ. ಒಂದು ಭಾಷೆ ಸತ್ತೇ ಹೋಯಿತು. ನೋಡಿ, ಅದನ್ನು ಮತ್ತೆ ಸೃಷ್ಟಿ ಮಾಡಿ ನೋಡುವ, ತಿಳ್ಕೊಳ್ಳಿ. ನಾವಿಷ್ಟೆಲ್ಲ ಮಾತಾಡ್ತೇವೆ ಭಾಷೆಗಳ ಬಗ್ಗೆ, ಒಂದು ಭಾಷೆ ಸೃಷ್ಟಿ ಮಾಡಲಿಕ್ಕೆ ನಮಗಷ್ಟು ಸುಲಭ ಇಲ್ಲ. ಒಂದು ಭಾಷೆಯ ಸೃಷ್ಟಿಯ ಹಿಂದೆ ಎಂಥ ಬ್ರೈನ್, ಅದು ಬಿಡಿ, ಅದು ಇನ್ನೊಂದೇ ವಿಷಯ. ಅದು ಕೆಲಸ ಮಾಡಿದೆ ಅಂತ, ಮಾತನಾಡೋದು, ಸಂವಹನ ಮಾಡೋದು ಅಲ್ವಾ. ಎಷ್ಟು ಬೇರೆ ಬೇರೆಯವರು, ಒಂದು ಆನೆ ಅಂತ ಇದ್ದರೆ ನಾವು ಆನೆ ಅಂತ ಕರೆದ್ರು, ಕೆಲವು ಹಾತು ಅಂತ ಕರೆದ್ರು, ಕೆಲವು ಎಲಿಫೆಂಟ್ ಅಂತ ಕರೆದ್ರು, ಒಂದೇ ಸಾಕಿರಲಿಲ್ಲ. ಅದು ಹೇಗೆ ಹಾಗೆ ಬಂತು? ಒಂದು ವೇಳೆ ನಮ್ಮ ಸಣ್ಣ ಮಗುವಿಗೆ ನಮ್ಮ ಭಾಷೆ ಕಲಿಯುವ ಮಗುವಿಗೆ ಇರುವೆ ಬಂದಾಗಲೆಲ್ಲ ಆನೆ ಬಂತು ಅಂತ ಹೇಳಿ, ಆ ಮಗು ಏನು ಮಾಡ್ತದೆ? ಇರುವೆ ಬಂದಾಗಲೆಲ್ಲ

0: ಸರ್ಕಾರಕ್ಕೆ ಇರಬೇಕು, ಪಾಲಿಸಿಗಳು ಬೇಕು. ನನ್ನ ಲೆಕ್ಕದಲ್ಲಿ, ನನ್ನ ವೈಯಕ್ತಿಕ ಇದು, ಇದನ್ನು ನಾನು ವಿವಾದಕ್ಕೆ ಅಂತ ಮಂಡಿಸುವುದಲ್ಲ, ಕರ್ನಾಟಕದ ಒಳಗಡೆ ಕನ್ನಡ ಭಾಷೆಯ ಪೋಷಣೆಗೆ ಸಂರಕ್ಷಣೆಗೆ ನೀವು ಏನು ಆರ್ಥಿಕ ಧನ ಸಹಾಯ ಕೊಡ್ತೀರೋ ಕನಿಷ್ಠ ಅಷ್ಟನ್ನಾದರೂ ಅಥವಾ ಅದಕ್ಕಿಂತ ಹೆಚ್ಚೇ ಬೇರೆ ಭಾಷೆಗಳ ಸಮೃದ್ಧಿಗೆ ಕೊಡಬೇಕು ಅಂತ ಹೇಳುವ ನಾನು. ಕರ್ನಾಟಕದ ಒಳಗಡೆ ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಎಂಥದ್ದು ಇನ್ನಂತೂ, ಕನ್ನಡ ಸಾಹಿತ್ಯ ಅಕಾಡೆಮಿ ಎಷ್ಟು ಉಂಟು ನಿಮಗೆ? ಬೇರೆ ಭಾಷೆಗೆ ಒಂದು ಬಾರಿ ಸಾಹಿತ್ಯ ಅಕಾಡೆಮಿ ಹೊಂದಿರುವಂಥದ್ದು. ಹಾಗಾಗಿ ಇದಕ್ಕೆ ಅನುದಾನವನ್ನು ಕೊಟ್ಟು ಅದನ್ನು ಸಾಂಸ್ಥಿಕವಾಗಿ ಬೆಳೆಸುವ ಕೆಲಸವನ್ನು ಸರ್ಕಾರ ಮಾಡಬೇಕಾಗ್ತದೆ. ಇದು ಆ ಕೆಲಸ. ಹಾಗಾಗಿ ಮೂರು ಸಂಗತಿಗಳನ್ನು ಹೇಳಿದೆ ನಾನು, ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ಭಾಷೆಯನ್ನು ಪ್ರೀತಿಸುವ ನಾವು ಬೇರೆ ಭಾಷೆಯನ್ನು ದ್ವೇಷಿಸಬಾರದು, ದ್ವೇಷಿಸುವುದಿಲ್ಲ. ಭಾಷೆ, ಜಾತಿ, ಧರ್ಮ, ದೇವರು, ಇದರ ಬಹಳ ಬಹಳ ಪ್ರಾಥಮಿಕ, ಬಹಳ ಮುಖ್ಯ ಉದ್ದೇಶ ಏನು? ಮನುಷ್ಯರನ್ನು ಜೋಡಿಸುವುದೇ ಹೊರತು ಬೇರ್ಪಡಿಸುವುದಲ್ಲ. ಒಟ್ಟಿಗೆ ತರಬೇಕೇ ಹೊರತು ಒಟ್ಟಿಗೆ ಇರುವ ಹಾಗೆ ಮಾಡುವುದೇ ಭಾಷೆಯ ಕೆಲಸ ಹೊರತು ಭಾಷೆ. ಅದಕ್ಕೆ ನಮ್ಮಲ್ಲಿ ಕನ್ಸ್ಟ್ರಕ್ಟೆಡ್ ಎನಿಮಿ ಇಂಗ್ಲೀಷಲ್ಲಿ ಪದ ಉಂಟು. ಅದೇನು ಗೊತ್ತುಂಟ? ನಿಜವಾಗಿ ಸತ್ಯನ ಅಂತರ ಹೇಳ್ತಾ ಇದ್ದೇನೆ. ನಮ್ಮ ಜನಗಳನ್ನು ನೋಡಿ, ಕ್ರೈಸ್ತರು, ಮುಸ್ಲಿಮರು, ಗೌಡರು, ಶೆಟ್ಟರು, ಪೂಜಾರಿಗಳು, ಒಂದು ಪಬ್ಲಿಕ್ ಲೈಫಲ್ಲಿ ತುಂಬನೇ ಎಲ್ಲಿ ಉಂಟು ಈ ಘರ್ಷಣೆ? ಎಲ್ಲಿ ಉಂಟು ತೋರಿಸಿ ನನಗೆ ನೀವು, ಎಲ್ಲಿ ಉಂಟು ಘರ್ಷಣೆ? ಎಲ್ಲಿ ಉಂಟು? ಒಂದೇ ಬಸ್ಸಲ್ಲಿ ಹೋಗ್ತೇವೆ, ಒಂದೇ ಅಂಗಡಿಗೆ ಹೋಗ್ತೇವೆ, ಶಾಪ್ ಹೋಗ್ತೇವೆ, ಒಂದು ಮೆಟ್ಟಿನ ಅಂಗಡಿ ಇದ್ರೆ ಎಲ್ಲರೂ ಹೋಗ್ತಾರೆ, ಬಟ್ಟೆ ಅಂಗಡಿಗೆ ಎಲ್ಲರೂ ಹೋಗ್ತಾರೆ. ಎಲ್ಲ ಪಬ್ಲಿಕ್ ಲೈಫ್ ನೋಡಿ ನೀವು. ಇದು ಇವರು ಹೋಗೋದು ಅದಕ್ಕೆ ನಾವು ಹೋಗುವುದಿಲ್ಲ, ಇದು ಇವರು ಉಂಟಾಗೆ ಇಲ್ಲ. ವಿ ಲಿವ್ ಟುಗೆದರ್. ನೀವು ನೋಡಿ, ಸಾರ್ವಜನಿಕ ಬದುಕಿನಲ್ಲಿ ನಾವು ಇಷ್ಟಲಿರುವಾಗಲೂ ಕೂಡ ಇದನ್ನು ಏನು ಹೇಳುದು? ರಾಜಕಾರಣ ಅಂತಲ್ಲದೆ ಬೇರೆ ಪದ ಇಲ್ಲ ಇದಕ್ಕೆ. ಈಗ ನನ್ನ ಹತ್ರ ಬೇರೆ ಯಾವ ಶಬ್ದವೂ ನಿಮ್ಮ ಹತ್ರ ಇದ್ರೆ ಹೇಳಿ, ನನಗೆ ಗೊತ್ತಿಲ್ಲ. ಇದು ಕೇವಲ ರಾಜಕೀಯ ಆಟಕ್ಕಾಗಿಯೇ ಹೊರತು ನನಗೆ ಬೇರೆ ಏನೂ ಕಾಣುವುದಿಲ್ಲ. ಇದನ್ನು ನಾನು ಕನ್ಸ್ಟ್ರಕ್ಟೆಡ್ ಎನಿಮೀಸ್ ಅಂತ ಹೇಳುದು. ನಿಜವಾಗಿ ನಾವು ವೈರಿಗಳಲ್ಲ, ಶತ್ರುತ್ವವನ್ನು ಕಲ್ಪಿಸುವುದು. ಶತ್ರುಗಳಲ್ಲ ನಾವು. ತೋರಿಸಿ ನನಗೆ ಆಸ್ಪತ್ರೆಗಳು, ಎಲ್ಲರೂ ಹೋಗುವುದಿಲ್ಲ ಎಲ್ಲ ಕಡೆಗೆ, ಯಾವ ಡಾಕ್ಟರ್ ಕೇಳಿ, ನಮ್ಮ ಮಾತ್ರ ಎಲ್ಲರೂ ಬರ್ತಾರೆ. ಆದರೆ ಇತ್ತೀಚೆಗೆ ಕೆಟ್ಟ ಬೆಳವಣಿಗೆ ಆಗ್ತಿರೋದು ಅದು ಬೇರೆ, ಅದರ ವಿವರಕ್ಕೆ ನಾನು ಹೋಗ್ತಾ ಇಲ್ಲ. ಹೀಗೆ ಇಷ್ಟು ಪೀಸ್ಫುಲ್ ಆದ, ಇಷ್ಟು ಹಾರ್ಮೋನಿಯಸ್ ಆದ ಒಂದು ಸೊಸೈಟಿ ಇರುವಾಗ ಅದನ್ನು ಅದರ ಪಾಡಿಗೆ ಬಿಡಬೇಕೇ ಹೊರತು ಅದಕ್ಕೆ ಕೆಸರು ಏನು ಮಾಡೋದು? ಅಯ್ಯೋ, ಅದನ್ನು ನೆನೆಸ್ಲಿಕ್ಕಾಗಲ್ಲ ನಮಗೆ. ಹಾಗಾಗಿ ನಮ್ಮ ಕೆಲಸ, ನಮ್ಮದು ನಮ್ಮ ಕೆಲಸ ಭಾಷೆಯನ್ನು, ಸಂಸ್ಕೃತಿಯನ್ನು ಡಿಫೆಂಡ್ ಮಾಡೋದು. ನಮ್ಮ ಕೆಲಸದ ಮೂಲಕವೇ ನಾವು ಹೇಳಬೇಕು ಹೊರತು ನಾವು ಒಟ್ಟಿಗಿರ್ತೇವೆ ಅಂತ. ಇವತ್ತು ನಾವು ಒಂದು ಭಾಷಾ ಸಾಮರಸ್ಯ ಮಾಡಿದ್ದೇವೆ. ತುಳುವರು, ಕನ್ನಡದವರು, ಇಂಗ್ಲೀಷ್ನವರು ಎಲ್ಲ ಬಂದಿದ್ದಾರೆ. ನಮ್ಮಲ್ಲಿ ಭಿನ್ನ ಭಾಷೆ ವಿಷಯದಲ್ಲಿ ನಮ್ಮಲ್ಲಿ ಜಗಳ ಇಲ್ಲ. ಹಾಗಾಗಿ ನೀವು ಸುಮ್ಮನೆ ಭಾಷೆ ವಿಷಯದಲ್ಲಿ ಜಗಳ ಮಾಡಲಿಕ್ಕೆ ನಮ್ಮನ್ನು ಹೊರಡಿಸಬೇಡಿ ಅಂತ ಹೇಳಬೇಕು. ಯಾರಾದರೂ ಒಂದು ಆ ನಡುವೆ ಅವ ತುಳು ಬಾತೇರ್ನೋಯ್ ಬಿಂದೂಂಜಿ ಬಾತೇರ್ನೋಯ್ ಅಂತ ಹೇಳಿಕೊಂಡು ಯಾರಾದರೂ ತಂದರೆ ನಾವು ಇಮ್ಮಿಡಿಯೇಟ್ಲಿ ವಿ ಶುಡ್ ರಿಯಾಕ್ಟ್. ಇಲ್ಲ ಇಲ್ಲ, ವಿ ಲಿವ್ ಪೀಸ್ಫುಲಿ. ನಾವು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೇವೆ, ಅಕಾಡೆಮಿಗಳು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೇವೆ, ಮಾಡಲೇಬೇಕು. ನಿಜವಾಗಿ ಆದರೆ ಅಕಾಡೆಮಿಗಳು ಮಾಡಬೇಕಾದ ಕೆಲಸ ಬಹಳ ದೊಡ್ಡದಿದೆ. ಟ್ರಾನ್ಸ್ಲೇಷನ್ನ ವಿಷಯ ನನಗೆ ಅಲ್ಲಿ ಮಾತಾಡ್ತಾ ಇಲ್ಲ, ಅನುವಾದದ ಮೂಲಕ ಒಂದು ಭಾಷೆಯನ್ನು ಹೇಗೆ ವಿಸ್ತರಿಸಬಹುದು ಅಂತ. ನಮಗಿರುವ ಬಹಳ ದೊಡ್ಡ ಮಾರ್ಗ ಅಂದರೆ ಅನುವಾದಗಳು. ಬಹುಭಾಷಾ ಲೇಖಕಿದ್ದಾರೆ ಇಲ್ಲಿ, ಕನ್ನಡದಿಂದ, ಮಲಯಾಳದಿಂದ, ಬೇರೆ ಬೇರೆ ಭಾಷೆಗಳಿಂದ ಬ್ಯಾರಿ ಭಾಷೆಗೆ ತನ್ನಿ, ಬ್ಯಾರಿ ಭಾಷೆಯಿಂದ ಬೇರೆ ಭಾಷೆಗಳಿಗೆ ಕೊಡಿ, ಸಾಧ್ಯ ಆದವರು ಮಾಡಿ. ಅದನ್ನು ಆ ಥರದ ಕೆಲಸಗಳು ಆಗಬೇಕೇ ಹೊರತು ಆಗ ನಾವು ನಮ್ಮ ಭಾಷೆಯ ಶಕ್ತಿಯನ್ನು ತೋರಿಸಲಿಕ್ಕೆ ಆಗ್ತದೆ ಅಂತ ಹೇಳ್ತಾ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.
1: ಶ್ರೋತೃಗಳೇ, ಇದುವರೆಗೂ ಬ್ಯಾರಿ ಭಾಷೆಗೆ ಸಂಬಂಧಪಟ್ಟದ್ದು ಮುಂಡಿದಾಯು ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯದ ನಿವೃತ್ತ ಉಪಕುಲಪತಿ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಐಲ್ಡ ಪಲ್ಕಂಗ ಕೇಟೊಂಡು ಬಂದಾರೆ. ಇದೇ ಇಂಡತ್ತೋ ಬ್ಯಾರಿ ವಿಶೇಷ ಕಾರ್ಯಕ್ರಮ ಕೇಟೊಂಡಿಕ್ಕರು. ಇದು ರೇಡಿ ಸಾರಂಗುನ್ 07.85 ರಂಗ್ ರಂಗರು ಜೀವನ.

0: Radio Sarang 107.8 FM. ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಪ್ರಸಾರದಲ್ಲಿ ಮಂಗಳೂರಿನ ಸಂತ ಅಲೋಶಿಯಸ್ ವಿಶ್ವವಿದ್ಯಾನಿಲಯದಲ್ಲಿ ನಿರ್ದಿಗಂತ ಆಯೋಜಿಸಿದ ನೇಹದ ನೇಯ್ಗೆ ಮಂಗಳೂರು ರಂಗೋತ್ಸವದಲ್ಲಿ ಮಾತಾಡಿದ ಖ್ಯಾತ ನಟ ಅಚ್ಯುತ್ ಕುಮಾರ್ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ಎಲ್ರಿಗೂ ನಮಸ್ಕಾರ. ನಿರ್ದಿಗಂತ ಆಯೋಜಿಸಿರುವ ನೇಹದ ನೈಗೆ 6 ದಿನಗಳ ಈ ರಂಗೋತ್ಸವಕ್ಕೆ ನಿಮ್ಮೆಲ್ರಿಗೂ ಸುಸ್ವಾಗತ. ನೇಹದ ನೈಗೆ, ಈ ನೇಹದ ನೇಗೆ ಅನ್ನೋದು ಇವತ್ತಷ್ಟೇ ಹುಟ್ಟಿದ್ದಂಥ ಅಲ್ಲ. ಮಾನವ ಜನಾಂಗ ಆರಂಭಗೊಂಡಾಗಲಿಂದ ಹಿಡಿದು ಇವತ್ತಿನ ತನಕ ಈ ನೇಹದ ನೇಗೆ ಅವ್ಯಾಹತವಾಗಿ ಸಾಗಿ ಬರ್ತಾನೆ ಇದೆ. ನಾವೆಲ್ಲರೂ ಮತ್ತೆ ಮತ್ತೆ ಈ ನೇಗೆಯನ್ನು ನೇಯುತ್ತಾ ಮುಂದುವರಿಸುತ್ತಾ ಮುಂದಿನ ತಲೆಮಾರಿಗೆ, ಮುಂದಿನ ಜನಾಂಗಕ್ಕೆ, ಮುಂದಿನ ಪೀಳಿಗೆಗೆ ಒಂದು ದೊಡ್ಡ ವಸ್ತ್ರವನ್ನು ನೀಡ್ತಾ ಇದ್ದೀವಿ. ಆದರೆ ಈ ನೇಹದ ನೇಗೆ ಅಷ್ಟು ಸಲೀಸಾಗಿ ಮುಂದಿನ ತಲೆಮಾರಿಗೆ ದಾಟಿ ಹೋಗುತ್ತಾ ಅಂದರೆ ಅದು ಸ್ವಲ್ಪ ಕಷ್ಟ. ಯಾಕಂದರೆ ನಾವು ಈ ನೇಹದ ನೇಗೆಯನ್ನು ನೇಯ್ತಾ ಇರುವಾಗ ತಾಂತ್ರಿಕವಾಗಿ ತೊಂದರೆ ಆಗಿ ಅಲ್ಲಲ್ಲಿ ಏನಾದರೂ ತುಂಡಾಗ್ಬೋದು. ಅದನ್ನು ಮತ್ತೆ ಮತ್ತೆ ನಾವು ನಮ್ಮ ಸೋದರತೆಯನ್ನು, ಪ್ರೀತಿಯನ್ನು, ಶಾಂತಿಯನ್ನು ಅದಕ್ಕೆ ಬೆಸೀತ ಅದನ್ನು ಮತ್ತೆ ಬಂಧಿಸಬೇಕಾಗತ್ತೆ, ಮತ್ತೆ ಅದನ್ನು ನೇಯ್ತಾ ಮುಂದುವರಿಸಬೇಕಾಗತ್ತೆ. ಅಷ್ಟಾದರೆ ಖುಷಿ ಪಡ್ಬೋದಿತ್ತು, ತಾಂತ್ರಿಕವಾಗಿ ಇದೇನೋ ತೊಂದರೆ ಆಯಿತು, ಅದೆಲ್ಲ ತುಂಡಾಯಿತು, ಅದನ್ನು ನಾವು ಸರಿಪಡಿಸಿ ಮುಂದಕ್ಕೆ ತೊಗೊಂಡು ಹೋಗ್ತಿದ್ದೀವಿ ಅಂತ. ಆದರೆ ಈ ನೇಯ್ಗೆಯ ಪಯಣ ಅಷ್ಟು ಸಲೀಸಾಗಿಲ್ಲ. ಇದನ್ನು ಕಾನ್ಷಿಯಸ್ಸಾಗಿ ತುಂಡರಿಸಲೇಬೇಕು ಅಂತ ಬಂದು ತುಂಡರಿಸುವಂತಹ ಒಂದಷ್ಟು ಕಿಡಿಗೇಡಿ ಮನಸ್ಥಿತಿ ಮನುಷ್ಯನಿಗೆ ಇರುತ್ತೆ, ಇದೆ. ಅದು ನಿರಂತರವಾಗಿ ಮಾನವ ಜನಾಂಗದ ಇತಿಹಾಸವನ್ನು ನೋಡ್ತಾ ಬಂದರೆ ಎಲ್ಲ ಕಾಲಘಟ್ಟದಲ್ಲೂ ಈ ನೇಹದ ನೇಯ್ಗೆಯನ್ನು ತುಂಡರಿಸುವಂತಹ ಕಿಡಿಗೇಡಿ ಮನಸ್ಥಿತಿಗಳು ಇದ್ದಾವೆ. ಹಾಗಿದ್ದಾಗಲೂ ಕೂಡ ಅದನ್ನು ನಾವು ಪ್ರೀತಿಯಿಂದ ಒಳಗೊಳ್ಳುತ್ತಾ ಮತ್ತೆ ಮತ್ತೆ ಈ ಪ್ರೀತಿಯ ನೇಯ್ಗೆಯನ್ನು ನೇಯ್ತಾ ಮುಂದಕ್ಕೆ ದಾಟಿಸಬೇಕಾಗಿದೆ. ಅಂಥ ತುರ್ತು ಇವತ್ತು ನಮ್ಮೆಲ್ಲರಿಗೂ ಇದೆ. ಹಾಗಾಗೇ ನಾಟಕದ ಮುಖಾಂತರ, ಹಾಡಿನ ಮುಖಾಂತರ, ಸಂಗೀತದ ಮುಖಾಂತರ, ಚಿತ್ರಕಲೆಯ ಮುಖಾಂತರ, ಸಿನಿಮಾದ ಮುಖಾಂತರ ನಾವು ಒಂದು ಪ್ರೀತಿಯ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಕಲಾವಿದರು, ಕಲಾ ಪ್ರೇಮಿಗಳು, ರಸಿಕರು ಎಲ್ಲರೂ ಸೇರಿ ಈ ಥರದ ಒಂದು ಉತ್ಸವಗಳನ್ನು, ಕಾರ್ಯಗಳನ್ನು ನಾವು ಮಾಡ್ತಾನೇ ಇದ್ದೀವಿ, ಮಾಡ್ತಾನೂ ಇರ್ತೀವಿ, ಮುಂದೂ ಮಾಡ್ತೀವಿ. ಈ ಸಂದರ್ಭದಲ್ಲಿ ನಾನು ಒಂದು ಪದ್ಯವನ್ನು ನೆನಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ, ಅದನ್ನು ಓದೇ ಹೇಳಿಬಿಡ್ತೀನಿ. ಅದು ಇದು ಕುವೆಂಪು ಅವರು ಅನುವಾದ ಮಾಡಿರುವ ವಾಲ್ಟ್ ವಿಟ್ಮನ್ ಕವಿಯ ವಚನ ಕವನದ ಅನುವಾದ. ನಮ್ಮ ನೇಹದ ನೈಗೆಯನ್ನು ಭಂಗಗೊಳಿಸುವ, ತುಂಡರಿಸುವ, ನಮ್ಮ ಕಿಡಿಗೇಡಿತನದ ಮನಸ್ಥಿತಿಯನ್ನು ನೆನಪಿಸುವಂತಹ ಒಂದು ಕವನ ಇದು. ಪಶುಗಳೊಡನೆ ಪಶುವಾಗಿಯಾದರೂ ಬದುಕಲೇ, ಪಶುಗಳೊಡನೆ ಪಶುವಾಗಿಯಾದರೂ ಬದುಕಲೇ, ಅವಕ್ಕೆನಿತು ಶಾಂತಿ, ಎನಿತು ತೃಪ್ತಿ. ನೋಡುತ್ತಾ ನಿಂತನೆಂದರೆ ಗಂಟೆ ಗಂಟೆ ಹರಿದರೂ ಹೊತ್ತು ಗೊತ್ತಾಗುವುದಿಲ್ಲ. ತಮ್ಮ ಇರುವಿಗೆ ಮರುಗಿ ಅವು ಕುದಿಯುವುದಿಲ್ಲ, ಬಾಯಿ ಪಡೆದುಕೊಳ್ಳುವುದಿಲ್ಲ, ಪರದಾಡುವುದಿಲ್ಲ. ಇರುಳೆಲ್ಲ ನಿದ್ದೆಗೆಟ್ಟು ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವುದಿಲ್ಲ. ಇರುಳೆಲ್ಲ ನಿದ್ದೆಗೆಟ್ಟು ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವುದಿಲ್ಲ. ದೇವರು ಧರ್ಮಗಳನ್ನು ಕುರಿತು ಜಿಜ್ಞಾಸೆ ಮಾಡುತ್ತಾ ನನಗೆ ರೇಜಿಗೆ ಹಿಡಿಸುವುದಿಲ್ಲ. ಅವುಗಳಲ್ಲಿ ಯಾವೊಂದಕ್ಕೂ ಅತ್ಯಾಸೆ ಇಲ್ಲ. ಯಾವೊಂದು ವಸ್ತುಗಳಿಗೆ ಒಡೆಯನಾಗಬೇಕೆಂದು ತಲೆ ಕೆಡಿಸಿಕೊಂಡಿಲ್ಲ. ಒಂದಾದರೂ ಮತ್ತೊಂದಕ್ಕೆ ಮೊಣಕಾಲು ಮಣಿಯುವುದಿಲ್ಲ, ಒಂದಾದರೂ ಮತ್ತೊಂದಕ್ಕೆ ಮೊಣಕಾಲು ಮಣಿಯುವುದಿಲ್ಲ, ಕಾಲಿಗೆ ಬೀಳುವುದಿಲ್ಲ. ಜೊತೆಗೆ ಇರುವುದಕ್ಕಾಗಲಿ, ಶತಮಾನಗಳಿಗೆ ಹಿಂದೆ ಬದುಕಿದ್ದವುಗಳಿಗಾಗಲಿ ಕಾಲಿಗೆ ಬೀಳುವುದಿಲ್ಲ. ಯಾವೊಂದು ಶ್ರೀ ಶ್ರೀ ಶ್ರೀ ಆಗಿಲ್ಲ. ಹುಡುಕಿದರೂ ಮತ್ಸರದ ಅಸುಖ ದೊರೆಯುವುದಿಲ್ಲ. ಯಾವೊಂದು ಬಿರುದು ಒತ್ತು ಗೌರವ ಪದವಿಗೇರಿಲ್ಲ. ಪ್ರತಿಯೊಂದು ಮಗುವು ಹುಟ್ಟುತ್ತಲೇ ವಿಶ್ವಮಾನವ, ಬೆಳೆಯುತ್ತಾ ನಾವು ಅದನ್ನು ಅಲ್ಪಮಾನವನ್ನಾಗಿ ಮಾಡುತ್ತೇವೆ, ಮತ್ತೆ ಅದನ್ನು ವಿಶ್ವಮಾನವನನ್ನಾಗಿ ಮಾಡುವುದೇ ವಿದ್ಯೆಯ ಕರ್ತವ್ಯವಾಗಬೇಕು. ಹುಟ್ಟುವಾಗ ವಿಶ್ವಮಾನವನಾಗಿಯೇ ಹುಟ್ಟಿದ ಮಗುವನ್ನು ನಾವು ದೇಶ, ಭಾಷೆ, ಮತ ಜಾತಿ, ಜನಾಂಗ, ವರ್ಣ ಇತ್ಯಾದಿ ಉಪಾಧಿಗಳಿಂದ ಬದ್ಧನಾಗಿ ಮಾಡುತ್ತೇವೆ. ಅವುಗಳೆಲ್ಲವುಗಳಿಂದ ಪಾರಾಗಿ ಅವನನ್ನು ಬುದ್ಧನನ್ನಾಗಿ, ಅಂದರೆ ವಿಶ್ವಮಾನವನನ್ನಾಗಿ ಪರಿವರ್ತಿಸುವುದೇ ನಮ್ಮ ವಿದ್ಯೆ, ಸಂಸ್ಕೃತಿ, ನಾಗರಿಕತೆ ಎಲ್ಲದರ ಆದ್ಯ ಕರ್ತವ್ಯವಾಗಬೇಕು. ಪ್ರಪಂಚದ ಮಕ್ಕಳೆಲ್ಲ ಅನಿಕೇತರಾಗಬೇಕು ಲೋಕ ಉಳಿದು ಬಾಳಿ ಬದುಕಬೇಕಾದರೆ. ಮಾನವ ವಿಕಾಸದ ಹಾದಿಯಲ್ಲಿ ಆಯಾ ಕಾಲದ ಅಗತ್ಯವನ್ನು ಪೂರೈಸಲು ಮಹಾಪುರುಷರು ಸಂಭವಿಸಿ ಹೋಗಿದ್ದಾರೆ. ಅವರಲ್ಲಿ ಕೆಲವರ ವಾಣಿ ವಿಶಿಷ್ಟ ಧರ್ಮವಾಗಿ ರೂಪುಗೊಂಡು ಕಡೆಗೆ ಮತವಾಗಿ ಪರಿಮಿತವಾಯಿತು. ಮಾನವರನ್ನು ಕೂಡಿಸಿ ಬಾಳಿಸಬೇಕೆಂಬ ಸದುದ್ದೇಶದಿಂದ ಹುಟ್ಟಿಕೊಂಡ ಮಹಾತ್ಮರ ವಾಣಿ ಮತವಾಗಿ ಮಾದಕವಾಯಿತು. ಇದು ಕುವೆಂಪುರವರು ಹೇಳಿರುವಂತಹ ಮಾತು. ಇದು ಇವತ್ತಿಗೂ ನಮ್ಮ ಎಲ್ಲರಿಗೂ ಬೇಕಾದಂಥ ಮಾತು ಅಂಥೇಳಿ ಈ ಮಾತನ್ನು ಎಲ್ಲರೊಡನೆ ಹಂಚ್ಕೋತಾ ಇದ್ದೀನಿ. ಇದರ ಜೊತೆಗೆ ಈ ನೇಹದ ನೇಗೆಯ ಆಶಯವನ್ನು ಹೇಳಿರುವಂತಹ ಒಂದು ಕವನ ಇದೆ, ಅದನ್ನು ಕೂಡ ಓದಿ ಹೇಳ್ತೀನಿ. ಅದು ಒಂದು ಪುಟ್ಟ ಕವನ, ಅದನ್ನು ಪ್ರಕಾಶ್ ರಾಜ್ ಅವರೇ ಅನುವಾದ ಮಾಡಿದ್ದಾರೆ. ತುಂಬ ಸರಳ, ತುಂಬ ಸರಳ ರೀ, ತುಂಬ ಸರಳ, ತುಂಬ ಸರಳ. ರಾತ್ರಿಗಳು ಹಗಲಾಗುವುದು ತುಂಬ ಸರಳ, ರಾತ್ರಿಗಳು ಹಗಲಾಗುವುದು ಸೂರ್ಯ ಪ್ರತಿನಿತ್ಯ ಮಾಡುತ್ತಾನೆ. ತುಂಬ ಸರಳ, ರಾತ್ರಿಗಳು ಹಗಲಾಗುವುದು ಸೂರ್ಯ ಪ್ರತಿನಿತ್ಯ ಮಾಡುತ್ತಾನೆ. ತುಂಬ ಸರಳ, ಮಂಜನ್ನು ನೀರಾಗಿ ಕರಗಿಸಿ ಬಿಡುವುದು, ಬಿಸಿಲಿನ ಕೆಲ ಕಿರಣಗಳು ಸಾಕು. ತುಂಬ ಸರಳ, ರೆಂಬೆ ಕೊಂಬೆಗಳಲ್ಲಿ ಹೂವರಳಿಸುವುದು. ತುಂಬ ಸರಳ, ರೆಂಬೆ ಕೊಂಬೆಗಳಲ್ಲಿ ಹೂವರಳಿಸುವುದು. ವಸಂತನ ಪುಟ್ಟ ಹೆಜ್ಜೆ ಸಾಕು. ತುಂಬ ತುಂಬ ಸರಳ, ಅಸಮಾನತೆ ಅನ್ಯಾಯಗಳ ಜಗತ್ತನ್ನು ಬದಲಾಯಿಸುವುದು. ಹೆಚ್ಚೇನೂ ಬೇಕಿಲ್ಲ, ನಾವೆಲ್ಲರೂ ಒಂದಾದರೆ ಸಾಕು. ಥ್ಯಾಂಕ್ ಯು, ಶುಭವಾಗಲಿ. ಈ ನೇಹದ ನೈಗೆಯ ಓಟ ನಿರಂತರವಾಗಿ ನಡೀತಾ ಇರಲಿ, ಯಶಸ್ವಿ ಆಗಲಿ, ಎಲ್ಲರೂ ಪ್ರೀತಿಯಿಂದ ಬಾಳೋಣ. ಥ್ಯಾಂಕ್ ಯು.
0: ಇಷ್ಟರವರೆಗೆ ಖ್ಯಾತ ನಟ ಶ್ರೀ ಅಚ್ಯುತ್ ಕುಮಾರ್ ಇವರ ಮಾತುಗಳನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಂಗ 107.8 FM.

0: ಪ್ರಸಾರಗು ನಿಕ್ಲಿಗ್ ಮಾತ ಮೋಕೆದ ಸೊಲ್ಮೆಲು.
1: ಇನಿತ್ತ ತುಳು ಕಾರ್ಯಕ್ರಮಡು ಇಂಚಿಪ್ಪ ತುಳು ಪರಿಷತ್ ಕುಡ್ಲ ಬೊಕ್ಕ ಮ್ಯಾಪ್ಸ್ ಕಾಲೇಜ್ ಮಂಗಳೂರು ಮೊಕಲ್ನ ಒಟ್ಟು ಸೇರಿಗಿಡು ಕುಡ್ಲದ ಮ್ಯಾಪ್ಸ್ ಕಾಲೇಜ್ಡ್ ನಡತಿನ ಬಿಸು ಪರ್ಬದ ನೆಂಪು ಕಾರ್ಯಕ್ರಮಡು ತುಳು ಪರಿಷತ್ತದ ರಡ್ಡನೇ ವಿದ್ಯಾರ್ಥಿ ಸಮ್ಮೇಳನದ ಗುರುಕಾರೆ ಶ್ರೀ ವಿಜೇತ್ ಶೆಟ್ಟಿ ಮೆರಣ ಪಾತಿರ.
2: சுருக்காத யான நம்மன சித்திர ஒரிபெம்மேறு விஷ்ணுமூர்த்தி ஜனார்தன தேவியர் என்ன போல்நாட சத்தியத பாதுகு தலைத்தக்க வந்து மேப்ஸ் காலேஜ்த ஏஞ்சி பொருளுத சபாங்கனுட்டு நிக்கல மாத்திரல தும்பத்தவாது துளு பரிஷத்து பண்பட சித்திரம் இஞ்சி கூட்டதாடிட்டு ரெட்டு பாத்திரனு விசுத்த விஷயத்த பகிட்ட பாத்திரடு பண்ட இந்த எங்கு ரெட்டனே சர்த்தி திக்குனஞ்சின யோகா தேகெண்ட கரின வருஷ ಈ ಮುಲ್ಪಪ್ಪುನ ತುಳು ಪರಿಷತ್ತದ ಹಿರಿಯರ ನೀರಿನ ಮಹಾತೇರ್ನಲ ಮುತುವರ್ಜಿಡು ಎರಡು ರಡ್ಡನೇ ವಿದ್ಯಾರ್ಥಿ ಸಮ್ಮೇಳನದ ಗುರ್ಕಾರ ಸ್ಥಾನಡು ಕುಲ್ಲಾದು ಆ ಇಡೀ ಕಾರ್ಯಕ್ರಮನು ಎರಡು ದುಂಬತ್ತವಾದದಿದ ನಡಪದ ಕೊರಿಯರ್ ಅವು ಯಾಣು ಮಂತದಿನ ತ್ಯಾನವಲು ಕುಲುದುನಿ ಮಾತ್ರ ಆಯ್ತ ಪ್ರತಿಯೊಂದು ವ್ಯವಸ್ಥೆ ಎಲ್ಲ ಮತದಿನಿ ಬಹುಶಃ ಈ ತುಳು ಪರಿಷತ್ತ ಪ್ರತಿವರಿಯನ್ನೆಲ್ಲ ಕಜ್ಜ ಆಂಡ ಅಂಚಿನ ಒಂಜಿ ಸ್ಥಾನಡು ಎನ್ನ ಅರ್ಹತೆ ಆತನ ಇಂಕಾ ಅಪ್ಪ ಮಹಾನಾದಿಗೆನು ಕೊರ್ದು ಆಯ್ನ ಕುಲ್ಲಾದರಂದ ಆಂಡ ಅವು ತುಳು ಪರಿಷತ್ತದ ಆ ಎಡ್ಡೆಪ್ಪು ಅಂಚಾದು ಅಯ್ಯನ ನೆನಪುಡು ಈ ಒಂದು ಇನಿ ಅವಳ ಕರಿ ವರ್ಷಲ ಬಿಸುತ್ತ ಕಾರ್ಯಕ್ರಮನೆ ಮೂಲು ಮಂದದಿನಿ ಅಂಚಾದ ಕುಡವರ ವರ್ಷ ವರ್ಷ ಬತ್ತದು ಬಿಸು ಕೊಂಜಿ ರಡ್ಡು ಪಾತೆರ ಬನ್ನಡು ಅಂಪಿನದನ್ನ ಯೋಗ ಈ ಮನ್ನಡುಂಡು ಅಂಚಾದ ಕುಡವರ ಬತ್ತದು ನಿಕ್ಲೆ ತುಂಬತ್ತವಾದ ಬಿಸುತ್ತ ಈ ಕೂಟಗು ಉಪ್ಪುನಂಜಿನ ಪುರ್ತು ಮಿತ್ತ ಚಾವಡ್ಡುಪ್ಪುನ ಮಾತಿರಲ ಒಂಜೇ ಪಾತ್ರೆಡು ಸೊಲೈತ್ತು ಸೊಲ್ಮೇಲಿನ ಸಂದಾವಂತು ಮಿತ್ ಎದುರಡಿಟ್ಟು ಕುಲ್ದು ನಂಚಿತ್ತ ಎನ್ನ ಸನ್ಮಿತ್ರ ಮಾತ ಮ್ಯಾಪ್ಸ್ ಕಾಲೇಜ್ದ ವಿದ್ಯಾರ್ಥಿ ಬಂಧುಲು ಅಂಚನೆ ತುಳು ಪರಿಷತ್ತ ಸದಸ್ಯರ ನಕಲು ಪದಕೇರ ನಕಲು ಅಂಚನೆ ಮಾತಾ ಸಿಬ್ಬಂದಿ ವರ್ಗದ ಕಲೆಗಳ ಸೋಲೈತು ಸೋಲ್ಮೇಲಿನ ಸಂದ ಒಂದು ಬಿಸು ಪನ್ಪುನ ವಿಷಯ ಬಹುಶಃ ಬಿಸು ಕರೆದು 14 ದಿನ ಅಂಡಿನೇಕ್

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗದ ತುಳು ಪ್ರಸಾರಕ್ಕೆ ಏನೊಂದಲ್ಲರೆ ನನ್ನ ದುಂಬಗ ಬೊಳ್ಳಿ ಗೆಜ್ಜೆ ಈ ಜನಪದ ಪದಕುಲಿನಕ್ಕೆ ಏನೊಂದು ಬರ್ಕ.

ரங்கு ரங்குத பதுக்கு.

ಎಡ್ಡೆ ಸೀರೆ ನನದಾದೆಯೇ, ಎಂಕಿತ್ತೆ ಉಂದು ಯಾವುಯೇ. ಆನೆಗ ಗಂಟೆ ಬೋಡ ಬೇರೆಗ್ ಬೊಲ್ದು ಬೋಡ, ಆನೆಗ ಗಂಟೆ ಬೋಡ ಬೇರೆಗ್ ಬೊಲ್ದು ಬೋಡ.

ಗೀತನೇಟ ಬೊಳ್ಳಿ ಗೆಜ್ಜೆ ಜನಪದ ಪದಕುಲಿನ ಕೇನೊಂದು ಬತ್ತಾರೆ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತರೆಗ್ಲ ಸೊಲ್ಮೇಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕ.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ HS ವೆಂಕಟೇಶ ಮೂರ್ತಿ ಇವರ ರಚನೆಯ ಮೃತ್ಯುಂಜಯ ದೊಡ್ಡವಾಡ, ಇವರ ಸಂಗೀತ ನಿರ್ದೇಶನದ MD ಪಲ್ಲವಿ ಇವರು ಹಾಡಿರುವ ಕಂಡರಾಗದೆ

ಮುಂದಿನ ಹಾಡು ಬಿ ಎ ಸನಾದಿ ಇವರ ರಚನೆಯ, ಸುನಿತಾ ಚಂದ್ರಕುಮಾರ್ ಇವರ ಸಂಗೀತ ನಿರ್ದೇಶನದ, ಸುಪ್ರಿಯಾ ಆಚಾರ್ಯ ಇವರು ಹಾಡಿರುವ ಇಳೆಗೆ ಮಳೆಯ.

ಮುಂದಿನ ಹಾಡು ಕುವೆಂಪು ಅವರ ರಚನೆಯ, ನರಸಿಂಹ ನಾಯಕ್ ಅವರ ಸಂಗೀತ ನಿರ್ದೇಶನ ಹಾಗೂ ಗಾಯನದ ಜೀವನ ಸಂಜೀವನ.

ಮುಂದಿನ ಗೀತೆ ಋಷಿ ಇವರ ರಚನೆಯ, ಮಧುರ ಇವರ ಸಂಗೀತ ನಿರ್ದೇಶನದ, ಸಿ ಅಶ್ವಥ್ ಅವರು ಹಾಡಿರುವ ಒಳಿತು ಮಾಡು ಮನುಷ್ಯ.

ಮುಂದಿನ ಹಾಡು ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ಇವರ ರಚನೆಯ, ಮೈಸೂರು ಅನಂತಸ್ವಾಮಿ ಇವರ ಸಂಗೀತ ನಿರ್ದೇಶನದ ಸುಲೋಚನಾ ಇವರು ಹಾಡಿರುವ ಎಲ್ಲಿ ಜಾರಿತೋ ಮನವು.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂ 107.8 FM.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಸಾರಂಗ್ನ ಕೇಳುಗರೆ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ.
2: ಇವತ್ತಿನ ಸಂಚಿಕೆಯಲ್ಲಿ ನಾನು ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರ ಹತ್ರ ವಿನಂತಿ ಮಾಡಿಕೊಂಡೆ ಒಂದು ತೈಲವನ್ನು ಮಾಡುವ ವಿಧಾನದ ಮೂಲಕ. ಆ ತೈಲದಿಂದಾಗಿ ಕೂದಲು ಉದುರೋದು ಕಡಿಮೆ ಆಗಬೇಕು, ನೆನಪಿನ ಶಕ್ತಿ ವರ್ಧನೆ ಆಗಬೇಕು, ಜೊತೆಗೆ ನಮಗೆ ಟೋಟಲ್ ಆರೋಗ್ಯ ಹೆಚ್ಚಾಗಲಿಕ್ಕೆ ಶಿರಸ್ಸು ಭಾಳ ಮುಖ್ಯ. ಸೊ ಶಿರಸ್ಸು ತಂಪಾಗಿದ್ದರೆ ನಮ್ಮ ಇಡೀ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ. ಅಂತಹ ಒಂದು ತೈಲವನ್ನು, ನಿದ್ರಾಹೀನತೆ ಇವತ್ತು ಅನೇಕರನ್ನ ಕಾಡ್ತಾ ಇದೆ, ಒಳ್ಳೆ ನಿದ್ದೆ ಬರಬೇಕು. ಸೊ ಆ ಒಂದು ತೈಲವನ್ನು ಮನೆಯಲ್ಲೇ ಮಾಡ್ಕೊಳ್ಳುವಂಥ ವಿಧಾನವನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಶಿರಸಿಯ ಧಾತ್ರಿ ಆಯುರ್ವೇದ ಕೇಂದ್ರದ ಮುಖ್ಯಸ್ಥರಾದಂಥ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರು. ಸೊ ಆ ತೈಲ ಮಾಡುವಂಥ ವಿಧಾನವನ್ನು ತಿಳಿಯುವ ಮುನ್ನ ಮನೆಯಲ್ಲೇ ಮಾಡಿಕೊಳ್ಳೋದು ಅತ್ಯಂತ ಕಡಿಮೆ ಖರ್ಚಲ್ಲಿ ಆಗುವಂಥದ್ದು ಈಗ ನಾವು ತಿಳಿಲಿಕ್ಕಿದ್ದೇವೆ. ಮನೆಯಲ್ಲೇ ಮಾಡುವಂತಹ ಒಂದು ಫಸ್ಟ್ ಕ್ಲಾಸ್ ಆಯಿಲ್.
3: ನಮಸ್ಕಾರ. ಇಂದು ನಿದ್ರಾಹೀನತೆಯ ಸಮಸ್ಯೆಯಿಂದ ಬಳಲುತ್ತಾ ಇರುವವರು, ಓದ್ತಾ ಇರುವ ಸ್ಟೂಡೆಂಟ್ಸ್ ಮಕ್ಕಳು, ಜೊತೆಗೆ ಒಳ್ಳೆಯ ಮೆಮೊರಿ ಪವರ್ ಬೇಕು, ಕೂದಲು ಚೆನ್ನಾಗಿರಬೇಕು, ಜೊತೆಗೆ ನನ್ನ ಕಾನ್ಸಂಟ್ರೇಷನ್ ಲೆವೆಲ್ ಚೆನ್ನಾಗಿರಬೇಕು ಅನ್ನುವರಿಗೆಲ್ಲ ಅನುಕೂಲ ಆಗುವಂಥ ಒಂದು ತೈಲವನ್ನು, ತಲೆಗೆ ಹಾಕುವಂಥ ತೈಲವನ್ನು ಮಾಡಿಕೊಳ್ಳೋದನ್ನು ಹೇಳ್ಕೊಡ್ತೇನೆ. ಎಷ್ಟೋ ಜನರಿಗೆ ಪ್ರಶ್ನೆ ಬರುತ್ತೆ, ಇದೇನು ಹುಚ್ಚು, ಇದು ಮೆಮೊರಿ ಪವರ್ ಹೆಚ್ಚು ಮಾಡಲಿಕ್ಕೆ ಒಂದು ತೈಲ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯನಾ, ತಲೆಗೆ ಎಣ್ಣೆ ಹಾಕಿದ ತಕ್ಷಣ ಮೆಮೊರಿ ಪವರ್ ಹೆಚ್ಚಾಗಲಿಕ್ಕೆ ಸಾಧ್ಯನಾ ಅಂತ. ಎಷ್ಟೋ ಬಾರಿ ಹೇಗೆ ಅಂತಂದರೆ, ಯಾವುದನ್ನಾರು ಕಂಡುಹಿಡಿಯುವವರೆಗೆ ಅದು ಅಥವಾ ಅದು ಒಂದು ರೀತಿಯ ಅವೈಜ್ಞಾನಿಕ ಅಂತ. ಯಾವಾಗ ಸೈನ್ಸಿಗೆ ಅದು ಗೊತ್ತಾಗತ್ತೋ ಆವಾಗ ಅದು ವೈಜ್ಞಾನಿಕ ಅಂತ. ಆಯುರ್ವೇದದಲ್ಲಿ ಹೇಳಿರುವಂಥ ಎಷ್ಟೋ ವಿಷಯಗಳು ಈಗ ನಿಧಾನವಾಗಿ ಪ್ರೂವ್ ಆಗ್ತವೆ. ಮೊದಲು ಇತ್ತೀಚಿನವರೆಗೆ ಉಪವಾಸ ಅನ್ನೋದು ಒಂದು ಅರ್ಥಹೀನ ಪದ್ಧತಿಯಾಗಿತ್ತು. ಆಯುರ್ವೇದದಲ್ಲಿ ಅಷ್ಟು ಆಳವಾದ ಎಕ್ಸ್ಪ್ಲನೇಷನ್ ಉಪವಾಸದ ಬಗ್ಗೆ ಇದ್ದರೂ ಕೂಡ ಅದರ ಬಗ್ಗೆ ಯಾವುದೇ ರೀತಿಯ ಒಳ್ಳೆಯ ಪಾಸಿಟಿವ್ ಭಾವನೆ ಇರಲಿಲ್ಲ. ಆದರೆ ಈಗ ಅದಕ್ಕೆ ನೊಬೆಲ್ ಅವಾರ್ಡ್ ಸಿಕ್ಕಿದೆ ಉಪವಾಸದ ಬಗ್ಗೆ ಕಂಡುಹಿಡಿದವರಿಗೆ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನೋದು ತುಂಬ ದೊಡ್ಡ ವಿಷಯ ಆಗಿದೆ. ಅದನ್ನೇ ಸಾವಿರಾರು ವರ್ಷಗಳ ಹಿಂದೆ ಆಯುರ್ವೇದದಲ್ಲಿ ಹೇಳಿದರು, ಆದರೆ ಹೇಳುವ ರೀತಿ, ಹೇಳುವ ಭಾಷೆ ಬೇರೆ ಇತ್ತು ಅಷ್ಟೇ. ಹಾಗಾದರೆ ಇಂದು ನಾವು ತಲೆಗೆ ಎಣ್ಣೆ ಅನ್ನು ಮಾಡಿಕೊಳ್ಳೋದು ಹೇಗೆ, ಇದಕ್ಕೆಲ್ಲದನ್ನು ಅನುಕೂಲ ಆಗುವಂಥ ತೈಲವನ್ನು ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳುವ. ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಒಂದು ಶುದ್ಧವಾದಂಥ ಎಣ್ಣೆ, ಯಾಕೆಂದರೆ ಅದು ಮೇನ್ ಮೀಡಿಯಾ ಅಥವಾ ಬೇಸ್ ಅಲ್ವಾ ಅದು. ಹಾಗಾಗಿ ಆ ಎಣ್ಣೆ ಯಾವುದು, ಶುದ್ಧವಾದ ಕೊಬ್ಬರಿ ಎಣ್ಣೆ ಅಥವಾ ಶುದ್ಧವಾದ ಎಳ್ಳೆಣ್ಣೆ ಬೇಕು. ನಾ ಯಾಕೆ ಶುದ್ಧವಾದ ಅಂತ ಹೇಳ್ತಿದ್ದೇನೆ ಅಂತಂದರೆ, ಶುದ್ಧವಾದ ಎಣ್ಣೆ ಸಿಗೋದು ತುಂಬ ಕಷ್ಟ ಆಗಿದೆ. ಹಾಗಾಗಿ ಒಂದೋ ನಿಮ್ಮ ಕಣ್ಣೆದುರು ನೀವು ಮಿಲ್ಲಲ್ಲಿ ಮಾಡಿಸಿಕೊಂಡು ಬಂದಿರಬೇಕು, ಗಾಣದಲ್ಲಿ ಮಾಡಿಸ್ಕೊಂಡು ಬಂದಿರಬೇಕು, ಇಲ್ಲ ನಿಮ್ಮ ಮನೆಗಳಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಟರ್ ಮಷಿನ್ ಇಟ್ಟುಕೊಂಡು ತೆಗೆದಿರುವಂಥ ತೈಲ ಆಗಿರಬೇಕು. ಯಾವುದೋ ಕಂಪನಿಯ ಯಾವುದೋ ಎಣ್ಣೆಯನ್ನು ಸೀಲ್ ಆಗಿರುವಂಥ ಎಣ್ಣೆನ ತಂದುಕೊಂಡು ನೀವು ಬಳಕೆ ಮಾಡ್ತೀರಿ ಅಂತಾದರೆ ಆ ಎಣ್ಣೆಯಿಂದ ರಿಸಲ್ಟ್ ಬರಲಿಕ್ಕೆ ಬಹುತೇಕ ಸಾಧ್ಯ ಇಲ್ಲ. ಎಳ್ಳೆಣ್ಣೆಯಂತೂ ಶುದ್ಧವಾದದ್ದು ಮಾರ್ಕೆಟಲ್ಲಿ ಬಹುತೇಕ ಸಿಗೋದೇ ಇಲ್ಲ. ಹಾಗಾಗಿ ಶುದ್ಧವಾದ ಎಣ್ಣೆಯನ್ನು ಬಳಕೆ ಮಾಡಿಕೊಳ್ಬೇಕು. ಒಂದು 100 ml ಎಣ್ಣೆಯನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ಅದಕ್ಕೆ 100 ml ಆಗುವಷ್ಟು ನೆಲ್ಲಿಕಾಯಿಯ ಕಷಾಯವನ್ನು ಹಾಕಬೇಕು. ಈ ನೆಲ್ಲಿಕಾಯಿ ಕಷಾಯವನ್ನು 100 ml ಹೇಗೆ ತಯಾರಿಸ್ಕೊಳ್ಬೇಕು, ಇದನ್ನು ಮೊದಲೇ ತಯಾರಿಸ್ಕೊಳ್ಬೇಕು. ಅದನ್ನು ಹೇಗೆ ತರಿಸ್ಕೊಳ್ಬೇಕು ಅಂತಂದರೆ, ಒಂದು 25 g ನೆಲ್ಲಿಕಾಯಿ ತೆಗೆದುಕೊಳ್ಳಿ. ಅದಕ್ಕೆ 400 ml ನೀರು ಹಾಕಿ ಅದನ್ನು ಸಣ್ಣ ಬೆಂಕಿಯಲ್ಲಿ 100 ml ಬತ್ತಿಸಿ, ಬತ್ತಿಸಿದ ನಂತರ ಅದನ್ನು ಸೋಸ್ಕೊಳ್ಳಿ. ಈಗ 100 ml ನೆಲ್ಲಿಕಾಯಿಯ ಕಷಾಯ ರೆಡಿಯಾಯಿತು. ಇದಕ್ಕಿಂತ ಒಳ್ಳೆಯ ವೇ ಮತ್ತು ಹೆಚ್ಚು ಎಫೆಕ್ಟಿವ್ ಅಂತಂದರೆ ನೆಲ್ಲಿಕಾಯಿಯ ಜ್ಯೂಸ್. ಹಸಿ ನೆಲ್ಲಿಕಾಯಿ ಇದ್ದರೆ ಹಸಿ ನೆಲ್ಲಿಕಾಯಿಗೆ ನೀರು ಹಾಕದೇ ಜ್ಯೂಸ್ ತೆಗಿಬೇಕು. ಆ ರೀತಿ ತೆಗೆದಂತಹ ನೆಲ್ಲಿಕಾಯಿಯ ಜ್ಯೂಸ್ ಇದೆಯಲ್ಲ, ಅದು ತುಂಬ ಕಷ್ಟ ಮಾಡಿಕೊಳ್ಳಲಿಕ್ಕೆ. ಅದನ್ನು ಹಾಕಿದ್ರಂತೂ ಎಕ್ಸಲೆಂಟ್ ರಿಸಲ್ಟ್ ಬರುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಸೊ 100 ml ನೆಲ್ಲಿಕಾಯಿಯ ಕಷಾಯ, 100 ml ಬ್ರಾಹ್ಮಿ ಜ್ಯೂಸ್ ನೀರು ಹಾಕದೇ ತೆಗೆದಿರುವಂಥದ್ದು. ಬ್ರಾಹ್ಮಿಯ ಬದಲಿಗೆ ಒಂದೆಲಗವನ್ನು ತೆಗೆದುಕೊಳ್ಬೋದು. ಎಷ್ಟೋ ಜನರಿಗೆ ಡೌಟ್ ಇದೆ ಏನು ಅಥವಾ ಅಂದ್ಕೊಂಡಿದ್ದಾರೆ ಬ್ರಾಹ್ಮಿ ಮತ್ತು ಒಂದೆಲಗ ಒಂದೇ ಅಂತ. ಎರಡು ಬೇರೆ ಬೇರೆ, ಆದರೆ ಬ್ರಾಹ್ಮಿ ಮತ್ತು ಒಂದೆಲಗದ ಗುಣಗಳು ಒಂದೇ. ಹಾಗಾಗಿ ನೀವು ಒಂದೇ ಅಂತ ಅಂದ್ಕೊಂಡ್ರೆ ಏನೂ ತೊಂದರೆ ಇಲ್ಲ. ಸೊ ಬ್ರಾಹ್ಮಿ, ನಿಜವಾದ ಬ್ರಾಹ್ಮಿ ಏನಿದೆಯಲ್ಲ ಅದು ಸಿಗೋದು ಸ್ವಲ್ಪ ಕಷ್ಟ ಆಗ್ತದೆ ಫ್ರೆಶ್ ಆಗಿ ಸೌತ್ ಇಂಡಿಯಾದಲ್ಲಿ. ಹಾಗಾಗಿ ಒಂದೆಲಗ ಅವನ್ನು ತಂದುಕೊಳ್ಬೇಕು. ಇದಕ್ಕೆ ಸೆಂಟೆಲ್ಲಾ ಏಷಿಯಾಟಿಕಾ ಅನ್ನೋದು ಇದರ ಬೊಟಾನಿಕಲ್ ನೇಮ್. ಸೊ ಈ ಒಂದೆಲಗವನ್ನು ತಂದುಕೊಂಡು ನಿಮಗೆ ಫ್ರೆಶ್ ಆಗಿ ಸಿಗಲಿಲ್ಲ ಎಲ್ಲೋ ಇದಾಗಲಿಲ್ಲ ಅಂತಂದರೆ ಯಾರದೋ ಮನೇಲಿ ತಂದುಕೊಳ್ಳಿ. ಯಾ ನಿಮಗೆ ಸಿಗಲೇ ಇಲ್ಲ ಅಂತಂದರೆ ಅದರ ಕಷಾಯವನ್ನು ಹಾಕಬೇಕು. ಆದರೆ ನೆಲ್ಲಿಕಾಯಿ ಥರ ಬ್ರಾಹ್ಮಿಯ ಕಷಾಯ ಮಾಡಿ ಹಾಕಿದರೆ ಅದರ ರಿಸಲ್ಟ್ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಒಂದೆಲಗವನ್ನು ಫ್ರೆಶ್ ಆಗಿ ತಂದು ಅದನ್ನು ನೀರು ಹಾಕದೇ ತೆಗೆದಂತಹ 100 ml ಜ್ಯೂಸ್ ಸಾಧ್ಯ. ಆದರೆ ಇಲ್ಲಾಂದರೆ ಸ್ವಲ್ಪ ನೀರು ಹಾಕಿ ಅದನ್ನು ಏನು ಮಿಕ್ಸಿ ಮಾಡಿ ಅದನ್ನು ಹಿಂಡ್ಕೊಳ್ಳಿ. ಸೊ ಈ ರೀತಿ ತೆಗೆದಂತಹ 100 ml ಜ್ಯೂಸ್ ಇದು ಮೂರನ್ನು ಹಾಕಿ ಪಾತ್ರೆಯಲ್ಲಿ ಹಾಕಿ ಇದಕ್ಕೆ ಒಂದು ಚಮಚ ಆಗುವಷ್ಟು ಚಿಕ್ಕ ಚಿಕ್ಕ ಚಿಕ್ಕ ಜ್ಯೇಷ್ಠ ಮಧುವಿನ ತುಂಡುಗಳು ಪೀಸ್ ಚಿಕ್ಕ ಚಿಕ್ಕ ಪೀಸ್ಗಳು. ಆಮೇಲೆ ಸೇಮ್ 100 ml ಹಾಲು ಇವಿಷ್ಟನ್ನು ಹಾಕಿ 100 ml ತೈಲ ಅಂದರೆ ಎಣ್ಣೆ ಕೊಬ್ಬರಿ ಎಣ್ಣೆ ಅಥವಾ ಶೇಂಗಾ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ 100 ml 100 ml ಹಾಲು 100 ml ನೆಲ್ಲಿಕಾಯಿ ಕಷಾಯ 100 ml ಒಂದೆಲಗದ ಜ್ಯೂಸ್ ಮತ್ತು ಒಂದು ಚಮಚದಷ್ಟು ಚಿಕ್ಕ ಚಿಕ್ಕ ಪೀಸ್ಗಳು ಜ್ಯೇಷ್ಠ ಮಧುವಿಂದು. ಸೊ ಇವಷ್ಟನ್ನು ಹಾಕಿ ಸಣ್ಣ ಬೆಂಕಿಯಲ್ಲಿ ಕುದಿಸಬೇಕು. ಇವತ್ತೊಂದು 1/2 ಗಂಟೆ ಕುದಿಸ್ರಿ ಪರವಾಗಿಲ್ಲ, 24 ಗಂಟೆ ಒಳಗಡೆ ಮತ್ತೆ 1/2 ಗಂಟೆ ಕುದಿಸಬೇಕು. ಈ ರೀತಿ ಒಂದು 2-3 ದಿನದಲ್ಲಿ ಏನು ಮಾಡಬೇಕು ಅಂತಂದರೆ ಆ ನೀರಿನಂಶ ಪೂರ್ತಿ ಆವಿಯಾಗಿರಬೇಕು. ನೀರಿನಂಶ ಪೂರ್ತಿ ಆವಿಯಾಗಿ ಕೇವಲ ಈಗೇನು ಕಷಾಯ ಮಾಡಿದ್ದು ಅಥವಾ ಜ್ಯೇಷ್ಠ ಮಧುವಿನ ಪೀಸ್ ಇದೆಲ್ಲ ಇರುತ್ತಲ್ಲ, ಸೊ ಅದರ ಏನು ಸಾಲಿಡ್ ಐಟಮ್ ಇರುತ್ತೆ ಅದು ಮಾತ್ರ ಉಳಿಬೇಕು. ಇನ್ನೊಂದು ಜಾಗ್ರತೆ ನಾವು ನೆನಪಿಟ್ಟುಕೊಳ್ಳಬೇಕಾಗುತ್ತೆ ಏನು ಅಂತಂದರೆ, ಈ ತೈಲವನ್ನು ಮಾಡುವಾಗ ಮೊದಲನೇದಾಗಿ ಈ ತೈಲದಲ್ಲಿ ನೀರಿನಂಶ ಯಾವುದೇ ಕಾರಣಕ್ಕೂ ಇರಬಾರ್ದು. ನೀರು ಪೂರ್ತಿ ಆವಿಯಾಗಲೇಬೇಕು. ಆದರೆ ನೀರು ಆವಿಯಾದ ನಂತರ ತೈಲ ಕುದಿಬಾರ್ದು, ಆವಾಗ ಫ್ರೈಡ್ ಎಣ್ಣೆ ಆಗೋಯ್ತು ಅಲ್ವಾ. ಹಾಗಾಗಿ ತೈಲ ಕುದಿಬೇಕು, ಆದರೆ ನೀರಿನಂಶ ಪೂರ್ತಿಯಾಗಿ ಆವಿಯಾಗಬೇಕು. ಆದರೆ ನೀರಿನಂಶ ಆವಿಯಾದ ನಂತರ ತೈಲ ಈ ಏನು ಎಣ್ಣೆ ಇದೆಯಲ್ಲ ಅದು ಕುದಿಬಾರದು. ಸೊ ಸಣ್ಣ ಬೆಂಕಿಯಲ್ಲಿ ಇದನ್ನು ನೀವು ಮಾಡ್ತಾ ಹೋಗಿ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಈಗ ನೀರಿನಂಶ ಹೋಯಿತು ಅನ್ನೋದು ಅರ್ಥ ಆಗತ್ತೆ. ಅದನ್ನು ನಾನು ಸುಮ್ಮನೆ ಮಾತಿನಲ್ಲಿ ಹೇಳೋದು ಕಷ್ಟ. ಯಾಕೆ ಅಂತಂದರೆ ಅದನ್ನು ನೀವು ಮಾಡಿ ಮಾಡಿ ನಿಮಗೆ ಅನುಭವ ಆಗಿ ಬರಬೇಕು. ಬಹುತೇಕ ಮಹಿಳೆಯರಿಗೆ ಮನೆಯಲ್ಲಿ ತಾಯಂದಿರಿಗೆ ಇದನ್ನು ಇದು ಮಾಡ್ತಾ ಮಾಡ್ತಾ ಗೊತ್ತಾಗತ್ತೆ ಡೆಫಿನೆಟ್ಲಿ. ಸೊ ಈ ತೈಲವನ್ನು ಮಾಡಿಕೊಂಡಂತೆ ಅದನ್ನು ಸೋಸಿ ಇಟ್ಕೊಳ್ಬೇಕು. ಒಂದು ಗ್ಲಾಸ್ ಬಾಟಲ್ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಸೊ ಈ ಎಣ್ಣೆಯನ್ನು ರಾತ್ರಿ ಮಲಗುವಾಗ 4-10 ಹನಿ ಆಗುವಷ್ಟು ಕಡೆಯ ಪಕ್ಷ ಒಂದು 10 ಡ್ರಾಪ್ಸ್ ಆಗುವಷ್ಟು ಅದನ್ನು ನೆತ್ತಿಗೆ ಹಾಕಿ ಬ್ರಹ್ಮರಂಧ್ರ ಅಂತ ಹೇಳ್ತೀವಲ್ಲ ನೆತ್ತಿಗೆ ಹಾಕಿ ಆರಾಮಾಗಿ ಮಲ್ಕೊಳ್ಬೇಕು. ಜೊತೆಗೆ ಸ್ವಲ್ಪ ತುಪ್ಪವನ್ನು ಅಥವಾ ಶುದ್ಧವಾದ ಕೊಬ್ಬರಿ ಎಣ್ಣೆ ತೆಗೆದುಕೊಂಡು ಅಥವಾ ಎಳ್ಳೆಣ್ಣೆ ತೆಗೆದುಕೊಂಡು ಪಾದಗಳಿಗೆ ಮಸಾಜ್ ಮಾಡಿ ಮಲ್ಕೊಂಡ್ರೆ ಒಳ್ಳೆಯ ನಿದ್ದೆ ಬರುತ್ತೆ, ಮೆಮೊರಿ ಪವರ್ ಹೆಚ್ಚಾಗಲಿಕ್ಕೆ ಜೊತೆಗೆ ಕಾನ್ಸಂಟ್ರೇಷನ್ ಲೆವೆಲ್ ಹೆಚ್ಚಾಗಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇದನ್ನು ನಿತ್ಯವೂ ಮಾಡಿದರೆ ಒಂದು 10 ಡ್ರಾಪ್ಸ್ 4-10 ಡ್ರಾಪ್ಸ್ ಆಗುವಷ್ಟು ಎಣ್ಣೆಯನ್ನು ನೆತ್ತಿಗೆ ಹಾಕ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಕೂದಲು ಉದುರೋದು ಕೂಡ ಕಂಟ್ರೋಲ್ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ತೈಲವನ್ನು ಸರಿಯಾಗಿ ಮನೆಯಲ್ಲಿ ಮಾಡಿಕೊಳ್ಳಿ, ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಧನ್ಯವಾದ.

0: Radio Sarang 107.8 FM. കേട്ടുണ്ടുള്ളാർ, ഇത് റേഡിയോ സാരംഗ് 107.8 FM രംഗ് രംഗ്ര ജീവന ഇണ്ടത്തോ ബാരി വിശേഷ കാര്യക്രമത്തേക്ക് എല്ലാവർക്കും കൽബുണറിഞ്ഞ് സ്വാഗത. ശ്രോത്രങ്ങളെ, ഇപ്പുറത്തേക്ക് ബാരി അധ്യയന പീഠ സംസ്ഥര തരഫുള്ള നടന്നെങ്കെത്തോ ബാരി നാലാചരണ ഇതരോ കാര്യക്രമത്തിലും ഉണ്ടായതായോ കർണാടക ജാനപദ വിശ്വവിദ്യാലയത്തോ നിവൃത്ത ഉപകുലപതി ഡോക്ടർ കെ ചിന്നപ്പഗൌഡ അയാളുടെ പലക്കങ്ങ് കേട്ടുണ്ട് പറവ.
1: ನಾನು ಸ್ವಲ್ಪ ವಿಷಾದದಿಂದ ನಿಂತಿದ್ದೇನೆ ನಿಮ್ಮ ಮುಂದೆ. ಸ್ವಲ್ಪ ಬೇಸರ, ದುಃಖ ಏನು ಅಂದರೆ ನನಗೆ ಬ್ಯಾರಿ ಭಾಷೆ ಮಾತಾಡಲಿಕ್ಕೆ ಬರುವುದಿಲ್ಲ ಅಲ್ಲ ಅಂತ. 68, 69, 70 ವರ್ಷ ಹತ್ತಿರ ಹತ್ತಿರ ಆಗ್ತಾ ಬಂತು, ನನ್ನ ಸುತ್ತಮುತ್ತ ಇರುವ ಒಂದು ಭಾಷೆಯಲ್ಲಿ, ಕನ್ನಡದಲ್ಲಿ ಮಾತಾಡ್ತೇವೆ, ಬೇರೆ ಭಾಷೆಯಲ್ಲಿ ಮಾತಾಡ್ತೇವೆ, ಇಂಗ್ಲೀಷಲ್ಲಿ ಮಾತಾಡ್ತೇವೆ, ಯಾಕೆ ಒಂದು 60-70 ವರ್ಷ ಇದ್ದ ಸಮುದಾಯಗಳ ಜೊತೆಗೇ ಇದ್ದ ಒಬ್ಬ ವ್ಯಕ್ತಿಗೆ ಯಾಕೆ ಒಂದು ಭಾಷೆಯನ್ನು ಮಾತಾಡಲಿಕ್ಕೆ ಆಗ್ತಾ ಇಲ್ಲ ಅಂತ, ಅವಕಾಶಗಳು ಯಾಕೆ ಬರ್ತಾ ಇಲ್ಲ ಅಂದರೆ, ಈಗ ನಾವು ಎಲ್ಲಿಗೆ ಬಂದು ಮುಟ್ಟಿದ್ದೇವೆ ಅಂತ ನಾನು ಹೇಳ್ತಾ ಇದ್ದಾಗ ಹೇಳಿದೆ ಅವರಿಗೆ, ನೀವು ಯಾರು ಕನ್ನಡದಲ್ಲಿ ಮಾತಾಡಬೇಡಿ, ನೀವು ಬ್ಯಾರಿ ಭಾಷೆಯಲ್ಲೇ ಮಾತಾಡಿದ್ದು, ಬ್ಯಾರಿ ದಿನಾಚರಣೆ ನಮಗೆ ಅರ್ಥ ಆಗಾದ್ರೂ ತೊಂದರೆ ಇಲ್ಲ, ಕೂತುಕೊಳ್ಳಿ ಸ್ವಲ್ಪ ಕೇಳಿ, ಅರ್ಥ ಆಗದಿದ್ದರು ಅಂತ ಈ ಮನೋಭಾವ ಬೇಕು ನಮಗೆ. ಬಂದವರು ಆ ಭಾಷೆ ಬಾರದಿದ್ದರೂ ಕೂಡ ಆ ಭಾಷೆಯನ್ನು ಕೇಳಿ ಅಂತ. ಹಾಗೆ ನಾನು ಅವ್ರಿಗೆ ಹೇಳಿದರೆ, ನೀವು ಬ್ಯಾರಿ ಭಾಷೆಯಲ್ಲೇ ಮಾತಾಡಿ, ಅರ್ಥ ಆಗ್ತದೆ, ಮಾತಾಡಲಿಕ್ಕಾಗಲ್ಲ ಅಂದರೆ ಏನಾಯಿತು, ಭಾಷೆಯ ಒಂದು ಶಕ್ತಿಯಷ್ಟೇ ನನಗೆ ಗೊತ್ತಿರೋದು, ಭಾಷೆ ನನಗೆ ಅರ್ಥ ಆಗ್ತದೆ ಆದರೆ ಆ ಭಾಷೆಯಲ್ಲಿ ಮಾತನಾಡಲಿಕ್ಕಾಗಲ್ಲ. ನನ್ನ ವಿದ್ಯಾರ್ಥಿಗಳಿಗೆ ನೋಡಿ, ಎಲ್ಲರಿಗೂ ತರಗತಿ ಅದು ಇಂಗ್ಲೀಷಲ್ಲಿ ಮಾಡಿ ಅರ್ಥ ಆಗ್ತದೆ, ಇಂಗ್ಲೀಷಲ್ಲಿ ಮಾತಾಡಿ ಅಂದರೆ ಮಾತಾಡಲಿಕ್ಕಾಗಲ್ಲ. ನಮ್ಮ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಅಂತಂದರೆ, ಹೇಳಿದ್ದೆಲ್ಲ ಅರ್ಥ ಆಗ್ತದೆ, ನೀನು ಹೇಳು ಅಂತಂದರೆ ಹೇಳಲಿಕ್ಕೆ ಮಾತಾಡಲಿಕ್ಕಾಗಲ್ಲ ಭಾಷೆಯಲ್ಲಿ ಅಂದರೆ. ಇದು ಒಂದು ಶಿಕ್ಷಣದ, ಅದರ ಬಗ್ಗೆ ಹೆಚ್ಚು ವಿಸ್ತಾರಕ್ಕೆ ಹೋಗ್ತಾ ಇಲ್ಲ, ಸ್ವಲ್ಪ ತಮಾಷೆಗೆ ಶುರು ಮಾಡುವ. ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಇತ್ತು, ಸಣ್ಣ ಮಗು ಮತ್ತು ತಾಯಿ, ನೋಡಿರ್ಬೋದು, ನೀವು ಕೇಳಿರ್ಬೋದು, ನೋಡಿರ್ಬೋದು. ಅಲ್ಲಿ ತಾಯಿ ಕೇಳ್ತಾಳೆ ಆ ಮಗುವಿಗೆ, ಆಯ್ತಲ್ಲ ಓದಿಯಲ್ಲ, ಆಯ್ತಾ ನಿನಗೆ ಅಂತ. ಆ ಮಗು, ಆಯಿತು ನಾನೆಲ್ಲ ಓದಿ, ಆಯಿತು ಎಲ್ಲ ಆಯಿತು ಅಂತ. ಹಾಗೆ ನನಗೆ ಪ್ರಶ್ನೆ ಕೇಳ್ತೇನೆ ಅಂತ ತಾಯಿ ಆ ಮಗುವಿಗೆ, ಸಣ್ಣ ಮಗು ಭಾಳ ಇನ್ನೋಸೆಂಟ್ ಬೇಬಿ, ಒಂದು ಪ್ರಶ್ನೆ ಕೇಳ್ತಾಳೆ, ಕಾವೇರಿ ಯಾವ ಸಂಧಿ, ವ್ಯಾಕರಣದಲ್ಲಿ ಸಂಧಿ ಸಮಾಸ ಎಲ್ಲ ಬರ್ತಾ ನೋಡಿ, ಕಾವೇರಿ ಯಾವ ಸಂಧಿ ಅಂತ. ಆಗ ಮಗು ಉತ್ತರ ಕೊಡ್ತದೆ, ಎಷ್ಟು ಚಂದ ಕಾವ್ಯದಾಗೆ ನನಗೆ ಕಂಡಿತ್ತು, ತಮಿಳುನಾಡಿಗೆ ಅದು ಆಗಮ ಸಂಧಿ, ತಮಿಳುನಾಡಿಗೆ ಅದು ಆಗಮ ಸಂಧಿ, ಕರ್ನಾಟಕಕ್ಕೆ ಅದು ಲೋಪ ಸಂಧಿ. ಯಾಕೆ ನೀರು ಹೋಗುದು ನೋಡಿ, ಕರ್ನಾಟಕಕ್ಕೆ ಅದು ಲೋಪ ಸಂಧಿ, ದೆಹಲಿಯ ಸುಪ್ರೀಂ ಕೋರ್ಟಿಗೆ ಅದು ಆದೇಶ ಸಂಧಿ. ಅವರು ಆದೇಶ ಕೊಡ್ತಾ ಇದ್ದಾರೆ, ನಮಗೆ ನೀರು ಹೋಗ್ತಾ ಉಂಟು, ಅಲ್ಲಿ ನೀರು ಬರ್ತಾ ಉಂಟು, ಅಲ್ಲಿ ಆದೇಶ ಕೊಡ್ತಾ ಇದ್ದಾರೆ. ಎಷ್ಟು ಚಂದ ಇದೆ ನೋಡಿ ಭಾಷೆ, ಒಂದು ಭಾಷೆ ಎಷ್ಟು ಚಂದ. ನೀವು ಸಂಧಿ ಮರೆತು ಬಿಡಿ, ವ್ಯಾಕರಣ ಮರೆತು ಬಿಡಿ, ಕಾವೇರಿ ಅಂದರೆ ಒಂದು ಯಾವ ಸಂಧಿ, ಕಾವು ಏರಿ ನಾವಾದರೂ ಅದು ಬಿಡಿ. ಆ ಮಗು ಕೊಡುವ ಮೂರು ವಾಕ್ಯಗಳಲ್ಲಿ ಒಂದು ಭಾಷೆಯ ಒಂದು ಕಾವ್ಯಾತ್ಮಕತೆ, ಭಾಷೆಯನ್ನು ಹೇಗೆ ಸೃಜನಶೀಲವಾಗಿ ಕ್ರಿಯೇಟಿವ್ ಆಗಿ ಬಳಸಬಹುದು ಒಂದು, ಇದು ಸಣ್ಣ ಉದಾಹರಣೆ ನಾನು ಕೊಡೋದು. ಹುಬ್ಬಳ್ಳಿಗೆ ಹೋಗಿ, ಉತ್ತರ ಕರ್ನಾಟಕಕ್ಕೆ ಹೋಗಿ, ಅವ ಸೈಕಲ್ ತುಳಿಯೋಕೆ ಹತ್ಯಾನ ಎಂತ, ಸೈಕಲ್ ತುಳಿಯೋಕೆ ಹತ್ಯಾನ, ಮರ ಇಳಿಯೋಕೆ ಹತ್ಯಾನ, ಮತ್ತೆ ಮರ ಅಂದರೆ ಇಳಿಯೋದಕ್ಕೆ ಮರ ಹತ್ತಿದ್ದಾನೆ ಅಂತ, ಅವ ಮರ ಇಳಿಯೋಕೆ ಹತ್ಯಾನ. ಉತ್ತರ ಕರ್ನಾಟಕ ಚಂದ ಉಂಟು ನೋಡಿ ಆ ಭಾಷೆದು. ಅವ ಸೈಕಲ್ ತುಳಿಯೋಕೆ ಹತ್ಯಾನ ಅಂದರೆ ಸೈಕಲ್ ತುಳಿತಾ ಇದ್ದಾನೆ ಹೊರಟಿದ್ದ ಅಂತ. ನೀವು ಧಾರವಾಡಕ್ಕೆ ನಾನು ಆಚೆ ಕಡೆ ಹೋದಾಗ ಒಂದು ಹೀಗೆ ನೋಡಿದೆ, ಒಂದು ಬೋರ್ಡ್ ಇತ್ತಲ್ಲಿ, ನೋಡ್ತಾನೆ ಕಾರಾಕೇರಾ ಸೆಂಟರ ಅಂತ ಉಂಟು. ನಾನೆಂಥ ಕಾರದ ಅಂಗಡಿ ಇದು ಅಂತ ಹೀಗೆ ನೋಡಿದೆ, ಕಾರಾಕೇರಾ ಸೆಂಟರ ಅಂತ. ಅದು ನಿಜವಾಗಿ ಇಂಗ್ಲೀಷಿನ ಕಾರ್ ಕೇರ್ ಸೆಂಟರ್, ಕಾರ್ ಕೇರ್ ಸೆಂಟರ್ ಅನ್ನ ಕಾರಾಕೇರಾ ಸೆಂಟರ. ಒಂದು ಭಾಷೆಯಿಂದ ಇದು ನೋಡಿದರೆ ಅದನ್ನು ಹೇಗೆ ಬಗ್ಗಿಸಿಕೊಳ್ತಾರೆ ಒಂದು ಭಾಷೆಯನ್ನು ಅಂತ. ಇದೆಲ್ಲ ಒಂದು ಬೇರೆ ಬೇರೆ ನಮಗೆ ಅರ್ಥ ಆಗಲಿ ಆಗದಿರಲಿ ಅಪರಿಚಿತ ವಲಯದ ಒಂದು ಭಾಷೆಯನ್ನು ನಾವು ಬಹಳ ಕುತೂಹಲದಿಂದ ನೋಡಬೇಕಾದ ಸಂಗತಿಗಳನ್ನು ಹೇಳ್ತದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಟ್ಟು ಒಂದು ಎರಡು ಮೂರು ವಾಕ್ಯಗಳನ್ನು ಹೇಳ್ತೇನೆ ನಾನು. ಮೊದಲನೆಯ ವಾಕ್ಯ ನನ್ನ ಇವತ್ತಿನ ಮಾತಿನ ಸಾರಾಂಶ ಇದು. ಮೊದಲನೆಯ ಮಾತು, ಯಾವನೇ ಆಗಲಿ, ಯಾರೇ ಒಬ್ಬ ವ್ಯಕ್ತಿ, ತನ್ನ ಭಾಷೆಯನ್ನು ಪ್ರೀತಿಸುವವನು ಮತ್ತೊಂದು ಭಾಷೆಯನ್ನು ದ್ವೇಷಿಸಲಾರ, ದ್ವೇಷಿಸಬಾರದು. ತನ್ನ ಭಾಷೆಯನ್ನು ನಂದು ತುಳು ಮಾತ್ರ. ನಾವು ಕನ್ನಡ ಮಾತಾಡ್ತೇವೆ, ಬೇರೆ ಭಾಷೆಯನ್ನೇ ಮಾತಾಡ್ತೇವೆ, ಸಾಂದರ್ಭಿಕ ಬೇರೆ ಬೇರೆ ಕಾರಣಗಳಿಗಾಗಿ. ನನ್ನ ಮೊದಲ ಪ್ರಯಾರಿಟಿ ಯಾವುದು? ತುಳು. ತುಳು ನನ್ನ ಮೊದಲ ಪ್ರಯಾರಿಟಿ, ಅಂದರೆ ಆದ್ಯತೆ ಅದು. ಅದು ನನ್ನ ಕುಟುಂಬದ, ನನ್ನ ಸಮುದಾಯದ ಭಾಷೆ ಅದು. ಒಂದು ಕುಟುಂಬದ ಸಂಬಂಧದ ಒಳಗಡೆ ಇರುವ ಪ್ರೀತಿಯ ಒಂದು ಭಾಗ ಅದು. ಅದನ್ನು ಹೆಚ್ಚು ವಿಸ್ತರಿಸಲಿಕ್ಕೆ ಸಮಯ ಇಲ್ಲ ನನಗೆ. ಹಾಗಾಗಿ ನನ್ನ ಮೊದಲನೆಯ ವಾಕ್ಯ ನಾವು ನೆನಪಿಟ್ಟುಕೊಳ್ಬೇಕಾದದ್ದು, ಒಬ್ಬ ವ್ಯಕ್ತಿ, ನಾವು ಯಾರೇ ಆಗಲಿ, ನಮ್ಮ ಭಾಷೆಯನ್ನು ಪ್ರೀತಿಸುವವರು ಮತ್ತೊಂದು ಭಾಷೆಯನ್ನು ದ್ವೇಷಿಸುವುದಿಲ್ಲ, ದ್ವೇಷಿಸಬಾರದು. ಇದು ಒಂದನೆಯ ಮಾತು. ಎರಡನೆಯ ಮಾತು, ನಮ್ಮ ಭಾಷೆ, ನಮ್ಮ ದೇವರು, ನಮ್ಮ ಆಚರಣೆಗಳು, ಒಟ್ಟಾರೆ ನಮ್ಮ ಸಂಸ್ಕೃತಿ ಇದೆಯಲ್ಲ, ಸಂಸ್ಕೃತಿಗಳು, ಕಲ್ಚರ್ಸ್ ಇಟ್ಟುಕೊಳ್ಳುವ, ಇದು ಜನರನ್ನು ಜೋಡಿಸ್ತದೆಯೇ ಹೊರತು ಜನರನ್ನು ಬೇರ್ಪಡಿಸುವುದಿಲ್ಲ, ಬೇರ್ಪಡಿಸಬಾರದು. ಭಾಷೆ, ಜಾತಿ, ಧರ್ಮ, ದೇವರು, ಇವುಗಳು ಯಾವುದೂ ಕೂಡ ಮನುಷ್ಯರನ್ನು ಸೇರಿಸಬೇಕೆ, ಜೋಡಿಸಬೇಕೆ ಹೊರತು ಜನಗಳನ್ನು ಪರಸ್ಪರ ಪ್ರೀತಿಸುವ ಹಾಗೆ ಮಾಡಬೇಕೆ ಹೊರತು ಆ ಭಾಷೆಗಳು ದ್ವೇಷಿಸುವುದಕ್ಕಿರುವುದು ಅಲ್ಲವೇ ಇಲ್ಲ. ನೀವು ಮೂಲಭೂತವಾಗಿ ನೋಡಿ, ಯಾವ ಭಾಷೆ ದ್ವೇಷಿಸುತ್ತ ಕಲಿಸ್ತದೆ, ಯಾವ ಧರ್ಮ ದ್ವೇಷಿಸ್ತಕ್ಕೆ ಹೇಳ್ತದೆ ಹೇಳಿ? ಯಾವ 100 ಬಾರಿ 1000 ಬಾರಿ ಕೇಳಿದ್ದೇವೆ, ಧರ್ಮ ದೇವರು ಎಲ್ಲ ಮನುಷ್ಯನ ಒಳಿತಿಗಾಗಿಯೇ ಇರುವುದು, ಮನುಷ್ಯರನ್ನು ಪ್ರೀತಿಸುವಂತಲೇ ಹೇಳುವುದು, ಜಗತ್ತಿನ ಯಾವ ಧರ್ಮ ದೇವರು ನನಗೆ ಗೊತ್ತಿದ್ದಾಗೆ ಮತ್ತೊಬ್ಬರನ್ನು ಕೊಲ್ಲು ಅಂತ ಹೇಳುವುದಿಲ್ಲ, ಹೇಳುವುದ್ರೆ ಧರ್ಮವಲ್ಲ ದೇವರೂ ಅಲ್ಲ. ಅದು ಇಷ್ಟು ಕ್ಲಿಯರ್ ಕಟ್ ಸ್ಫಟಿಕದಷ್ಟು ಸಹ ನಮಗೆ ಗೊತ್ತಿದೆ. ಭಾಷೆಯ ಕಾರಣಕ್ಕೆ ದ್ವೇಷಿಸಬೇಕಾಗಿಲ್ಲ, ಜಾತಿಯ ಕಾರಣಕ್ಕಾಗಿ ದ್ವೇಷಿಸಬೇಕಾಗಿಲ್ಲ, ಧರ್ಮದ ಕಾರಣಕ್ಕಾಗಿ ದ್ವೇಷಿಸಬೇಕಾಗಿಲ್ಲ ಅಂತ ಸ್ಫಟಿಕದಷ್ಟು ನಾವು ಹೇಳ್ತೇವಲ್ಲ, ಅಷ್ಟು ಕ್ಲಿಯರ್ ಇದೆ ಅದು. ಆದರೆ ಇದು ಗೊತ್ತಿದ್ದು ಕೂಡ ನಾವು ದ್ವೇಷಿಸಬಾರದು, ದ್ವೇಷಿಸುವುದಿಲ್ಲ, ಅದು ಜೋಡಿಸ್ತದೆ ಅಂತ ಹೇಳಿಯೂ ಕೂಡ ನಮ್ಮಲ್ಲಿ ಕೆಲವೊಮ್ಮೆ ನೋಡಿ, ಒಂದು ಭಾಷಾ ಸಮುದಾಯ ಇನ್ನೊಂದು ಭಾಷಾ ಸಮುದಾಯದ ಮೇಲೆ ಬಹಳ ಕೆಟ್ಟ ಬೆಳವಣಿಗೆ ಅದು. ನಾನು ತೀವ್ರವಾಗಿ ವಿರೋಧಿಸುವ ಅಂಶ ಅದು. ಬಹಳ ಡೆಮೋಕ್ರೆಟಿಕ್ ಒಂದು ಭಾಷೆ, ಬಹಳ ಪ್ರಜಾಸತ್ತಾತ್ಮಕವಾಗಿರ್ತದೆ ಒಂದು ಭಾಷೆ, ಇಟ್ಸ್ ಎ ವೆರಿ ಡೆಮೋಕ್ರೆಟಿಕ್ ಲ್ಯಾಂಗ್ವೇಜ್. ಅದನ್ನು ನಾವು ಕಟ್ಟಿದ್ದು ಹೇಳ್ತಾರೆ ನೋಡಿ. ಒಂದು ಕ್ಷಣ ಕಲ್ಪಿಸಿಕೊಳ್ಳಿ, ನೀವು ಒಂದು ಕ್ಷಣ ಕಲ್ಪಿಸಿಕೊಳ್ಳಿ, ಭಾಷೆ ಇದು ಕಲ್ಪಿಸು, ಬರೇ ಕಲ್ಪಿಸೋಕೆ ಅಸಾಧ್ಯ. ಭಾಷೆ ಒಂದು ಇಲ್ಲದೆ ಇರ್ತಾ ಇದ್ರೆ, ಭಾಷೆ ಒಂದು ಇಲ್ಲದ ಸ್ಥಿತಿಯೊಂದನ್ನು ಕಲ್ಪಿಸಿಕೊಳ್ಳಿ ನೀವು. ಈ ಕರೆಕ್ಟ್ ಇಮೋಜ್, ಯಾಕೆ ನಮಗೆ ಭಾಷೆ ಇರುವುದರಿಂದ ಅದನ್ನು ಕಲ್ಪಿಸಿಕೊಳ್ಳಿಕ್ಕೂ ಆಗ್ತಾ ಇಲ್ಲ. ನಾವು ಭಾಷೆ ಒಂದು ಬೆಳಕು, ಭಾಷೆ ಒಂದು ಜ್ಞಾನ, ಭಾಷೆ ಒಂದು ಬದುಕು. ಇಂಥ ಭಾಷೆಯನ್ನು ಇಟ್ಟುಕೊಂಡು ಇಲ್ಲೊಂದು ಪದ ಬಳಸ್ತೇನೆ ನಾನು. ನಮ್ಮಲ್ಲಿ ಎರಡು ಪದ ಇದೆ, ಒಂದು ಭಿನ್ನತೆ, ಮತ್ತೊಂದು ವಿರೋಧ ಅಂತ. ಭಿನ್ನತೆ ವಿರೋಧ, ಒಂದು ಡೈವರ್ಸಿಟಿ, ಭಿನ್ನ ಭಿನ್ನ ಭಿನ್ನ ಭಿನ್ನ ಹೇಳ್ತೇವೆ ನಾವು. ಅನೇಕ ಭಾಷೆಗಳಿವೆ, ಅನೇಕ ಸಂಸ್ಕೃತಿಗಳಿವೆ, ಅನೇಕ ಜೀವನ ಕ್ರಮಗಳಿವೆ, ಎಲ್ಲ ಹಲವು, ಬಹುತ್ವ. ಇದು ನಾವು ಗೌರವಿಸಬೇಕಾದ, ಕಾಪಾಡಿಕೊಳ್ಳಬೇಕಾದ ಆದ್ಯತೆ ಇದು. ಈ ಬಹುತ್ವ ಎನ್ನುವುದಿದೆಯಲ್ಲ, ಇದು ಒಂದು ಶಕ್ತಿ, ಇಟ್ಸ್ ಎ ಸ್ಟ್ರೆಂಗ್ತ್, ಅದು ವೀಕ್ನೆಸ್ ಅಲ್ಲ. ಅದು ಬಹುಭಾಷೆಗಳು ನಮ್ಮ ದೇಶದ ಶಕ್ತಿ ಅನ್ನೋದನ್ನು ತಿಳ್ಕೊಳ್ಬೇಕು ನಾವು. ನೀವು ಕಲ್ಪಿಸಿಕೊಳ್ಳಿ, ಇವತ್ತೊಂದು ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಸ್ತಿತ್ವಕ್ಕೆ ಬಂದ ಮೇಲೆ ಎಷ್ಟು ಜನ ಬ್ಯಾರಿ ಭಾಷೆಯಲ್ಲಿ ಮಾತಾಡ್ತಾರೆ, ವೇದಿಕೆ ಮೇಲೆ ಮಾತಾಡ್ತಾರೆ, ಹಾಡ್ತಾರೆ. ಬಹುಭಾಷಾ ಕವಯಿತ್ರಿ ಇದ್ದಾರೆ ಇಲ್ಲಿ, ಲೇಖಕಿ ಇದ್ದಾರೆ ಇಲ್ಲಿ, ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡ್ತಾರೆ. ಅಂತಂದರೆ ಬಹುಭಾಷೆಗಳನ್ನು ಪ್ರೀತಿಸುವ ಮನಸ್ಸಿದ್ದರೆ ಮಾತ್ರ ಇದು ಸಾಧ್ಯ. ಬಹುಭಾಷೆಗಳನ್ನು ಪ್ರೀತಿಸುವಂತಹ ಇದ್ದರೆ ಅದು ಮಾತ್ರ ಬಹುಭಾಷೆಗಳು. ಹಾಗಾಗಿ ನಾವು ಏನು ಬೇರೆ ಬೇರೆ ಭಾಷೆಗಳು ಇರುವ ಒಂದು ಒಂದು ಸಂದರ್ಭದಲ್ಲಿ ನಾನು ಇದನ್ನು ಹೇಳ್ತಿದ್ದೆ, ಭಿನ್ನತೆ ಮತ್ತು ವಿರೋಧ ಅಂತ, ವೈವಿಧ್ಯ. ಇನ್ನೊಂದು ವಿರೋಧ, ಭಿನ್ನತೆ ಬೇರೆ, ಭಿನ್ನವಾಗಿ ಆಲೋಚನೆ ಮಾಡೋದು ಬೇರೆ, ವಿರೋಧ ಬೇರೆ. ನಾವು ಏನು ಮಾಡ್ತಾ ಇದ್ದೇವೆ ಅಂತಂದರೆ, ನನಗಿಂತ ಒಬ್ಬ ಭಿನ್ನವಾಗಿ ಹೇಳಿದರೆ ಅವು ನನಗೆ ವಿರೋಧಿ ಅಂತ ಹೇಳುವುದು, ಅದು ಡೆಮೋಕ್ರೆಟಿನ ಅಂತಸತ್ವಕ್ಕೆ ವಿರುದ್ಧ. ಅದು ಭಿನ್ನ ಭಿನ್ನವಾಗಿ ಆಲೋಚನೆ ಮಾಡುವ ಒಂದು ವಿಚಾರ, ವೈಚಾರಿಕ ಚಿಂತನ ವಿನ್ಯಾಸ ಇರುವುದರಿಂದಲೇ ಪ್ರಜಾಪ್ರಭುತ್ವಕ್ಕೆ ಅರ್ಥ ಇರುವುದು. ಇಲ್ಲರೆ ಒಬ್ಬ ಆಲೋಚನೆ ಮಾಡಿದರೆ ಸಾಕಾಗೋದಿಲ್ವಾ? ಬೇರೆ ಬೇರೆಯವರು ಆಲೋಚನೆ ಮಾಡೋದು ಬೇಡ ಅಂತಾರೆ, ಒಬ್ಬರು ಮಾತಾಡಿ ಸಾಕು. ಹಾಗಲ್ಲ, ಬೇರೆ ಬೇರೆಯವರ ಧ್ವನಿಗಳಿರ್ತವೆ, ಧ್ವನಿಗಳಿಂದ ಆಲೋಚನೆಗಳಿರ್ತವೆ, ಥಾಟ್ಸ್. ಭಾಷೆ ಅಂದರೆ ಬರೀ ಶಬ್ದ ಅಲ್ಲ ಇವರೇ, ಭಾಷೆ ಅನ್ನೋದು ಆಲೋಚನೆ ಕ್ರಮ, ಇಟ್ಸ್ ಎ ಥಾಟ್ ಪ್ರೋಸೆಸ್. ಒಂದು ಆಲೋಚನೆಯನ್ನು ಮಂಡಿಸುವ ಕ್ರಮ ಅದು ಭಾಷೆ ಅಂದರೆ. ಅದು ಪದಗಳ ಸುಮ್ಮನೆ ಜಂಪ್ ಇದಲ್ಲ, ಅದು ಅದರ ಹಿಂದೆ ಒಂದು ಆಲೋಚನೆ. ಅದನ್ನು ನಾನೀಗ ಇಲ್ಲಿ ವಿವರಿಸ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ಭಾಷೆ ಅಂದರೆ ಕೇವಲ ಪದಗಳ ಒಂದು ಬಳಕೆ ಅಲ್ಲ, ಅದು ಅದರ ಹಿಂದೆ ಒಂದು ಆಲೋಚನಾ ಕ್ರಮ ಇದೆ. ಒಂದೊಂದು ಭಾಷೆ ಹಿಂದೆ ಕೂಡ ಒಂದು ಲೋಕದೃಷ್ಟಿ ಒಂದು ಪದ ಉಂಟು, ವರ್ಲ್ಡ್ ವ್ಯೂ ಅಂತ ಹೇಳ್ತೇವೆ ನಾವು ಸಂಸ್ಕೃತಿ ಅಧ್ಯಯನದಲ್ಲಿ. ಒಂದು ವರ್ಲ್ಡ್ ವ್ಯೂ ಉಂಟು, ಲೋಕ ಹೇಗೆ ಅಸ್ತಿತ್ವಕ್ಕೆ ಬಂತು ಎನ್ನುವಲ್ಲಿಂದ ಈ ಲೋಕದ ಎಲ್ಲ ಜೀವರಾಶಿಗಳು ಹೇಗೆ ಉತ್ಪನ್ನಗೊಂಡು ಎನ್ನುವಲ್ಲಿವರೆಗೆ ಪ್ರತಿ ಸಮುದಾಯಗಳು ಕೂಡ ಅವರದ್ದೇ ಆದ ಒಂದು ಆಲೋಚನಾ ಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಅದು ದೊಡ್ಡ ವಿಷಯ ಅದು, ಅದಿರಲಿ. ಹಾಗಾಗಿ ನೋಡಿ, ನಮ್ಮಲ್ಲಿ ನೋಡಿ, ನಾನು ಹೇಳಿದ್ದನ್ನೇ ಎಲ್ಲರೂ ಒಪ್ಪುವುದಾದರೆ ಮತ್ತೆ ಅದಕ್ಕೆ ಅರ್ಥವೇ ಇಲ್ಲ. ಹಾಗಾಗಿ ನಾವು ನೀನು ನಿನ್ನ ವಿಚಾರ ನಾನು ಒಪ್ಪುವುದಿಲ್ಲ, ಆದರೆ ಗೌರವಿಸ್ತೇನೆ. ನಿನ್ನ ವಿಚಾರ ನಾನು ಒಪ್ಪುವುದಿಲ್ಲ, ಆದರೆ ನಿನ್ನ ವಿಚಾರವನ್ನು ನಾನು ಗೌರವ ಇದು ಇದು ಇದು ಇದು ಬಹಳ ಮುಖ್ಯ. ಇಲ್ಲ, ನಿನ್ನ ವಿಚಾರ ಒಪ್ಪುವುದಿಲ್ಲ, ಹಾಗೆ ನನಗೆ ನೀನು ವಿರೋಧಿ, ಇದು ಬೇರೆ. ಇದು ಡೇಂಜರಸ್ ಸ್ಟೆಪ್ ಇದು. ಅಲ್ಲಿ ಏನಾಗುತ್ತದೆ, ಹಿಂಸೆ ಆರಂಭ ಆಗುತ್ತೆ, ಆಕ್ರಮಣ ಆರಂಭ ಆಗುತ್ತೆ, ದೌರ್ಜನ್ಯ ಆರಂಭ ಆಗುತ್ತೆ. ನೀವು ಬೇರೆ ಬೇರೆ ಮಾತುಗಳನ್ನು ಧ್ವನಿಗಳನ್ನು ಸಹಿಸಿಕೊಂಡ್ರೆ ಆಗೇನಾಗುತ್ತೆ, ಸಹನೆ, ಸಂಸ್ಕೃತಿಗಳ ಸಮನ್ವಯ, ಸಂಘರ್ಷ ಇರ್ತದೆ, ಕಾನ್ಫ್ಲಿಕ್ಟ್ ಇಲ್ಲದೆ ಇರ್ತದೆ ಬದುಕಿನಲ್ಲಿ. ಕಾನ್ಫ್ಲಿಕ್ಟ್ ಇರ್ತದೆ, ಆಮೇಲೆ ಒಂದು ಸಮನ್ವಯಕ್ಕೆ ನಾವು ಬರ್ತೇವೆ, ಒಂದು ಸಾಮರಸ್ಯದ ಬದುಕಿಗೆ ನಾವು ಬರ್ತೇವೆ. ಅದು ನಾವು ವಾಸ್ತವಿಕವಾಗಿ ಭಾಷಾ ದಿನಾಚರಣೆಯ ಮೂಲಕ ನಾವು ನಮ್ಮ ಭಾಷೆಯನ್ನು ಪ್ರೀತಿಸುವ, ಇತರ ಭಾಷೆಗಳನ್ನು ಕೂಡ ಗೌರವಿಸುವ, ಮತ್ತು ಸಾಧ್ಯ ಆದರೆ ಅದಕ್ಕೆ ನಾನು ಹೇಳಿದ್ದು, ಅಯ್ಯೋ ನನಗೆ ನಿಮ್ಮ ಭಾಷೆ ಮಾತಾಡಲಿಕ್ಕೆ ಬರುವುದಿಲ್ಲ ಅಂತ ಬೇಜಾರಾಗ್ತದೆ ಅಂತ. ಕೇರಳದಲ್ಲಿ ಕಾಸರಗೋಡಿನಲ್ಲಿ ಕೆಲವು ಕಾರ್ಯಕ್ರಮಕ್ಕೆ ಹೋದೆ ನಾನಲ್ಲಿ, ಗಮನಿಸಿರ್ಬೋದು ಅಲ್ಲಿ ಈಗೊಂದು ಹೊಸ ಟ್ರೆಂಡ್ ಬಂದಿದೆ. ಅಲ್ಲಿ ಅಂದರೆ ಕನ್ನಡದವ್ರು ಹೋಗ್ತಾರೆ, ತುಳುವವರು ಹೋಗ್ತಾರೆ, ಹವ್ಯಕದವ್ರು ಹೋಗ್ತಾರೆ, ಮಲಯಾಳಿಗಳು ಎಲ್ಲರೂ ಹೋಗ್ತಿರ್ತಾರೆ. ಅಲ್ಲಿಯ ಕಾರ್ಯಕ್ರಮಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಒಂದಲ್ಲ ನಿಮಗೆ ಯಾವ ಭಾಷೆಯಲ್ಲಿ ಬೇಕಾದ್ರೆ ಮಾತಾಡಿ, ಮೂರು ನಾಲ್ಕು ಭಾಷೆಗಳಲ್ಲಿ ಕಾರ್ಯಕ್ರಮಗಳು. ಅಂದರೆ ಒಂದು ಸಭಾ ಕಾರ್ಯಕ್ರಮದಲ್ಲಿ ನಾನು ಹೋದರೆ ನಾನು ನೀವು ತುಳುವಲ್ಲಿ ಮಾತಾಡಿ ಅಥವಾ ಕನ್ನಡದಲ್ಲಿ ಮಾತಾಡಿ, ಬೇಕಾದರೆ ಸ್ವಲ್ಪ ಇಂಗ್ಲೀಷಲ್ಲಿ ಬೇಕಾದ್ರೆ ಹೇಳಿ ಅರ್ಥ ಆಗುವ ದೃಷ್ಟಿಯಿಂದ ಅಥವಾ ಕನ್ನಡದಲ್ಲಿ ಹೇಳಿ ಅಂತ. ಎಷ್ಟು ಸಂತೋಷ ಆಗ್ತಾ ಗೊತ್ತುಂಟ ಕೇಳಲಿಕ್ಕೆ, ಒಂದು ವೇದಿಕೆಯಲ್ಲಿ ಮೂರು ನಾಲ್ಕು ಭಾಷೆಗಳಲ್ಲಿ ಒಟ್ಟು ನಿಂತು. ಇದು ವಿದೇಶಗಳಲ್ಲಿ ಕಲ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಅವರು ಕೇಳ್ತಾರೆ, ನೀವು ವೆರಾರಿ ಫ್ರಮ್ ಹೋದಾಗ ಕೇಳ್ತಾರೆ, ನಾನು ಜರ್ಮನಿಗೆ ಹೀಗೆ ಹೋದಾಗ ಎಲ್ಲ ಕೇಳ್ತಾರೆ, ಫಿನ್ಲ್ಯಾಂಡಿಗೆಲ್ಲ ಹೋದಾಗ ಕೇಳ್ತಾರೆ, ಜಪಾನಿಗೆಲ್ಲ ಹೋದಾಗ ವೆರಾರಿ ಫ್ರಮ್, ನಾನು ಹೀಗೆ ಇಲ್ಲಿಗೆ ಬಂದದ್ದು, ಹೌ ಮೆನಿ ಲ್ಯಾಂಗ್ವೇಜಸ್, ನೀವು ಎಷ್ಟು ಭಾಷೆಯನ್ನು ಮಾತಾಡ್ತೀರಿ ಅಂತ. ನಾನು ಹೇಳೋದು ಒಂದು ಎರಡು ಮೂರು ನಾಲ್ಕು ಭಾಷೆಗಳು ಸಹಜವಾಗಿ ನಮ್ಮ ಮಕ್ಕಳಿಗೆ ಬರ್ತದೆ. ಈಸ್ ಇಟ್ ಸೋ? ಒಂದು ಮಗು ಹುಟ್ಟಿದ ಒಂದು ಪರಿಸರದಿಂದಲೇ ಮೂರು ನಾಲ್ಕು ಭಾಷೆಗಳನ್ನು ಕಲಿತುಕೊಳ್ಳುವ ಅವಕಾಶ ಇರುವ ಸಂದರ್ಭಗಳನ್ನು, ಅಂಥ ಒಂದು ಸನ್ನಿವೇಶಗಳನ್ನು ನಾವು ಉಳಿಸಿಕೊಳ್ಳಬೇಕೇ ಹೊರತು ಅದನ್ನು ನಾಶ ಮಾಡುವುದಲ್ಲ, ಭಿನ್ನತೆಯನ್ನು ವಿರೋಧಿಸುವುದಲ್ಲ, ದ್ವೇಷಿಸುವುದಲ್ಲ. ಹಾಗಾಗಿ ಭಾಷೆ ನಮಗೆ ಕಲಿಸಬೇಕಾದದ್ದು ಸಹನೆಯನ್ನು, ಭಾಷೆ ನಮಗೆ ಕಲಿಸಬೇಕಾದದ್ದು ಪ್ರೀತಿಸುವುದನ್ನು, ಒಟ್ಟಿಗೆ ಬದುಕುವುದನ್ನು. ಭಾಷೆ ಒಂದು ಭಿನ್ನ ಭಾಷೆಯೇ ಹೊರತು ಅದು ಒಂದು ಭಾಷೆ ಮತ್ತೊಂದು ಭಾಷೆಗೆ ವಿರೋಧ ಅಲ್ಲ. ಇದು ನಾವು ನೆನ್ಪಿಟ್ಟುಕೊಳ್ಬೇಕಾದ ಬಹಳ ಮುಖ್ಯವಾದ. ಹಾಗಾಗಿ ನಾನು ಅದಕ್ಕೆ ಹೇಳ್ತಾ ಇರೋದು, ಯಾವ ಭಾಷೆಯಲ್ಲಿ ಬೇಕಾದರೂ ಮಾತಾಡಿ, ಕೇಳುವ ನಾವು ಅರ್ಥ ಆಗುವಷ್ಟು ಅರ್ಥ ಆಗ್ತದೆ. ಕನಿಷ್ಠ ಒಂದು ಆಯ್ತಪ್ಪ, ನೀವು ಕ್ಲಾಸಿಕಲ್ ಮ್ಯೂಸಿಕ್ಗೆ ನಮ್ಮಲ್ಲಿ ನಾವು ಹೇಳುವ ಒಂದು ಕ್ಲಾಸಿಕಲ್ ಮ್ಯೂಸಿಕ್ಗೆ ಹೋಗ್ತೀರಿ ನೀವು, ಎಷ್ಟು ಜನಕ್ಕೆ ರಾಗ ತಾಳ ಗೊತ್ತುಂಟು? ಕೇಳುವುದಿಲ್ಲ, ಸುಮ್ಮನೆ ತಲಗಿಯುದು. ಕೇಳು, ಭರತನಾಟ್ಯಕ್ಕೆ ಹೋಗ್ತಾರೆ, ಎಂಥ ಮುದ್ರೆಗಳು ಅರ್ಥ ಆಗ್ತದಾ ಯಾರಿಗೆ? ಆದರೆ ನೋಡ್ತೇವೆ ಕೇಳ್ತೇವೆ ಅಂದರೆ, ಒಂದು ಭಾಷೆ ಅಥವಾ ಒಂದು ಕಲೆ ಸಂವಹನ ಆಗುವುದಕ್ಕೆ ಅದರ ಸಂಜ್ಞೆಗಳು ಪರಿಭಾಷೆಗಳು ಗೊತ್ತು ಬೇಕಾಗುವುದಿಲ್ಲ. ದಯವಿಟ್ಟು ಗಮನಿಸಿ, ಒಂದು ಭಾಷೆ ನಿಮಗೆ ಸಂವಹನ ಆಗಬೇಕಾದರೆ ಅದರ ಪೂರ್ತಿ ನಿಮಗೆ ಅದರ ವ್ಯಾಕರಣ ಗೊತ್ತಿರಬೇಕು ಅಂತಿಲ್ಲ. ಪದಗಳು ನೀವು ನಂಬುತ್ತಿರೋ ಇಲ್ಲೋ, ಒಂದು ಭಾಷೆಯಲ್ಲಿ ಮಾತನಾಡುವುದಕ್ಕೆ 300-400 ಶಬ್ದಗಳು ಸಾಕಂತೆ. ಕೇವಲ ನಾವು ಒಂದು 300-400 ಭಾಷೆಗಳು, ಮ್ಯಾಕ್ಸಿಮಮ್ ಒಂದು 500 ಹೆಚ್ಚಂದರೆ ಅಷ್ಟು ಪದಗಳು ಗೊತ್ತಿದ್ದರೆ ಆ ಭಾಷೆಯಲ್ಲಿ ಮಾತಾಡಲಿಕ್ಕೆ ಆಗ್ತದೆ ಅಂತಂದೆ. ಅದು ನಾನು ಹೇಳ್ತಿರೋದು, ನಾನು ಮುಖ್ಯವಾಗಿ ನನ್ನ ಎಳೆಯ ಮನಸ್ಸುಗಳಿಗೆ ಹೇಳುವಂಥದ್ದು, ಭಾಷೆಯ ಕಾರಣಕ್ಕೆ, ಧರ್ಮದ ಕಾರಣಕ್ಕೆ, ದೇವರ ಕಾರಣಕ್ಕೆ ನಾವು ಹತ್ತಿರ ಬರಬೇಕು. ನಮ್ಮ ಅನ್ನೋದು ಅದರ ಸ್ಪಿರಿಟ್, ಅದರ ಶಕ್ತಿ ಇರುವುದೇ ಅದು ಅಂತ ಹೇಳುವಂಥದ್ದು ಒಂದು ಮುಖ್ಯವಾದ ಭಾಗ. ಮೂರನೆಯ ಮಾತು ನಾನು ಹೇಳುವಂಥದ್ದು, ಒಂದು ಸರಳ ಪ್ರಶ್ನೆ ಕೇಳ್ತೇನೆ ನಾನು. ನನ್ನದು ತುಳು, ನಿಮ್ಮದು ಬ್ಯಾರಿ ಭಾಷೆ. ನನ್ನ ತುಳುವನ್ನು ನಾನಲ್ಲದೆ ಮತ್ತೆ ಯಾರು ಕಾಪಾಡುವುದು? ಸರಳ ಪ್ರಶ್ನೆ ಇದು. ನಿಮ್ಮ ಅಂತ ಹೇಳುವ ಅರ್ಥದಲ್ಲಿ ನಿಮ್ಮ ಬ್ಯಾರಿ ಭಾಷೆಯನ್ನು ನೀವಲ್ಲದೆ ಮತ್ತೆ ಯಾರು? ಅಮೇರಿಕದವ್ರು ಬರ್ತಾರಾ? ಇಸ್ ಆಸ್ ಸಿಂಪಲ್ ಆಸ್ ದಟ್. ಸರಳ ಪ್ರಶ್ನೆ ಇದು. ನಿಮ್ಮ ಇಂಗ್ಲೀಷಿನವರು ಬಂದು, ಅಮೆರಿಕದವರು ಬಂದು, ಯುರೋಪಿನವರು ಬಂದು, ಬೇರೆಯವರು ಬಂದು, ನಮ್ಮ ಭಾಷೆಯನ್ನು ನಾವು ಸಂರಕ್ಷಿಸಬೇಕು, ನಾವು ಪೋಷಿಸಬೇಕು ಎನ್ನುವುದು ಒಂದು ನೆಲೆ, ಅದರ ಮುಖ್ಯವಾದ ಭಾಗ. ಹಾಗಾದರೆ ಸರ್ಕಾರಕ್ಕೆ, ಆಡಳಿತಕ್ಕೊಂದು ಜವಾಬ್ದಾರಿ ಇಲ್ಲವೋ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಅಕಾಡೆಮಿಗಳು ಯಾಕೆ ಕೆಲಸ ಮಾಡಬೇಕು ಅಂತಂದರೆ, ಅದಕ್ಕೊಂದು ಇನ್ಸ್ಟಿಟ್ಯೂಷನಲ್ ಸಪೋರ್ಟ್ ಅಂತ ಬೇಕು. ಯಾವಾಗಲೂ ಕೂಡ ವಿದ್ವಾಂಸರನ್ನು ಒಟ್ಟು ಸೇರಿಸಿ ಕೃತಿರಚನೆಗಳನ್ನು ಮಾಡಿಸುವಂಥದ್ದು, ಟ್ರಾನ್ಸ್ಲೇಷನ್ಸ್ ಮಾಡಿಸುವಂಥದ್ದು, ಅದು ಶೈಕ್ಷಣಿಕ ಅಕಾಡೆಮಿಕ್ ವರ್ಕ್. ಅದು ನಿಮ್ಮ ಭಾಷೆಯ ಶಕ್ತಿಯನ್ನು, ಸಾಹಿತ್ಯವನ್ನು ಬೇರೆಯ ಓದುಗರಿಗೆ, ಬೇರೆಯವರಿಗೆ ತಿಳಿಸುವ ಕೆಲಸವನ್ನು ಮಾಡಬೇಕು. ನಮಗೆ ಮಾಡಲಿಕ್ಕಾಗಲ್ಲ. ನಾವು ಮಾತಾಡ್ತೇವೆ, ನಾವು ಬಳಸ್ತೇವೆ, ವಿ ನೋ ಹೌ ಟು ಯೂಸ್ ಇಟ್, ನಿತ್ಯ ಬಳಸ್ತೇವೆ. ಆದರೆ ನಮಗೆ ಅದನ್ನು ಮತ್ತೊಬ್ಬ, ನಮ್ಮ ಭಾಷೆಯ ಐಡೆಂಟಿಟಿ ಅಥವಾ ನಮ್ಮ ಭಾಷೆಯ ಅನನ್ಯತೆಯನ್ನು ಬೇರೆಯವರಿಗೆ ತಿಳಿಸಬೇಕಾದರೆ ಅದಕ್ಕೆ ಸಾಂಸ್ಥಿಕ ಕೆಲಸ ಬೇಕು, ಅದಕ್ಕೆ ಅಕಾಡೆಮಿಗಳು ಬೇಕು, ಸರ್ಕಾರದ ಸಹಾಯ ಬೇಕು. ಅದನ್ನು ನಾನು ಹೇಳ್ತಿರೋದು ಕಲ್ಚರಲ್ ಲ್ಯಾಂಗ್ವೇಜ್ ಪಾಲಿಸಿ ಅಂತ. ನೋಡಿ, ಅದು ಲ್ಯಾಂಗ್ವೇಜ್ ಪಾಲಿಸಿ. ಅದು ನಮ್ಮ ಪಾಲಿಸಿ ಏನು? ನಾವು ಬಳಸುವುದು, ಮಾತನಾಡುವುದು, ಅದನ್ನು ಬೆಳೆಸುವುದು. ನಾವು ಮಾತನಾಡಬೇಕು, ಬೆಳೆಸಬೇಕು, ನಮ್ಮ ಕೆಲಸ ಅದು. ಅದಕ್ಕೆ ಕಾನೂನು ಮಾಡಿ ಪ್ರಯೋಜನ ಇಲ್ಲ. ಈ ಭಾಷೆಯ ಸಂರಕ್ಷಣೆ ಬೆಳೆಸುವುದು ಕಾನೂನಿನಿಂದ ಸಾಧ್ಯವೇ ಇಲ್ಲ. ನಾನು ಮಾತಾಡೋದಿಲ್ಲ ಅಂತ ಕೂತ್ರೆ ಎಂತ ಮಾಡ್ತೀರಿ? ಜೈಲಿಗೆ ಹಾಕ್ತೀರಾ? ನಾನು ಇಂಗ್ಲೀಷಲ್ಲೇ ಮಾತಾಡೋದು ಮನೆಯಲ್ಲಿ, ಎಂತ ಮಾಡ್ತೀರಿ? ಎಂಥದ್ದು ನಿಮ್ಮಲ್ಲಿ ಕಾನೂನು ಎಂಥದ್ದುಂಟು ಹೇಳಿ? ನನಗೆ ಸ್ವಾತಂತ್ರ್ಯ ಉಂಟು ಹೇಳ್ತಾನೆ. ಅಂದರೆ ದಿಸ್ ಎ ಮೋರಲ್ ರೆಸ್ಪಾನ್ಸಿಬಿಲಿಟಿ, ನೈತಿಕವಾದ ಒಂದು ಜವಾಬ್ದಾರಿ. ನನ್ನ ಭಾಷೆಯನ್ನು ನನ್ನ ಮನೆಯಲ್ಲಿ ನನ್ನ ಮಕ್ಕಳ ಜೊತೆ, ನನ್ನ ಸಮುದಾಯದ ಜೊತೆ ಸಾಧ್ಯವಾದಷ್ಟು ಸಮಾರಂಭಗಳಲ್ಲಿ ನನ್ನ ಭಾಷೆಯನ್ನು ಮಾತಾಡಿ ಅದರ ಚೆಲುವನ್ನು, ಸೊಬಗನ್ನು ಹೇಳುವಂಥದ್ದು ನನ್ನ ಎಲ್ಲರ ಕರ್ತವ್ಯ. ಅದು ಅದು ಸೋಷಿಯಲ್ ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ ಅಥವಾ ಕಮ್ಯುನಿಟಿ ರೆಸ್ಪಾನ್ಸಿಬಿಲಿಟಿ. ಹಾಗಾದರೆ ವಿದ್ವಾಂಸರ ಸರ್ಕಾರದ ಕೆಲಸ ಏನು ಅಂತಂದರೆ, ಸಣ್ಣ ಸಣ್ಣ ಭಾಷೆಗಳನ್ನು ನೋಡಿ, ಮೊನ್ನೆ ನೀವು ಪೇಪರ್ನಲ್ಲಿ ಓದಿರಬೇಕು, ಕುಂದಾಪುರದಲ್ಲಿ ಒಂದು ಬೆಳ್ಳಾರಿ ಭಾಷೆ ಅಂತ ಇತ್ತು, ಪೇಪರ್ನಲ್ಲಿ ಬಂತು ಬೆಳ್ಳಾರಿ ಭಾಷೆ. ಅದರ ಕೊನೆಯ ಅದರ ಬಳಕೆದಾರ ಅಥವಾ ಮಾತಾಡ್ತಿದ್ದವರು ಒಬ್ಬರದ್ದೇ, ಸಿದ್ಧ ಬೆಳಾರ ಅಂತ. ಅವರು ತೀರಿ ಹೋದರು, ಪೇಪರ್ಲಿ ಬಂತು, ಉದಯವಾಣಿಯಲ್ಲಿ ಬಂತು, ಬೆಳ್ಳಾರಿ ಭಾಷೆಯ ಕೊನೆಯ ವಕ್ತೃ ಮಾತುಗಾರ ತೀರಿ ಹೋದರು ಅಂತ. ಎಲ್ಲ ಯಾರಿಲ್ಲ. ಹಾಗಾದರೆ ಬೆಳ್ಳಾರಿ ಸಮುದಾಯ ಉಂಟಂತೆ, ಒಂದು 600 ಜನ ಇದ್ದಾರಂತೆ, ಅವರೆಲ್ಲ ಬೇರೆ ಭಾಷೆ ಮಾತಾಡ್ತಾರೆ. ಕುಂದಾಗ ಬೆಳ್ಳಾರಿ ಭಾಷೆ ಬರುವುದಿಲ್ಲ. ಒಂದು ಭಾಷೆ ಸತ್ತೇ ಹೋಯಿತು. ನೋಡಿ, ಅದನ್ನು ಮತ್ತೆ ಸೃಷ್ಟಿ ಮಾಡಿ ನೋಡುವ. ತಿಳ್ಕೊಳ್ಳಿ, ನಾವಿಷ್ಟೆಲ್ಲ ಮಾತಾಡ್ತೇವೆ ಭಾಷೆಗಳ ಬಗ್ಗೆ, ಒಂದು ಭಾಷೆ ಸೃಷ್ಟಿ ಮಾಡಲಿಕ್ಕೆ ನಮಗಷ್ಟು ಸುಲಭ ಇಲ್ಲ. ಒಂದು ಭಾಷೆ ಸೃಷ್ಟಿಯ ಹಿಂದೆ ಎಂಥ ಬ್ರೈನ್, ಅದು ಬಿಡಿ, ಅದು ಇನ್ನೊಂದೇ ವಿಷಯ. ಅದು ಕೆಲಸ ಮಾಡಿದೆ ಅಂತ, ಮಾತನಾಡೋದು, ಸಂವಹನ ಮಾಡೋದು ಅಲ್ವಾ. ಎಷ್ಟು ಬೇರೆ ಬೇರೆಯವರು, ಒಂದು ಆನೆ ಅಂತ ಇದ್ದರೆ ನಾವು ಆನೆ ಅಂತ ಕರೆದ್ರು, ಕೆಲವು ಹಾತ್ ಅಂತ ಕರೆದ್ರು, ಕೆಲವು ಎಲಿಫೆಂಟ್ ಅಂತ ಕರೆದ್ರು, ಒಂದೇ ಸಾಕಿರಲಿಲ್ಲ. ಅದು ಹೇಗೆ ಹಾಗೆ ಬಂತು? ಒಂದು ವೇಳೆ ನಮ್ಮ ಸಣ್ಣ ಮಗುವಿಗೆ ನಮ್ಮ ಭಾಷೆ ಕಲಿಯುವ ಮಗುವಿಗೆ ಇರುವೆ ಬಂದಾಗಲೆಲ್ಲ ಆನೆ ಬಂತು ಅಂತ ಹೇಳಿ, ಆ ಮಗು ಏನು ಮಾಡ್ತದೆ? ಇರುವೆ ಬಂದಾಗಲೆಲ್ಲ ಆನೆ ಬಂತು ಅಂತ ಹೇಳ್ತದೆ. ನೀವು ನಗಳು, ಆನೆ ಬಂದಾಗಲೆಲ್ಲ ಇರುವೆ ಬಂತು ಅಂತ ಹೇಳಿ, ಅದು ಇರುವೆ ಬಂತು ಅಂತ ಹೇಳ್ತದೆ. ಅಲ್ಲೋ, ಸಣ್ಣ ಉದಾಹರಣೆ ಕೊಡೋದು ನಾನು. ಎಷ್ಟು ಪದಗಳು ಒಂದೊಂದು ಕಡೆಯಿಂದ ಸೃಷ್ಟಿಯಾಗಿದೆ. ಹಾಗಾಗಿ ಇದು ದೈವ ಸೃಷ್ಟಿ ಅಂತ ಒಂದು ತತ್ವವಾದ ಉಂಟು. ದೇವರದ್ದಲ್ಲ, ಮನುಷ್ಯರ ಸೃಷ್ಟಿ ಮಾಡೋದು ಎಂದು ಭಾಳ ಖಾತ್ರಿ ಇದು. ಈ ವಿವರಗಳನ್ನು ನೋಡಿದರೆ ನಾನು ಹೇಳಬೇಕಾದದ್ದು ಒಂದು ಸಾಂಸ್ಥಿಕ. ಹಾಗಾಗಿ ಅಕಾಡೆಮಿಗಳು, ಸರ್ಕಾರ ಸಣ್ಣ ಭಾಷೆಗಳನ್ನು ರಕ್ಷಿಸುವ ಹೊಣೆಗಾರಿಕೆ ಸರ್ಕಾರಕ್ಕೆ ಇರಬೇಕು, ಪಾಲಿಸಿಗಳು ಬೇಕು. ನನ್ನ ಲೆಕ್ಕದಲ್ಲಿ, ನನ್ನ ವೈಯಕ್ತಿಕ ಇದು, ಇದನ್ನು ನಾನು ವಿವಾದಕ್ಕೆ ಅಂತ ಮಂಡಿಸುವುದಲ್ಲ. ಕರ್ನಾಟಕದ ಒಳಗಡೆ ಕನ್ನಡ ಭಾಷೆಯ ಪೋಷಣೆಗೆ, ಸಂರಕ್ಷಣೆಗೆ ನೀವು ಏನು ಆರ್ಥಿಕ ಧನ ಸಹಾಯ ಕೊಡ್ತೀರೋ, ಕನಿಷ್ಠ ಅಷ್ಟನ್ನಾದರೂ ಅಥವಾ ಅದಕ್ಕಿಂತ ಹೆಚ್ಚೇ ಬೇರೆ ಭಾಷೆಗಳ ಸಮೃದ್ಧಿಗೆ ಕೊಡಬೇಕು ಅಂತ ಹೇಳುವ ನಾನು. ಕರ್ನಾಟಕದ ಒಳಗಡೆ ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಎಂಥದ್ದು ಇನ್ನಂತು, ಕನ್ನಡ ಸಾಹಿತ್ಯ ಅಕಾಡೆಮಿ ಎಷ್ಟು ಉಂಟು ನಿಮಗೆ? ಬೇರೆ ಭಾಷೆಗೆ ಒಂದು ಬಾರಿ ಸಾಹಿತ್ಯ ಅಕಾಡೆಮಿ ಹೊಂದಿರುವಂಥದ್ದು. ಹಾಗಾಗಿ ಇದಕ್ಕೆ ಅನುದಾನವನ್ನು ಕೊಟ್ಟು ಅದನ್ನು ಸಾಂಸ್ಥಿಕವಾಗಿ ಬೆಳೆಸುವ ಕೆಲಸವನ್ನು ಸರ್ಕಾರ ಮಾಡಬೇಕಾಗ್ತದೆ. ಇದು ಆ ಕೆಲಸ. ಹಾಗಾಗಿ ಮೂರು ಸಂಗತಿಗಳನ್ನು ಹೇಳಿದೆ ನಾನು, ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ಭಾಷೆಯನ್ನು ಪ್ರೀತಿಸುವ ನಾವು ಬೇರೆ ಭಾಷೆಯನ್ನು ದ್ವೇಷಿಸಬಾರದು, ದ್ವೇಷಿಸುವುದಿಲ್ಲ. ಭಾಷೆ, ಜಾತಿ, ಧರ್ಮ, ದೇವರು, ಇದರ ಬಹಳ ಮುಖ್ಯ ಉದ್ದೇಶ ಏನು? ಮನುಷ್ಯರನ್ನು ಜೋಡಿಸುವುದೇ ಹೊರತು ಬೇರ್ಪಡಿಸುವುದಲ್ಲ. ಒಟ್ಟಿಗೆ ತರಬೇಕೆ ಹೊರತು ಒಟ್ಟಿಗೆ ಇರುವ ಹಾಗೆ ಮಾಡುವುದೇ ಭಾಷೆಯ ಕೆಲಸ ಹೊರತು ಭಾಷೆ. ಅದಕ್ಕೆ ನಮ್ಮಲ್ಲಿ ಕನ್ಸ್ಟ್ರಕ್ಟೆಡ್ ಎನಿಮಿ ಇಂಗ್ಲೀಷಲ್ಲಿ ಪದ ಉಂಟು. ಅದೇನು ಗೊತ್ತುಂಟ, ನಿಜವಾಗಿ ಸತ್ಯ ನಂತರ ಹೇಳ್ತಾ ಇದ್ದೇನೆ. ನಮ್ಮ ಜನಗಳನ್ನು ನೋಡಿ, ಕ್ರೈಸ್ತರು, ಮುಸ್ಲಿಮರು, ಗೌಡರು, ಶೆಟ್ಟರು, ಪೂಜಾರಿಗಳು, ಒಂದು ಪಬ್ಲಿಕ್ ಲೈಫಲ್ಲಿ ತುಂಬನೇ ಎಲ್ಲಿ ಉಂಟು ಈ ಘರ್ಷಣೆ? ಎಲ್ಲಿ ಉಂಟು ತೋರಿಸಿ ನನಗೆ ನೀವು, ಎಲ್ಲಿ ಉಂಟು ಘರ್ಷಣೆ? ಎಲ್ಲಿ ಉಂಟು? ಒಂದೇ ಬಸ್ಸಲ್ಲಿ ಹೋಗ್ತೇವೆ, ಒಂದೇ ಅಂಗಡಿಗೆ ಹೋಗ್ತೇವೆ, ಶಾಪ್ ಹೋಗ್ತೇವೆ, ಒಂದು ಮೆಟ್ಟಿನ ಅಂಗಡಿ ಇದ್ರೆ ಎಲ್ಲರೂ ಹೋಗ್ತಾರೆ, ಬಟ್ಟೆ ಅಂಗಡಿಗೆ ಎಲ್ಲರೂ ಹೋಗ್ತಾರೆ. ಎಲ್ಲ ಪಬ್ಲಿಕ್ ಲೈಫ್ ನೋಡಿ ನೀವು, ಇದು ಇವರು ಹೋಗೋದು ಅದಕ್ಕೆ ನಾವು ಹೋಗುವುದಿಲ್ಲ, ಇದು ಇವರು ಉಂಟಾಗೆ ಇಲ್ಲ. ವಿ ಲಿವ್ ಟುಗೆದರ್. ನೀವು ನೋಡಿ, ಸಾರ್ವಜನಿಕ ಬದುಕಿನಲ್ಲಿ ನಾವು ಇಷ್ಟಲಿರುವಾಗಲೂ ಕೂಡ ಇದನ್ನು ಏನು ಹೇಳುದು? ರಾಜಕಾರಣ ಅಂತಲ್ಲದೆ ಬೇರೆ ಪದ ಇಲ್ಲ ಇದಕ್ಕೆ. ಈಗ ನನ್ನ ಹತ್ರ ಬೇರೆ ಯಾವ ಶಬ್ದವೂ ನಿಮ್ಮ ಹತ್ರ ಇದ್ರೆ ಹೇಳಿ, ನನಗೆ ಗೊತ್ತಿಲ್ಲ. ಇದು ಕೇವಲ ರಾಜಕೀಯ ಆಟಕ್ಕಾಗಿಯೇ ಹೊರತು ನನಗೆ ಬೇರೆ ಏನೂ ಕಾಣುವುದಿಲ್ಲ. ಇದನ್ನು ನಾನು ಕನ್ಸ್ಟ್ರಕ್ಟೆಡ್ ಎನಿಮೀಸ್ ಅಂತ ಹೇಳುದು. ನಿಜವಾಗಿ ನಾವು ವೈರಿಗಳಲ್ಲ, ಶತ್ರುತ್ವವನ್ನು ಕಲ್ಪಿಸುವುದು. ಶತ್ರುಗಳಲ್ಲ ನಾವು. ತೋರಿಸಿ ನನಗೆ ಆಸ್ಪತ್ರೆಗಳು, ಎಲ್ಲರೂ ಹೋಗುವುದಿಲ್ಲ ಎಲ್ಲ ಕಡೆಗೆ, ಯಾವ ಡಾಕ್ಟರ್ ಕೇಳಿ, ನಮ್ಮ ಮಾತ್ರ ಎಲ್ಲರೂ ಬರ್ತಾರೆ. ಆದರೆ ಇತ್ತೀಚೆಗೆ ಕೆಟ್ಟ ಬೆಳವಣಿಗೆ ಆಗ್ತಿರೋದು ಅದು ಬೇರೆ, ಅದರ ವಿವರಕ್ಕೆ ನಾನು ಹೋಗ್ತಾ ಇಲ್ಲ. ಹೀಗೆ ಇಷ್ಟು ಪೀಸ್ಫುಲ್ ಆದ, ಇಷ್ಟು ಹಾರ್ಮೋನಿಯಸ್ ಆದ ಒಂದು ಸೊಸೈಟಿ ಇರುವಾಗ ಅದನ್ನು ಅದರ ಪಾಡಿಗೆ ಬಿಡಬೇಕೇ ಹೊರತು ಅದಕ್ಕೆ ಕೆಸ ಮಾಡೋದು ಅಯ್ಯೋ ಅದನ್ನು ನೆನೆಸ್ಲಿಕ್ಕಾಗಲ್ಲ ನಮಗೆ. ಹಾಗಾಗಿ ನಮ್ಮ ಕೆಲಸ, ನಮ್ಮದು ನಮ್ಮ ಕೆಲಸ ಭಾಷೆಯನ್ನು ಸಂಸ್ಕೃತಿಯನ್ನು ಡಿಫೆಂಡ್ ಮಾಡೋದು. ನಮ್ಮ ಕೆಲಸದ ಮೂಲಕವೇ ನಾವು ಹೇಳಬೇಕು ಹೊರತು ನಾವು ಒಟ್ಟಿಗಿರ್ತೇವೆ ಅಂತ. ಇವತ್ತು ನಾವು ಒಂದು ಭಾಷಾ ಸಾಮರಸ್ಯ ಮಾಡಿದ್ದೇವೆ. ತುಳುವರು, ಕನ್ನಡದವರು, ಇಂಗ್ಲೀಷ್ನವರು ಎಲ್ಲ ಬಂದಿದ್ದಾರೆ. ನಮ್ಮಲ್ಲಿ ಭಿನ್ನ ಭಾಷೆ ವಿಷಯದಲ್ಲಿ ನಮ್ಮಲ್ಲಿ ಜಗಳ ಇಲ್ಲ. ಹಾಗಾಗಿ ನೀವು ಸುಮ್ಮನೆ ಭಾಷೆ ವಿಷಯದಲ್ಲಿ ಜಗಳ ಮಾಡಲಿಕ್ಕೆ ನಮ್ಮನ್ನು ಹೊರಡಿಸಬೇಡಿ ಅಂತ ಹೇಳಬೇಕು. ಯಾರಾದರೂ ಒಂದು ಆ ನಡುವೆ ಅವ ತುಳು ಬಾತೇರ್ನೋಯ್ ಬಿಂದೂಂಜಿ ಬಾತೇರ್ನೋಯ್ ಅಂತ ಹೇಳಿಕೊಂಡು ಯಾರಾದರೂ ತಂದರೆ ನಾವು ಇಮ್ಮಿಡಿಯೇಟ್ಲಿ ವಿ ಶುಡ್ ರಿಯಾಕ್ಟ್. ಇಲ್ಲ ಇಲ್ಲ, ವಿ ಲಿವ್ ಪೀಸ್ಫುಲಿ. ನಾವು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೇವೆ, ಅಕಾಡೆಮಿಗಳು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೇವೆ, ಮಾಡಲೇಬೇಕು. ನಿಜವಾಗಿ ಅಂದರೆ ಅಕಾಡೆಮಿಗಳು ಮಾಡಬೇಕಾದ ಕೆಲಸ ಬಹಳ ದೊಡ್ಡದಿದೆ. ಟ್ರಾನ್ಸ್ಲೇಷನ್ನ ವಿಷಯ ನನಗೆ ಅಲ್ಲಿ ಮಾತಾಡ್ತಾ ಇಲ್ಲ, ಅನುವಾದದ ಮೂಲಕ ಒಂದು ಭಾಷೆಯನ್ನು ಹೇಗೆ ವಿಸ್ತರಿಸಬಹುದು ಅಂತ. ನಮಗಿರುವ ಬಹಳ ದೊಡ್ಡ ಮಾರ್ಗ ಅಂದರೆ ಅನುವಾದಗಳು. ಬಹುಭಾಷಾ ಲೇಖಕಿದ್ದಾರೆ ಇಲ್ಲಿ, ಕನ್ನಡದಿಂದ, ಮಲಯಾಳದಿಂದ, ಬೇರೆ ಬೇರೆ ಭಾಷೆಗಳಿಂದ ಬ್ಯಾರಿ ಭಾಷೆಗೆ ತನ್ನಿ, ಬ್ಯಾರಿ ಭಾಷೆಯಿಂದ ಬೇರೆ ಭಾಷೆಗಳಿಗೆ ಕೊಡಿ, ಸಾಧ್ಯ ಆದವರು ಮಾಡಿ. ಅದನ್ನು ಆ ಥರದ ಕೆಲಸಗಳು ಆಗಬೇಕೇ ಹೊರತು ಆಗ ನಾವು ನಮ್ಮ ಭಾಷೆಯ ಶಕ್ತಿಯನ್ನು ತೋರಿಸಲಿಕ್ಕೆ ಆಗುತ್ತದೆ ಅಂತ ಹೇಳ್ತಾ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.
0: ಶ್ರೋತೃಗಳೇ, ಇದುವರೆಗೂ ಬ್ಯಾರಿ ಭಾಷೆಗೆ ಸಂಬಂಧಪಟ್ಟದ್ದು ಮುಂದಿದಾಯು ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯದ ನಿವೃತ್ತ ಉಪಕುಲಪತಿ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಐಲ್ಡ ಪಲ್ಕಂಗ ಕೇಟೊಂಡ್ ಬಂದಾರೆ. ಇದು ಇಂಡತ್ತು ಬ್ಯಾರಿ ವಿಶೇಷ ಕಾರ್ಯಕ್ರಮ ಕೇಟೊಂಡಿಕರು. ಇದು ರೇಡಿ ಸಾರಂಗ್ 107.8 FM ರಂಗ್ ರಂಗರು ಜೀವನ.

0: ಹಲೋ ಹಾಯ್ ನಮಸ್ತೆ, ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು ಒಲವಿನ ಹಾಡು ಕಾರ್ಯಕ್ರಮ. ಸ್ಟುಡಿಯೋದಲ್ಲಿ ನಾನಿದ್ದೇನೆ ರೋಷನ್ ಕುಲಶೇಖರ್, ತಮ್ಮ ಬಾನುಲಿ ಸ್ನೇಹಿತ. ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಾವಂತ ಕೇಳುಗರ ಜೊತೆ ಮಾತಾಡೋಣ. ಮೊದಲ ಕೇಳುಗರು ನಮ್ಮ ಜೊತೆಗಿದ್ದಾರೆ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ಸರ್.
0: ನಮಸ್ತೆ ಸರ್, ನಿಮ್ಮ ಹೆಸರು?
1: ಶಿವಶರಣ ಅಂತ ಸರ್.
0: ಹೇಳಿ ಶಿವಶರಣ ಅವರು, ಯಾವ ಹಾಡು ಕೊಡ್ಲಿವತ್ತು
1: ನಮಗೆ? ಸರ್, ಮನಮೆಚ್ಚಿದ ಹುಡುಗಿಯಿಂದ ಒಂದು ಹಾಡು ಐತೆ ನೋಡ್ರಿ ಸರ್, ಕೇಳಿ ಎಲ್ಲ ಕೇಳಿ ಅಂತ ಒಂದು ಹಾಡು ಐತೆ ನೋಡ್ರಿ.
0: ಮನಮೆಚ್ಚಿದ ಹುಡುಗಿಯಿಂದ?
1: ಹಾ ಸರ್. ಶಿವನೆಂದು ಹಾಡಿದರೆ ಸಂತೋಷ, ಶಿವನೆಂದು ಕೂಗಿದರೆ ಉಲ್ಲಾಸ, ಶಿವನಾಮ ಒಂದೇ ಕಾಪಾಡೋ ಶಕ್ತಿ ದಯ ತೋರಿದ ಅಂತ ಒಂದು ಹಾಡೈತ್ರಿ ಅದ್ರ.
0: ಸೊ ನಮ್ಮ ಹತ್ರ ಮನಮೆಚ್ಚಿದ ಹುಡುಗಿಂದ ಎರಡೇ ಹಾಡುಗಳು ಲಭ್ಯವೇ ಸರ್ ಸದ್ಯಕ್ಕಂತೂ. ಗೌರಮ್ಮ ನಿನ್ನ ಗಂಡ ಯಾರಮ್ಮ, ಅದೇ ರೀತಿ ಹಳ್ಳಿಗೆಲ್ಲ ಇವನೇ ಚಂದ.
1: ಗೌರಮ್ಮ ಗಂಡ ಯಾರಮ್ಮ ಅಂತ ಹಾಕ್ಬಿಡ್ರಿ.
0: ಓಕೆ ಸರ್, ಖಂಡಿತ ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್ ನೀವು ಕೇಳಿದಂಥ ಹಾಡು. ಸೊ ಸದ್ಯಕ್ಕಂತೂ ಸ್ನೇಹಿತರು ಕೇಳಿದಂಥ ಹಾಡು ಲಭ್ಯವಿಲ್ಲ. ಸೊ ಹಾಗಾಗಿ ಅವರು ಅದೇ ಚಿತ್ರದ ಇನ್ನೊಂದು ಹಾಡನ್ನು ಆಯ್ಕೆ ಮಾಡಿದ್ದಾರೆ. ಸೊ ಗೌರಮ್ಮ ನಿನ್ನ ಗಂಡ ಯಾರಮ್ಮ ಈ ಒಂದು ಹಾಡನ್ನು ನಾನು ಆರಂಭದಲ್ಲಿ ಪ್ಲೇ ಮಾಡ್ತಾ ಇದ್ದೇನೆ. ನೀವು ಕೂಡ ಕರೆ ಮಾಡಿ ಮಾತಾಡಿ ಸ್ನೇಹಿತರೆ. 6364249499 ಈ ಸಂಖ್ಯೆಗೆ. ಸೊ ಮುಂದಿನ ಕೇಳುಗರು ಕೂಡ ನಮ್ಮೊಂದಿಗಿದ್ದಾರೆ. ಕರೆ ಮಾಡಿ ಮಾತಾಡಿ 6364204949 ಈ ಸಂಖ್ಯೆಗೆ ನಿಮ್ಮ ಇಷ್ಟದ ಹಾಡುಗಳಿಗೋಸ್ಕರ. ಸೊ ಹಲೋ ನಮಸ್ತೆ.
2: ಹಲೋ
0: ನಮಸ್ತೆ, ನಿಮ್ಮ ಹೆಸರು?
2: ನಮಸ್ಕಾರ ಸರ್.
0: ನಿಮ್ಮ ಹೆಸರು ಹೇಳಿ ಸರ್.
2: ಸರ್, ರಾಯಚೂರು ಜಿಲ್ಲೆಯಿಂದ ಭೀಮನಗೌಡ ಪಾಟೀಲ್.
0: ಹೇಳಿ ಸರ್, ಯಾವ ಹಾಡು ಕೊಡ್ಲಿ ಇವತ್ತು?
2: ಸರ್, ಇವತ್ತು ಯಜಮಾನ ಚಿತ್ರದಿಂದ ಅದರಲ್ಲಿ ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ ಗೀತೆ ಸರ್.
0: ಓಕೆ, ಯಜಮಾನದಿಂದ ನಮ್ಮ ಮನೆಯಲ್ಲಿ ದಿನಲೂ ಮೆಲುವಂಗು ಚೈತ್ರವೇ. ಖಂಡಿತ ಕೊಡೋಣ ಸರ್. ಥ್ಯಾಂಕ್ ಯು ವೆರಿ ಮಚ್
2: ಸರ್. ನಮ್ಮೆಲ್ಲ ರೇಡಿಯೋ ಸ್ನೇಹಿತರಿಗಾಗಿ ನಮಗಾಗಿ.
0: ಓಕೆ, ಖಂಡಿತ ಕೊಡೋಣ ಸರ್. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಕರೆ ಮಾಡ್ತಾ ಇರಿ. ಧನ್ಯವಾದಗಳು. ಇದೇ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

ಎಸ್ ಸ್ನೇಹಿತರೆ, ಮತ್ತೊಮ್ಮೆ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನು ಮುಂದಿನ ಕೆಲವು ಹೊತ್ತು ಒಂದು ಅಡಚಣೆ ಉಂಟಾಗಲಿಕ್ಕಿದೆ. ಸೊ ಹಾಗಾಗಿ ಒಂದು 10-15 ನಿಮಿಷ ಕೇಳುಗರು ಸುತ್ತಿಸ್ಕೊಂಡು ಹೋಗಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಇದರ ಸರಂಗ 107.8 FM ಬಣ್ಣ ಬಣ್ಣದ ಬದುಕು.

0: ಎಸ್ ಕೆಳಗರೆ ಮತ್ತೊಮ್ಮೆ ಒಲವೆನಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಈಗ ತಾನೇ ಎರಡು ಹಾಡುಗಳನ್ನು ಕೇಳ್ಕೊಂಡು ಬಂದಿದ್ವಿ. ಮುನ್ನ ಕೆಳಗರ ಜೊತೆ ನಾನು ಮಾತಾಡ್ತಾ ಇದ್ದೇನೆ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ಸರ್, ನಾ ಬಸವನಭಾಗಿರುತ್ತೆ. ಇಮಾಮ್ ಸಾಬ್ ಸರ್
0: ಹೇಳಿ ಸರ್. ನಿಮ್ಮ ಹೆಸರು?
1: ಇಮಾಮ್ ಸಾಬ್.
0: ಇಮಾಮ್ ಸಾಬ್ ಹೇಳಿ, ಯಾವ ಹಾಡು ಕೊಡ್ಲಿ ಇವತ್ತು
1: ನಿಮ್ಗೆ? ಆಜ್ ಕಾ ಅರ್ಜುನ್.
0: ಆಜ್ ಕಾ
1: ಅರ್ಜುನ್
0: ಹಿಂದಿ ಚಿತ್ರವಾ?
1: ಹಾ, ಹಿಂದಿ ಚಿತ್ರ ಸರ್.
0: ಅದರಿಂದ ಯಾವ್ದು ಹಾಡು ಸರ್?
1: ಅದು ಗೋರಿಯ ಕಲಾಯ ಅರ್ಕಳ ಸರ್.
0: ಆಜ್ ಕಾ ಅರ್ಜುನ್ ಇಂದ
1: ಗೋರಿಯ ಕಲಾಯ ತೋಲಾ ದೇ ಮುಜೆ ಹರಿಯಾದ ಚುಡಿಯಾ.
0: ಓಕೆ, ಗುರಿಯ ಕಲಯ. ಸೊ ನೋಡೋಣ ಸರ್, ನೀವು ಕೇಳಿದಂತ ಹಾಡನ್ನು ಕೊಡ್ಲಿಕ್ಕೆ ಆಗುತ್ತಾ ಅಂತ. ಖಂಡಿತವಾಗಿ. ಆಜ್ ಕಾ ಅರ್ಜುನ್ ಚಿತ್ರದ ಹಾಡಲ್ವಾ?
1: ಗುರಿಯ ಕಲಯ ಕಡಿಲ್ಲ ಸರ್.
0: ಒಂದು ನಿಮಿಷ ಸರ್, ಹೇಳಿ ಮತ್ತೊಮ್ಮೆ. ಗುರಿಯ
1: ಗುರಿಯ ಕಲಯ ತೋಲಾ ದೇ ಮುಜೆ ಹರಿಯಾದ ಚುಡಿಯಾ.
0: ಓಕೆ, ಗೋರಿಯ ಕಲಯ್ಯ ಸಾಂಗ್ ಖಂಡಿತ ಕೊಡೋಣ ಸರ್. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಕರೆ ಮಾಡ್ತಾ ಇರೋ ಧನ್ಯವಾದಗಳು. ಸೊ ಅವರು ಆಜ್ ಕಾ ಅರ್ಜುನ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಅವರು ಒಂದು ಹಾಡನ್ನು ಕೇಳಿದ್ದಾರೆ, ಗೋರಿಯ ಆಜ್ ಕಾ ಅರ್ಜುನ್ ಚಿತ್ರದೊಂದು. ಶಬೀರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್, ಅಮಿತಾಭ್ ಬಚ್ಚನ್, ಜಯಪ್ರದಾ ಇರುವಂಥ ಚಿತ್ರದ ಹಾಡನ್ನು ಕೇಳಿದ್ದಾರೆ. ಸೊ ಈ ಒಂದು ಹಾಡನ್ನು ನಾನು ಇನ್ನು ಕೆಲವು ಹೊತ್ತಲ್ಲೇ ಪ್ಲೇ ಮಾಡ್ತಾ ಇದ್ದೇನೆ. ಸೊ ಸ್ನೇಹಿತರೆ, ನೀವಂತೂ ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು. ಸೊ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳಂತೂ ನೀವು ಕೇಳ್ತಾ ಇದ್ದೀರಾ. ಸೊ ನೀವಂತೂ ಈ ಹಾಡುಗಳನ್ನು ಕೇಳಿ ರಿಕ್ವೆಸ್ಟ್ ಕೂಡ ಮಾಡ್ಬೋದು ಇವತ್ತಿನ ಕಾರ್ಯಕ್ರಮದಲ್ಲಿ, ನಿಮ್ಮ ಇಷ್ಟದ ಹಾಡುಗಳನ್ನು ವಿನಂತಿ ಕೂಡ ಮಾಡ್ಬೋದು. ಸೊ ಇವತ್ತಿನ ಕಾರ್ಯಕ್ರಮದ ಕೇಳುಗರಂತೂ ಕೇಳಿದ ಎರಡು ಹಾಡುಗಳನ್ನು, ಒಂದು ಹಾಡನ್ನು ನಾನೀಗ ತಾನೆ ಪ್ಲೇ ಮಾಡ್ತಾ ಇದ್ದೆ. ಆಜ್ ಕಾ ಅರ್ಜುನ್ ಚಿತ್ರದ ಹಾಡನ್ನು ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಮುಂದಿನ ಕೇಳುಗರು ಯಾರಿದ್ದಾರೆ ಅಂತ ನೋಡೋಣ. ನಮ್ಮ ಜೊತೆಗೆ ಕರೆ ಮಾಡಿ ಮಾತಾಡಿ. 6364204949 ಈ ಸಂಖ್ಯೆಗೆ ಸುಂದರವಾದ ಹಾಡುಗಳನ್ನು ಸ್ನೇಹಿತರಂತ ಕೇಳ್ತಾ ಇದ್ದಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ.
2: ಹಲೋ
0: ನಮಸ್ತೆ.
2: ನಮಸ್ತೆ ಸರ್.
0: ನಿಮ್ಮ ಹೆಸರು?
2: ಶ್ರೀಧರ್ ಸರ್.
0: ಯಾರು? ಹೇಳಿ ಮಾತಾಡಿ ಸರ್, ಹೇಗಿದ್ದೀರಿ? ಹೇಳಿ.
2: ಎಡ್ವರ್ಡ್ ಅವರ?
0: ಅಲ್ಲ, ರೋಷನ್ ಅವರು.
2: ರೋಷನ್ ಅವರು.
0: ಹೇಳಿ ಸರ್, ಯಾವ ಹಾಡು ಕೊಡ್ಲಿ ಇವತ್ತು
2: ನಮಗೆ? ಪ್ರೀತಿ ಅಂತ ಒಂದು ಪಿಕ್ಚರ್ ಇದೆ, ಅಂಬರೀಷ್.
0: ಪ್ರೀತಿ.
2: ಈ ವಯಸ್ಸಿನ ಈ ಮನಸ್ಸಿನ
0: ಪ್ರೀತಿ ಚಿತ್ರದಿಂದ ಈ ವಯಸ್ಸಿನ ಈ ಮನಸ್ಸಿನ
2: ಡೆಡಿಕೇಟ್ ಮಾಡ್ಬೋದಲ್ಲ?
0: ಡೆಡಿಕೇಶನ್ ಹೇಳಿ ಸರ್.
2: ಸತೀಶ್ ಕುಮಾರ್, ಸಾಲಿಗ್ರಾಮ, ಬಿಜಾಪುರ, ಭರತ್ ಕುಮಾರ್, ಸೌಮ್ಯ ಟೈಲರ್, ವೈನಸಿಪುರ, ಸಿ ಟಿ ಚಂದ್ರಶೇಖರ್, ಮತ್ತೆ ಎಲ್ಲ ಕೇಳುಗರಿಗಾಗಿ.
0: ಓಕೆ. ಈ ವಯಸ್ಸಿನ ಓಕೆ ಸರ್, ಖಂಡಿತವಾಗಿ ಕೊಡೋಣ, ಟ್ರೈ ಮಾಡ್ತೇನೆ ಸರ್. ಸೊ ಖಂಡಿತವಾಗಿ ಕರೆ ಮಾಡ್ತಾ ಇದ್ದೀರಿ. ಅದೇ ಈ ವಯಸ್ಸಿನ ಈ ಮನಸ್ಸಿನ ಈ ಒಂದು ಹಾಡನ್ನು ಪ್ರೀತಿ ಎಂಬ ಚಿತ್ರದಿಂದ ಅವರು ಕೇಳಿದ್ದಾರೆ. ಸೊ ನೋಡೋಣ ಈ ಒಂದು ಹಾಡನ್ನು ಕೆಲವರಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ. ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು.

0: ಹೇ ವೈಶಾಖ್, ನಂಗೆ ಮನೆ ತನಕ ಒಂದು ಡ್ರಾಪ್ ಕೊಡ್ತೀಯಾ?
1: ಕೊಡ್ಬೋದಿತ್ತು, ಪ್ರಾಬ್ಲಮ್ ಏನಿಲ್ಲ. ಆದ್ರೆ ಎರಡು ಹೆಲ್ಮೆಟ್ ಇಲ್ಲ ನನ್ನ ಹತ್ರ. ಹೋಗುವಾಗ ದಾರಿಯಲ್ಲಿ ಪೊಲೀಸ್ ಏನಾದ್ರು ಫೈನ್ ಹಾಕಿದ್ರೆ?
0: ಪೊಲೀಸ್ ಇದ್ರೆ ಪರವಾಗಿಲ್ಲ, ಜಾಸ್ತಿ ಅಂದ್ರೆ 100 ರೂಪಾಯಿ ಹೋಗ್ತದೆ, ಅದು ನಾನು ಕೊಡ್ತೇನೆ. ಹೋಗುವ ಬಾ.
1: ಓಕೆ ಸರಿ, ಬಾ ಕೂತ್ಕೋ.

ಇದು 100 ರೂಪಾಯಿಯ ಪ್ರಶ್ನೆಯಲ್ಲ, ಸುರಕ್ಷತೆಯ ಪ್ರಶ್ನೆ. ಹೆಲ್ಮೆಟ್ ಧರಿಸಿ, ಸಂಚಾರಿ ನಿಯಮವನ್ನು ಪಾಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
1: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
1: ಆಯ್ತಮ್ಮ.
2: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ. ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
3: ಮತ್ತೊಮ್ಮೆ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ನೆಕ್ಸ್ಟ್ ಕಾಲ್ ನಮ್ಮ ಜೊತೆಗಿದ್ದಾರೆ. ಹಲೋ, ನಮಸ್ತೆ.
4: ನಮಸ್ತೆ.
3: ನಿಮ್ಮ ಹೆಸರು?
4: ಸಾನ್ವಿ.
3: ಯಾವ ಹಾಡು ಕೊಡ್ಲಿ ಸಾನ್ವಿ?
4: ಕಾಶಿ ಸಿನಿಮಾದ್ದು ಮಗುವೆನಗುತ್ತೀರು.
3: ಯಾವ ಚಿತ್ರದ್ದು?
4: ಕಾಶಿ ಸಿನಿಮಾದ್ದು ಮಗುವೆನಗುತ್ತೀರು.
3: ಮಗುವೆ ನಗುತ್ತೀರು ಅದೇ ಅಲ್ವಾ? ಓಕೆ, ಖಂಡಿತವಾಗಿ ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಕರೆ ಮಾಡ್ತಾ ಇರಿ. ಧನ್ಯವಾದಗಳು. ನೀವು ಕೇಳಿದಂಥ ಹಾಡನ್ನು ಕೊಡ್ತಾ ಇದ್ದೇನೆ. ಕಾಶಿ ಚಿತ್ರದಿಂದ ಒಂದು ಸುಂದರವಾದ ಹಾಡನ್ನು ಅವರು ಸನ್ಮಿ ಅವರು ಕೇಳಿದ್ದಾರೆ. ಸೊ ಮಗುವೆ ನಗುತ್ತಿರು ಈ ಒಂದು ಹಾಡಿನೊಂದಿಗೆ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ. ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ. 6364420494 ಸಂಖ್ಯೆಗೆ. ಹಲೋ, ನಮಸ್ತೆ
5: ಸರ್. ನಮಸ್ತೆ.
3: ನಮಸ್ತೆ, ನಿಮ್ಮ ಹೆಸರು?
5: ಸರ್, ನಾವಿಲ್ಲಿ ಕೊಪ್ಪಳ ಜಿಲ್ಲೆ ಗಂಗಾವತಿಯಿಂದ ಸರ್. ಗಂಗಪ್ಪ ಅಂತ
3: ಹೇಳಿ. ಗಂಗಪ್ಪಣ್ಣ, ಯಾವ ಹಾಡು ಕೊಡ್ಲಿ
5: ಸರ್? ಅದು ಜೀವನ ಕ್ಷೇತ್ರದೊಳಗೆ ಸರ್.
3: ಜೀವನ ಕ್ಷೇತ್ರದಿಂದ ಯಾವ್ದದು?
5: ಅದರಲ್ಲಿ ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಂತ ಇದೆ?
3: ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ?
5: ತಾಯಿಯ ತನಕ ಸಂಸಾರದೊಳಗೆ ಗಂಡ ಗುಂಡಿ.
3: ಓಕೆ, ಆ ಒಂದು ಹಾಡು ಬೇಕಾಗಿದೆ ನಿಮ್ಗೆ ಅಲ್ವಾ ಸರ್? ಖಂಡಿತವಾಗಿ ಕೊಡೋಣ ಸರ್. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಕರೆ ಮಾಡ್ತಾ ಇರಿ. ಧನ್ಯವಾದಗಳು. ಸೊ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಪ್ಲೇ ಆಗ್ತವೆ. ಇದರಡಿ ಸರ್ 107.8 FM, ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ.

0: 春人活泼的懒散。
1: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
2: ಅನು, ನಾನು ತುಂಬಾ ಬಿಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
3: ಹಲೋ ಪುಟ್ಟ,
1: ಡ್ಯಾಡಿ ಡ್ಯಾಡಿ ನಾಳೆ ಸಂಡೇ ಝೂಗೆ ಹೋಗೋಣ ಪ್ಲೀಸ್.
3: ನಾನು ನಿಮ್ಮ ಜೊತೆ ಝೂಗೆ ಬಂದ್ರೆ ವಾಪಸ್ ಕೆಲಸ ಮಾಡ್ತಾರೆ, ಹೋಗು ಅಮ್ಮನ ಕೇಳು.
1: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ. ನಾನು ಯಾರ ಜೊತೆ ಆಗ್ಲಿ, ನಿಮ್ಮ ಹೊರಗೆ ಕರ್ಕೊಂಡು ಹೋಗೋರು ಯಾರು?
4: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಅಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8.
5: ಹಾಡು ಕಾರ್ಯಕ್ರಮ ಮುಗಿತಾ ಇದೆ. ಸಮುದ್ರದಲ್ಲಿ ಹಾಡು ಕಾರ್ಯಕ್ರಮದಲ್ಲಿ ಎಲ್ಲರನ್ನು ಭೇಟಿ ಆಗ್ತಾನೆ ಅಂತ ಹೇಳ್ತಾರೆ. ಕಾರ್ಯಕ್ರಮದ ಕೊನೆಯ ಒಂದು ಗೀತೆ ಚಮಿಂದ ಹರಿಸಿದ್ರೆ ಎಲ್ಲರಿಗೋಸ್ಕರ ಹುಡುಗಿ ಹುಡುಗಿ ಪ್ರಸಾರ ಮಾಡ್ತಾ ಇದ್ದಾರೆ. ಸೊ ಇದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಾ ಇದ್ದೀರಾ ಈ ವಾರದ ವೃತ್ತಿ ಸಂಸ್ಕೃತಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ವಿಕಿ ಕಡಬ.
1: ಪ್ರತಿಪತ್ತಿಗೂ ತನ್ನದೇ ಆದಂತ ಗೌರವ ಇದೆ. ನಾವು ಹೇಗೆ ಅದರಲ್ಲಿ ನಿಯತ್ತಿನ ಕೆಲಸ ಮಾಡ್ತೀವಿ ಅನ್ನೋದೇ ನಮ್ಮ ಭವಿಷ್ಯವನ್ನು ರೂಪಿಸುತ್ತೆ. ತನ್ನ ಹುಟ್ಟುಪಾಡಿಗಾಗಿ ಒಬ್ಬೊಬ್ಬರದು ಒಂದೊಂದು ರೀತಿಯ ಕೆಲಸ, ಒಂದೊಂದು ರೀತಿಯ ವೃತ್ತಿ. ಅವರವರು ಮಾಡುವ ವೃತ್ತಿ ಕೇವಲ ಅವರಿಗೆ ಮಾತ್ರ ಸೀಮಿತ ಅಲ್ಲ, ನಮ್ಮ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅದು ಅನಿವಾರ್ಯವಾಗಿರುತ್ತೆ. ಇಂತಹ ನಮ್ಮ ಸುತ್ತಮುತ್ತಲಿನ ವೃತ್ತಿ ಬದುಕಿನ ಅನಾವರಣ ರೇಡಿಯೋ ಸಾರಂಗಪ್ಪಿಸ್ತಾ ಇರುವ ವೃತ್ತಿ ಸಂತೃಪ್ತಿ.
0: ಇಂದಿನ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ನಮ್ಮ ಪಯಣ ಪೌರ ಕಾರ್ಮಿಕರು ಅಂದರೆ ಕಸಗುಡಿಸುವವರ ಬಳಿಗೆ. ಸಂವಿಧಾನವಾಗಿ ಸಾಮಾಜಿಕವಾಗಿ ಏನೇ ಲೆಕ್ಕಾಚಾರ ಇದ್ದರೂ ನಗರವನ್ನು ಸದಾಕಾಲ ಸ್ವಚ್ಛವಾಗಿಟ್ಟು ನಾಗರಿಕರ ದೈಹಿಕ ಮಾನಸಿಕ ಆರೋಗ್ಯವನ್ನು ರಕ್ಷಿಸಿ ಕಾಪಾಡುವ ಶ್ರಮಿಕ ವರ್ಗದ ಪೌರ ಕಾರ್ಮಿಕರು ಇಲ್ಲದಿದ್ದರೆ ನಗರ ದುರ್ನಾತ ಬೀರುತ್ತದೆ. ಗಡಿಯಲ್ಲಿ ಕಾವಲು ಕಾಯುವ ಶತ್ರುಗಳ ಮೇಲೆ ಯುದ್ಧ ಮಾಡಿ ದೇಶವಾಸಿಗಳನ್ನು ರಕ್ಷಿಸುತ್ತಿರುವ ವೀರ ಸೈನಿಕರಿಗೂ ವರ್ಷದ 365 ದಿನಗಳ ಕಾಲವು ನಾಗರಿಕರ ರಕ್ಷಣೆಗಾಗಿ ರೋಗ ರುಜಿನಗಳ ವಿರುದ್ಧ ಹೋರಾಡುವ ಪೌರ ಕಾರ್ಮಿಕರಿಗೂ ಯಾವುದೇ ವ್ಯತ್ಯಾಸವಿಲ್ಲ. ಎಲ್ಲ ಕೆಲಸಗಳು ಶ್ರೇಷ್ಠವೇ, ಕಸಗುಡಿಸುವವರೇನು ಕಮ್ಮಿಲ್ಲ. ಬಿಳಿ ಕಾಲರ್ ಕೆಲಸ ಶ್ರೇಷ್ಠವೂ ಅಲ್ಲ, ಕಾಯಕವೇ ಕೈಲಾಸ ಅಂತ ಬಸವನ್ನು ಹೇಳಿದ್ದಾನೆ ಡಿಗ್ನಿಟಿ ಆಫ್ ಲೇಬರ್ ಅಂತರುವುದೇ. ಕಸಗುಡಿಸುವವರು ರೈತರು, ಕಾರ್ಮಿಕರು, ಹಮಾಲಿಗಳು, ಹೀಗೆ ಜಾಡಮಾಲಿಯಿಂದ ಹಿಡಿದು ರಾಷ್ಟ್ರಪತಿಯವರೆಗೂ ಇದ್ದರೆ ಅದೊಂದು ದೇಶ. ಯಾರೊಬ್ಬ ಇಲ್ಲದಿದ್ದರೂ ದೇಶ ಸಮಾಜ ನಡೆಯದು. ಪೌರ ಕಾರ್ಮಿಕರೇನು ಐಷಾರಾಮಿ ಜೀವನ ನಡೆಸುತ್ತಿಲ್ಲ. ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ನಾವು ಮಂಗಳೂರಿನ ಕಸಗುಡಿಸುವವರ ಬಳಿಗೆ ಹೋಗಿದ್ದೇವೆ. ಆದರೆ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ಇದೊಂದು ಹೊಸ ಅನುಭವ ಕೂಡ ನಮಗೆ. ಯಾವತ್ತೂ ನಮ್ಮ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಗಳು ಹತ್ತರ ಬಳಿಕವೋ ಅಥವಾ ಸಾಯಂಕಾಲದ ಬಳಿಕ ದುರಿಮುದ್ರಣವಾಗುತ್ತದೆ. ಆದರೆ ಕಸಗುಡಿಸುವವರು ಸಿಗುವುದು ಮುಂಜಾನೆ 6-7 ಗಂಟೆ ನಡುವೆ. ನಾವು ಜಪ್ಪು ಮಾರ್ಕೆಟ್ ಬಳಿ ಇರುವ ಪೌರ ಕಾರ್ಮಿಕರ ಕಚೇರಿಗೆ ಹೋಗಿ ಮುಂಜಾನೆ 6:30 ಸುಮಾರಿಗೆ ಅವರ ಮಾತುಗಳಿಗೆ ಕಾದಿವೆ. ಯಾರೆಲ್ಲ ಏನು ಮಾತಾಡಿದ್ರು ಅದನ್ನು ಕೇಳುವ ಕುತೂಹಲ ನೀವು ಕೂಡ ಇರುವುದಲ್ವಾ? ಈ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರು ಮತ್ತು ಕಾರ್ಮಿಕರನ್ನು ನಿಭಾಯಿಸುವ ಅಧಿಕಾರಿಗಳು ಮತ್ತು ಕಸ ವಿಲೇವಾರಿ ಯಾವ ರೀತಿ ಆಗ್ತದೆ ಇದರ ಬಗ್ಗೆ ಕೂಡ ನಮಗೆ ಪರಿಪೂರ್ಣವಾದಂತಹ ಮಾಹಿತಿಯನ್ನು ಕೊಡೋದಕ್ಕೆ ಸಂಬಂಧಿಸಿದಂತಹ ಅಧಿಕಾರಿಗಳು ಕೂಡ ಈ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ. ಈಗ ನಾವು ಕಾರ್ಮಿಕರ ಮಾತುಗಳನ್ನು ಕೇಳುವ ಮೊದಲು ಮಂಗಳೂರು ಮಹಾನಗರ ಪಾಲಿಕೆಯ ಪರಿಸರ ಅಭಿಯಂತರರು ಆಗಿರುವ ಮಧು ಮನೋಹರ್ ಅವರು ನಮ್ಮ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ಸರ್ಕಾರಕ್ಕೆ ಆತ್ಮೀಯವಾದ ಸ್ವಾಗತ.
2: ನಮಸ್ತೆ.
0: ಬಹಳ ದೊಡ್ಡ ಮಟ್ಟದಲ್ಲಿ ಕಸ ವಿಲೇವಾರಿ ಆಗ್ತಾ ಇದೆ, ಇದರ ಬಗ್ಗೆ ಹೇಳ್ತೀರಿ?
2: ಈಗ ಘನತ್ಯಾಜ್ಯ ನಿರ್ವಹಣೆ ಅಂದ್ರೆ ಅದೊಂದು ದೊಡ್ಡ ಸಬ್ಜೆಕ್ಟ್ ಇದಾಗಿದೆ. ಈ ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಹಿಂದಿನ ನಾವು ಮಾಡಿದಂತಹ ಕಾರ್ಯಗಳಿಗೆ ಅನುಸಾರವಾಗಿ ನೋಡಿದ್ರೆ

0: ಘನತ್ಯಾಜ್ಯ ವಿಲೇವಾರಿಯನ್ನು ನಾವು ಟ್ರಕ್ಗಳ ಮುಖಾಂತರ ಮಾನವ ನಾವು ಡಸ್ಟ್ಬಿನ್ ಅಲ್ಲಿ ಎಬ್ಬಿಸ್ತಾ ಇದ್ದೇವೆ. ಆ ಡಸ್ಟ್ಬಿನ್ ಅಲ್ಲಿ ಮುಖಾಂತರ ಮಾನವ ಶ್ರಮದ ಮುಖಾಂತರ ನಾವು ಅದನ್ನು ತಗೊಂಡು ಲಾರಿಗೆ ಹಾಕೊಂಡು ಟ್ರಕ್ಗಳಿಗೆ ಹಾಕೊಂಡು ಅದನ್ನು ಪಚ್ಚ ಮಾಡಿ ಡಂಪಿಂಗ್ ಯಾರ್ಡ್ ಅಲ್ಲಿ ಡಂಪ್ ಮಾಡಿ ಓಪನ್ ಡಂಪ್ ಮಾಡಿ ಹಾಕ್ತಾ ಇದೆ. ಈಗ ಪ್ರಸ್ತುತ ನಿರ್ವಹಣೆಯಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ನಾವು ಕಳೆದ 2008 ಈ ಪ್ರಾಜೆಕ್ಟ್ ಅನ್ನು ಪ್ರಾರಂಭ ಮಾಡಿದ್ದೆವು. ಈ 2008 ನಾವು ಸಂಪೂರ್ಣ ಮಂಗಳೂರನ್ನು ಒಬ್ಬರಿಗೆ ಒಬ್ಬ ಗುತ್ತಿಗೆದಾರನಿಗೆ ಔಟ್ಸೋರ್ಸ್ ಮಾಡಲಿಕ್ಕೆ ಒಂದು ಯೋಜನೆಯನ್ನು ತಯಾರು ಮಾಡಿದ್ದೆವು. ಇದನ್ನು ಸರ್ಕಾರ ಮಟ್ಟದಲ್ಲಿ ನಾವು ಅದನ್ನು ತಗೊಂಡೋಗಿ ಅಲ್ಲಿ ಚರ್ಚೆ ಕೂಡ ಆಯಿತು. ಈ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಿದಾಗ ನಾವು ಒಬ್ಬರಿಗೆ ಕೊಡಬೇಡ, ಅದನ್ನು ಎರಡು ಭಾಗಗಳಾಗಿ ಮಾಡಿ ಅಂತ ಹೇಳಿದ್ರು. ಈ ಎರಡು ಭಾಗಗಳು ಅಂತ ಹೇಳಿದ್ರೆ ಒಂದು ಕಲೆಕ್ಷನ್ ಟ್ರಾನ್ಸ್ಪೋರ್ಟೇಷನ್ ಒಂದು, ಅಂದರೆ ಸಂಗ್ರಹಣೆ ಮತ್ತು ಸಾಗಾಣಿಕೆಯ ಕಾರ್ಯ ಒಂದು, ಮತ್ತೆ ಸಂಸ್ಕರಣೆ ಮತ್ತು ವಿಲೇವಾರಿಯ ಕಾರ್ಯ ಇನ್ನೊಂದು. ಇದನ್ನು ಎರಡು ಭಾಗಗಳಾಗಿ ಮಾಡಿ ಅಂತ ಹೇಳಿ ಚರ್ಚೆ ಬಂತು. ಇದನ್ನಾಗಿ ನಾವು ಅದನ್ನು 2009 ಅಂದಾಜು ಪಟ್ಟಿಯನ್ನು ತಯಾರಿಸಲಿಕ್ಕೆ ಯೋಜನೆಯನ್ನು ಅಂದ್ಕೊಂಡ್ವಿ. ಇದರ ಬಗ್ಗೆ ನಮ್ಮ ಪರಿಷತ್ನಲ್ಲಿ ಕೂಲಂಕುಷವಾದ ಚರ್ಚೆಗಳಾಗಿದೆ. ಸಂಪೂರ್ಣ ಚರ್ಚೆಯಾಗಿ ಇದನ್ನು ಒಂದು ರೂಪಕ್ಕೆ ತರಬೇಕು ಅಂತೇಳಿ ಈ ಯೋಜನೆಯನ್ನು ನಾವು 2010 ಟೆಂಡರ್ ಪ್ರೊಸೆಸ್ ಮಾಡಲಿಕ್ಕೆ ಸರ್ಕಾರಕ್ಕೆ ಅನುಮತಿ ಕಲ್ಪಿಸ್ಬಿಟ್ಟು. ಆಗ ಟನ್ನೇಜ್ ಮಾದರಿಯಲ್ಲಿ ಪೇಮೆಂಟ್ ಮಾಡುದು ಅಂತ ಹೇಳಿದ್ರೆ ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಗಳಾಗಲಿ ಯಾವುದೇ ನಗರಗಳಾಗಲಿ ಈ ಟನ್ನೇಜ್ ಮಾದರಿಯಲ್ಲಿ ಪೇಮೆಂಟ್ ಆಗ್ತಾ ಇಲ್ಲ. ಮಂಗಳೂರು ನಗರ ಮೊದಲನೇದು, ಅದರಲ್ಲೂ ಈ ಅಂದಾಜು ಪಟ್ಟಿ ನಮ್ಮ ಕ್ಯಾಬಿನೆಟ್ಗೆ ಹೋಗಿ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗಿದೆ. ಈ ಅಪ್ರೂವ್ ಆದಂತ ಟೆಂಡರ್ ನಾವು ಅದನ್ನು ಇಲ್ಲಿ ಟೆಂಡರ್ ಕರೆದು 2011 ಟೆಂಡರ್ ಕರೆದು ಎರಡು ಬಾರಿ ಆಯಿತು. ಯಾಕಂದ್ರೆ ಮೊದಲನೇ ಬಾರಿ ಅಂದಾಗ ಗುತ್ತಿಗೆದಾರರು ಯಾರು ಸಹ ಭಾಗವಹಿಸಿದ್ರು, ಅವರು ರಿಜೆಕ್ಟ್ ಆಗಿತ್ತು. ಎರಡು ಬಾರಿ ಟೆಂಡರ್ ಕರೆದಾಗ ಒಬ್ಬರೇ ಬಿಡದಾರ ಅವನು ಒಬ್ಬರೇ ಬಿಡದಾರ ಅದರಲ್ಲಿ ಭಾಗವಹಿಸಿ ಅದನ್ನು ಸಕ್ಸಸ್ಫುಲ್ ಆದರು. ಅದನ್ನು ಕ್ಯಾಬಿನೆಟ್ವರೆಗೆ ಹೋಗಿ ಕ್ಯಾಬಿನೆಟ್ ಅಪ್ರೂವ್ ಆಯಿತು. ಅಪ್ರೂವ್ ಆದ ನಂತರ ನಾವು ಅವನಿಗೆ 2014 ಅವನಿಗೆ ಕರಾರು ಪತ್ರ ಮಾಡಿಕೊಂಡು
1: ಸರಿ
0: 2015 ಅವನು ಫೆಬ್ರವರಿ 1 ತಾರೀಕು ಪ್ರಾರಂಭ ಮಾಡಿದ್ರು. ಅದೇ ನಮ್ಮ ಐಟಿ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಲ್ ಮುಂಬೈ ಅವರು. ಇವರು ಇವರ ಕಾರ್ಯವ್ಯಾಪ್ತಿ ಹೇಗಿದೆ ಅಂತ ಹೇಳಿದ್ರೆ, ಇವರು ಮನೆ ಮನೆಯಿಂದ ತ್ಯಾಜ್ಯ ಸಂಗ್ರಹಣೆ ಮಾಡುವಂಥದ್ದು, ಹಾಗೆ ಮಾನವ ಶ್ರಮವನ್ನು ಕಡಿಮೆಗೊಳಿಸುವಂಥದ್ದು. ಅಂದರೆ ಮುಂಚೆ ಎಲ್ಲ ಡಸ್ಟ್ಬಿನಲ್ಲಿ ಸಾರ್ತಿದ್ದೆವು, ಈಗ ನಾವು ಪ್ರತಿ ಮನೆ ಮನೆಗೆ ಹೋಗಿ ಮನೆಯಿಂದ ಕಲೆಕ್ಷನ್ ಮಾಡಿ ಅದನ್ನು ಸಾಗಾಣಿಕೆ ಮಾಡುವಂಥದ್ದು. ಈ ಸಾಗಾಣಿಕೆ ಮಾಡುವಾಗ ಮನೆ ಮನೆಯಿಂದ ಸಂಗ್ರಹಣೆ ಮಾಡಿ ನಮ್ಮ ವಾಹನಕ್ಕಾಕಿ, ವಾಹನದ ಮುಖಾಂತರ ಡಸ್ಟ್ಬಿನ್ ಹೋಗಬಾರ್ದು. ಅದನ್ನು ಸೀದಾ ನಾವು ಎರಡನೇ ಹಂತದ ಸಂಗ್ರಹಣೆ ವಾಹನ ಅಂದರೆ ಕಾಂಪ್ಯಾಕ್ಟರ್ ವಾಹನಗಳಿಗೆ. ಈಗ ನಮ್ಮ ಹತ್ರ 85 ಚಿಕ್ಕ ವಾಹನಗಳಿದೆ, ಮತ್ತೆ 26 ದೊಡ್ಡ ವಾಹನಗಳಿದೆ ಕಾಂಪ್ಯಾಕ್ಟರ್ ವಾಹನಗಳು. ಈ ಚಿಕ್ಕ ವಾಹನದಿಂದ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡುತ್ತೆ. ಟ್ರಾನ್ಸ್ಫರ್ ಮಾಡಿದ ನಂತರ ಅದು 10-12 ಟನ್ನಷ್ಟು ಕಸವನ್ನು ಒಂದು ಕಾಂಪ್ಯಾಕ್ಟರ್ ಇಡುತ್ತದೆ. ಅದು 12 ಟನ್ ಹೋಗುವಂತ ಕಾಂಪ್ಯಾಕ್ಟರ್ ನೇರವಾಗಿ ನಮ್ಮ ಪಚ್ಚಮಾಡಿ ಸಂಸ್ಕರಣ ಘಟಕಕ್ಕೆ ಹೋಗಿ ತಲುಪುತ್ತದೆ. ಈ ಮುಂಚೆ ಇದ್ದಾಗ ಮುಂಚೆ ನಾವು ಮಾಡುವಂತ ರೀತಿಯ ವಿಧಾನ ಏನಂತ ಹೇಳಿದ್ರೆ, ಡಸ್ಟ್ಬಿನ್ ಕಲೆಕ್ಷನ್ ಮಾಡಿ ಟ್ರಕ್ಗಳಿಗೆ ಆಗ್ತಾ ಇದ್ದವು, ಟ್ರಕ್ಗಳ ಮುಖಾಂತರ ಕೊಂಡೋಗಿ ಪಚ್ಚಮಾಡಿ ಡಂಪ್ ಮಾಡ್ತಾ ಇದ್ದವು. ಈಗ ಸಹ ಅದೇ ರೀತಿ ಆಗ್ತಿದೆ, ಆದರೆ ಇದರಲ್ಲಿ ಬದಲಾವಣೆಗಳು ಆಗಲಿಕ್ಕೆ ತುಂಬ ಬಾಕಿ ಇದೆ. ಅಂದರೆ ಇದಕ್ಕೆ ನಮಗೆ ಬೇಕಾಗುವಂಥದ್ದು ಜನರ ಸಹಕಾರ. ಈ ಜನರ ಸಹಕಾರ ಇಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗ್ತದೆ. ಈಗಲೂ ಸಹ ನಾವು ರಸ್ತೆ ಬದಲಿ ನೋಡ್ಬೋದು, ಡಸ್ಟ್ಬಿನ್ಗಳು ಹಲವಾರು ತೆಗೆದಿದೆ, ಆದರೂ ಸಹ ಕಸ ಬಿಸಾಡೋದು ಕಮ್ಮಿ ಆಗಿಲ್ಲ. ಈ ರೀತಿ ಇದೆ. ಆದರೆ ನಾವೀಗ ಒಂದು ಸಿಸ್ಟಮ್ ಅನ್ನು ತಂದು ಮಹಾನಗರ ಪಾಲಿಕೆಗೆ ಇಂಪ್ಲಿಮೆಂಟ್ ಮಾಡಿದ್ದಾರೆ.
1: ಮಂಗಳೂರು ಮಹಾನಗರ ಪಾಲಿಕೆಯ ಪರಿಸರ ಅಭಿಯಂತರರು ಆಗಿರುವ ಮಧು ಮನೋಹರ್ ಇವರ ಮಾತುಗಳನ್ನು ಕೇಳ್ತಾ ಇದ್ದೀರಿ. ಇವರ ಮಾತು ಮುಂದುವರಿಯುತ್ತೆ. ಅದಕ್ಕಿಂತ ಮುಂಚೆ ನಾವು ಪೌರಕಾರ್ಮಿಕರ ಮಾತಿಗೆ ಕಿವಿಯಾಗೋಣ.
2: ನಮ್ಮ ಜೊತೆ ಈಗ ಮುತ್ತರ ಮೇಲೆ ಅತಿಗೆ ಸಿಕ್ಕಿದ್ದಾರೆ. ಸೊ ಅವ್ರ ಜೊತೆ ಮಾತಾಡೋಣ. ಏನು ಹೇಳ್ತಾರೆ ಕೇಳೋಣ. ನಿಮ್ಮ ಹೆಸರು? ಎಲ್ಲಿಂದ ಬಂದಿದ್ದೀರಾ? ಯಾಕೆ ಈ ಕೆಲಸ ಇಷ್ಟ ಆಯ್ತು ನಿಮಗೆ?
3: ಕೂಲಿ ಕೆಲಸ ಯಾವ್ದಾದ್ರು ಮಾಡೋದಲ್ಲ, ಅದಕ್ಕೆ ಬಂದಿದ್ದೀನಿ ಅಷ್ಟೇ.
2: ಇದಕ್ಕೆ ಮುಂಚೆ ಏನು ಕೆಲಸ ಮಾಡ್ತಿದ್ರಿ?
3: ಕಂಪನಿಯಲ್ಲಿ ಹೋಗ್ತಾ ಇದ್ದೆ, ಬೇರೆ ಕಾಲ್ ಕಂಪನಿಯಲ್ಲಿ ಹೋಗ್ತಾ ಇದ್ದೆ.
2: ಈ ಕೆಲಸ ಕೆಲಸಕ್ಕೆ ಏನು ವ್ಯತ್ಯಾಸ ಕಾಣ್ತೀರಿ?
3: ಸ್ವಲ್ಪ ನಮಗೆ ಟೈಮಿಂಗ್ ಉಳಿತದೆ, ಇಡೀ ದಿನ ಆಗಲ್ಲ, ಬೆಳಿಗ್ಗೆ ಬಂದು ಮತ್ತೆ 3 ಗಂಟೆಗೆ ಮನೆಗೆ ಹೋಗ್ತದೆ. ಅದೊಂದು ಮತ್ತೆ ಮಕ್ಕಳಿಗೆ ಪೇಮೆಂಟ್ ಜಾಸ್ತಿ ಉಂಟಲ್ಲ, ಮಕ್ಕಳಿಗೆ ಸಹಾಯ ಆಗ್ತದೆ
2: ಅಷ್ಟೇ. ನಿಮಗೆ ಈ ಕಸ ಹಿಕ್ಕುವುದು ಯಾವ ಏರಿಯಕ್ಕೆ ಹೋಗ್ತೀರಿ ದಿನ?
3: ನಮ್ಮದು ಯಕ್ಕೂರು ಮತ್ತೆ ಕೃಷ್ಣನಗರ ಎಲ್ಲ ಏರಿಯಾ ಉಂಟು ತುಂಬ.
2: ಈಗ ಕಸ ಅನ್ನುವಾಗ ತುಂಬ ಅದು ಕೆಲವು ಕಡೆ ಕಸ ಒಂದು ಅಸಹ್ಯವಾಗಿರುತ್ತೆ, ಅಂದರೆ ತುಂಬ ವಾಸನೆ ಇರುತ್ತೆ, ತುಂಬ ಜೀವಕ್ಕೆ ಕೂಡ ಹಾನಿ ಮಾಡುವಂಥದ್ದು. ಆ ಥರ ಒಂದು ಕೆಲವರಿಗಂತೂ ಕಸದ ವಾಸನೆ ಕೇಳಿ ವಾಕರಿಕೆಲ್ಲ ಬರುತ್ತೆ. ನಿಮಗೆ ನಂತರ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ?
3: ಆ ಥರ ಏನಿಲ್ಲ ಸರ್, ಈಗೆಲ್ಲ ಜನರು ಒಳ್ಳೆ ಇದರಿಂದ ಮಾಡ್ತಾ ಇದ್ದಾರೆ. ಸಪ್ರೇಟ್ ಆಗಿ ಒಣ ಕಸ ಮತ್ತು ಹಸಿ ಕಸ ಸಪ್ರೇಟ್ ಆಗಿ ಕೊಡ್ತಾ ಇದ್ದಾರೆ. ಹಾಗೇನಿಲ್ಲ, ಒಂದು ಡಸ್ಟ್ಬಿನಲ್ಲಿ ಸ್ವಲ್ಪ ಗಲೀಜ್ ಆಗ್ತದೆ ಅಂದರೆ ನಾವೆಲ್ಲ ಇದು ಮಾಡ್ತದಲ್ಲ, ನಾವೆಲ್ಲ ಕೊಟ್ಟಿದ್ದಾರೆ ಅದರ ವ್ಯವಸ್ಥೆ, ಗ್ಲೌಸ್ ಎಲ್ಲ ಕೊಟ್ಟಿದ್ದಾರೆ, ನಾವೆಲ್ಲ ಯೂಸ್ ಮಾಡ್ತೀವಿ.
2: ಈ ಕೆಲಸದಲ್ಲಿ ನಿಮ್ಮ ಫ್ಯಾಮಿಲಿ ಎಲ್ಲ ನೋಡಬೇಕು, ಯಾರೆಲ್ಲ ಇದ್ದಾರೆ, ಹೇಗೆ ನಡೀತಾ ಇದೆ ನಿಮ್ಮ ಮನೆ?
3: ಮಕ್ಕಳಿದ್ದಾರೆ ಇಬ್ರು, ಗಂಡ ಇದ್ದಾರೆ, ಅವ್ರು ಶಾಲೆಗೆ ಹೋಗ್ತಾರೆ, ನಮ್ಗೆ ಏನು ತೊಂದರೆ ಇಲ್ಲ, ಒಳ್ಳೆ ಭೇಟಿ ನಡೀತದೆ.
2: ಈ ಕೆಲಸ ನಿಮ್ಗೆ ಇಷ್ಟ ಆಗಿದೆ?
3: ಇಷ್ಟ ಆಗಿದೆ ಸರ್, ಇಷ್ಟ ಆಗಿದೆ.
2: ಒಂಥರ ಕಸ ಇಕ್ಕೋರು ಅಂದ್ರೆ ಕೆಲವರು ಸಮಾಜದಲ್ಲಿ ಸ್ವಲ್ಪ ಕೀಳಾಗಿ ಕಾಣುವುದು ಅಂತೇಳಿ, ನಿಮ್ಗೆ ಅಂತ ಏನಾದ್ರು ಅನುಭವ ಆಗಿದೆ?
3: ನಮ್ಗೆ ಏನ ಆತರ ಇದಿಲ್ಲ, ಎಲ್ಲರೂ ಒಳ್ಳೆ ರೀತಿಯಿಂದ ಪಬ್ಲಿಕ್ ಎಲ್ಲ ಒಳ್ಳೆ ಇದ್ದಾರೆ, ಕೆಲವು ಒಬ್ಬೊಬ್ಬರು ಇರ್ತಾರೆ, ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ.
2: ಈ ಕಸ ಅನ್ನುವಾಗ ಕೆಲವು ಸತಿ ಈಗ ಹಳತು ಕಬ್ಬಿನ ಇಲ್ಲ ವಸ್ತುಗಳು ಇರ್ತವೆ, ಅದೆಲ್ಲ ನಿಮಗೆ ಕೈಗೆ ತಾಗಿ ಏನಾದ್ರೂ ತೊಂದರೆ ಆಗಿದೆ?
3: ಅದೇನಿಲ್ಲ, ಎಸ್ ಕಾರ್ಡ್ ಕೊಟ್ಟಿದ್ದಾರೆ, ಏನಾದ್ರೂ ಆದರೆ ನಾವು ಆಸ್ಪತ್ರೆಗೆ ಹೋಗ್ತೇವೆ. ಮತ್ತೆ ಏನು ತೊಂದರೆ ಇಲ್ಲ, ಅಮ್ಮ ಕೊಟ್ಟಿದ್ದಾರೆ, ಎಸ್ ಕಾರ್ಡ್ ಕೊಟ್ಟಿದ್ದಾರೆ, ನಾವು ಆಸ್ಪತ್ರೆಗೆ ಹೋಗ್ತೇವೆ. ಆ ಥರ ನಾವಷ್ಟು ಇದು ಮಾಡ್ಕೋದಿಲ್ಲ, ಒಂದೊಂದು ಸಲ ಆಗ್ತದೆ, ಆಗಲ್ಲ ಅಂತಲ್ಲ ಆಗ್ತದೆ, ನಾವು ಅದಕ್ಕೆ ವ್ಯವಸ್ಥೆ ಉಂಟು.
2: ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಆ ಮಕ್ಕಳನ್ನು ಇದೇ ಕೆಲಸಕ್ಕೆ ಕಳಿಸಬೇಕಂತಿದ್ರೆ?
3: ಇಷ್ಟ ಇಲ್ಲ ಸರ್, ಅವ್ರನ್ನ ಡಾಕ್ಟರ್ ಏನೋ ಒಂದು ದೊಡ್ಡ ಕೆಲಸಕ್ಕೆ ಹೋಗ್ಬೇಕಂತ ಆಸೆ ಇದೆ, ಅವ್ರ ದೋಷ ಆಗಿದೆ ನೋಡಬೇಕು.
2: ಇನ್ನು ಕೂಡ ಇದೇ ಕೆಲಸದಲ್ಲಿ ಮುಂದುವರಿಬೇಕಲ್ಲ ಅಥವಾ ಬೇರೆ ಕೆಲಸ ಮಾಡಬೇಕು ಅಂತ ಇದೆ?
3: ನೋಡ್ಬೇಕು ಸರ್, ನಂಗೆ ಇದೇ ಕೆಲಸ ಒಂದು ರೀತಿ ಒಳ್ಳೆದಿದೆ ನೋಡ್ಬೇಕು, ಮಕ್ಕಳು ಒಂದು ಸ್ವಲ್ಪ ಇದಾದ್ರೆ ಮಾಡಿದ್ರೆ ಮಾಡೋದು, ಇಲ್ಲ ಅಂದ್ರೆ ನೋಡಿಲ್ವಾ.
2: ಎಲ್ಲ ಕಡೆ ನಾವು ಕಾಣ್ತೇವೆ ಸ್ವಚ್ಛ ಭಾರತ, ಸ್ವಚ್ಛ ಭಾರತ ಅಂತ. ನೀವು ಒಂದು ಸ್ವಚ್ಛ ಭಾರತಕ್ಕಾಗಿ ಒಂದು ನಿಮ್ಮ ಅಳಿಯ ಸೇವೆ ಮಾಡ್ತಾ ಇದ್ದೀರಾ, ಹೇಗೆ ಸರ್ ಸ್ವಚ್ಛ ಭಾರತದ ಈ ಕಾರ್ಯದಲ್ಲಿ ನೀವು ಒಂದು ಕೈ ಗೊಳಿಸಿ?
3: ಸರ್ ಖುಷಿ ಆಗ್ತದೆ, ನಾವು ಸಹ ಇದರಲ್ಲಿ ಇದು ಆಗಿದ್ದಕ್ಕೆ ನಿಜವಾಗ್ಲೂ ಖುಷಿ ಆಗ್ತದೆ, ನಾವು ದೇಶದ ಇದು ಮಾಡ್ತಾ ಇದ್ದೀವಿ ಅಂತ ಖುಷಿ ಆಗ್ತದೆ.
2: ಒಂದು ದೇಶದ ಸೇವೆ ಮಾಡ್ತೀವಿ ಅಂತ ಅನಿಸ್ತಾ ಇದೆ.

0: ಕೇಳುವರೆ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ನಾವು ಕಸ ಗುಡಿಸುವವರ ಬಗ್ಗೆ ಇವತ್ತಿನ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೇವೆ. ಮಂಗಳೂರು ಮಹಾನಗರ ಪಾಲಿಕೆಯ ಪರಿಸರ ಅಭಿಯಂತರರು ಆಗಿರುವ ಮಧು ಮನೋಹರ್ ಇವರು ನಮ್ಮ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ರು.
1: ಈಗ ಒಂದು ಕಸದ ಪ್ರಮಾಣ ಯಾವ ರೀತಿ ಏರಿಕೆ ಆಗ್ತಾ ಇದೆ ಮತ್ತೆ ಅದರ ನಿರ್ವಹಣೆಗಳು ಯಾವ ರೀತಿ ಆಗ್ತಾ ಇದೆ ಅಂತ ಹೇಳ್ತಾರೆ.
2: ನಾನು 2006ನೇ ಇಸ್ವಿಯಲ್ಲಿ ಬಂದಾಗ ಇಲ್ಲಿ 160-170 ಟನ್ ಕಸ ಬರ್ತಾ ಇತ್ತು.
1: ಸರಿ,
2: 160-170 ಟನ್ ಅಂತ ಹೇಳಿದ್ರೆ ಆಗ ನಮ್ಮ ಹತ್ರ ಇದ್ದಂಥದ್ದು 30-40 ಟ್ರಕ್ಗಳು ಎರಡೆರಡು ಟ್ರಿಪ್ ಮಾಡ್ತಾ ಇತ್ತು. ಈಗ ಅದೇ ಪ್ರಮಾಣದಲ್ಲಿ ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗ್ತಾ ಬರ್ತಾ ಇದೆ. ಈಗ 320 ಟನ್ ನಮ್ಮ ಮಂಗಳೂರು ನಗರ ವ್ಯಾಪ್ತಿಯಿಂದ ಬರ್ತಾ ಇದೆ, ಹಾಗೆ ಚಿಕ್ಕ ಪುಟ್ಟ ಗ್ರಾಮ ಪಂಚಾಯತಿಗಳಿಂದ ನಮ್ಮ ಡಮ್ ಸೈಟಿಗೆ ಸಹ ಬರ್ತಾ ಇದೆ. ಇದರಿಂದ ಒಟ್ಟು ಹೇಳಿದ್ರೆ 340-350 ಟನ್ ತನಕ ನಮ್ಮ ಮಂಗಳೂರು ನಗರ ವ್ಯಾಪ್ತಿಯಿಂದ ಕಸ ದಿನನಿತ್ಯ ಬರ್ತಾ ಇದೆ. ಸಂಸ್ಕರಣೆ ಮತ್ತು ವಿಲೇವಾರಿಗೆ ಹೇಳೋದಾದ್ರೆ ಮಹಾನಗರ ಪಾಲಿಕೆ ಯೋಜನೆ ರೂಪಿಸಿರುವಂಥದ್ದು 2004ರಲ್ಲಿ ಯೋಜನೆ ರೂಪಿಸಿ ADP ಯೋಜನೆಯಲ್ಲಿ ಯೋಜನೆಯಲ್ಲಿ ನಾವು ಸಂಸ್ಕರಣ ಘಟಕವನ್ನು ನಿರ್ಮಾಣ ಮಾಡಿದ್ವಿ. ಆಗ ನಿರ್ಮಾಣ ಮಾಡುವಾಗ ನಾವು ವಿಂಗಡಿಸಿದ ತ್ಯಾಜ್ಯಕ್ಕೆ ಸಂಸ್ಕರಣ ಘಟಕವನ್ನು ನಿರ್ಮಿಸಿದ್ವಿ. ವಿಂಗಡಿಸಿದ ತ್ಯಾಜ್ಯ ಅಂದರೆ ಹಸಿ ಕಸ ಬೇರೆ, ಒಣ ಕಸ ಬೇರೆ. ಇದು ಮುಖ್ಯವಾದಂಥದ್ದು. ಈ ಹಸಿ ಕಸದಲ್ಲಿ ಬರುವಂಥ ಎಲ್ಲ ಕಸವನ್ನು ಮನೆ ಮನೆಗಳಿಂದ ವಿಂಗಡಣೆ ಮಾಡಿದರೆ ನಮಗೆ ಇರುವಂಥ ಸಂಸ್ಕರಣ ಘಟಕಕ್ಕೆ ಇಡೀ ನಗರಕ್ಕೆ ಸಾಕು. ಯಾವಾಗ ವಿಂಗಡಣೆಯಾಗಿ ಬರಲಿಲ್ಲ ಅಂತ ಹೇಳಿದ್ರೆ ಆಗ ಇದರಂಥದ್ದು 2-3 ದಿವಸ ನಮಗೆ ಸಾಲಲ್ಲ. ಯಾಕೆಂತ ಹೇಳಿದ್ರೆ ಆಗ ಮಾಡುವಾಗ 120 160 ಟನ್ನಷ್ಟು ಕಸ ಸಂಸ್ಕರಣೆ ಮಾಡಲಿಕ್ಕೆ ಯೋಜನೆಯನ್ನು ರೂಪಿಸಿದ್ರು. ಅದು ಮುಂದಿನ 10 ವರ್ಷದಿಂದ 15 ವರ್ಷದವರೆಗೆ ಉಪಯೋಗಿಸಬಹುದು ಅಂತ. ಈಗಾಗಲೇ 12 ವರ್ಷ ಕಳೆದಿದೆ, ಅದು ನಮ್ಮ ಸಂಸ್ಕರಣ ಘಟಕ, ಅದು ಸಹ ನಿರ್ವಹಣೆ ಆಗ್ತಾ ಇದೆ. ಆದರೆ ಸಂಪೂರ್ಣ 100% ಆಗ್ತಾ ಇಲ್ಲ, ಶೇಕಡ 65 ಶೇಕಡಷ್ಟು ಸಂಸ್ಕರಣೆ ಆಗ್ತಾ ಇದೆ. ಈ ಸಂಸ್ಕರಣೆ ಇದರಲ್ಲೂ ಸಹ ಗುಣಮಟ್ಟ ತುಂಬ ಮುಖ್ಯ. ಅದರಲ್ಲೇನು ಹೇಳಿದ್ರೆ ಈ ತ್ಯಾಜ್ಯ ಬರುವಂಥ ತ್ಯಾಜ್ಯ ವಿಂಗಡಣೆ ಆಗಿಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಪ್ಲಾಸ್ಟಿಕ್ ಆಗ್ಬೋದು, ಗ್ಲಾಸ್ ಆಗ್ಬೋದು, ಮೆಟಲ್ ಆಗ್ಬೋದು, ಎಲೆಕ್ಟ್ರಾನಿಕ್ ಐಟಮ್ಸ್ ಆಗ್ಬೋದು ಅಥವಾ ಬಯೋಮೆಡಿಕಲ್ ವೇಸ್ಟ್ ಆಗ್ಬೋದು, ಇಂಥದ್ದೆಲ್ಲ ಒಂದೇ ಕಸದಲ್ಲಿ ಸೇರ್ಕೊಂಡು ಬರೋದ್ರಿಂದ ನಮಗೆ ಅಲ್ಲಿ ವಿಂಗಡಣೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಇದರಿಂದ ಸಂಸ್ಕರಣೆ ಮಾಡಲಿಕ್ಕೆ ಸಹ ತುಂಬ ಕಷ್ಟ ಆಗ್ತದೆ. ದಿನನಿತ್ಯ ಬರುವಂಥದ್ದು ಅಂದರೆ ಈ ಘನತ್ಯಾಜ್ಯ ವಿಲೇವಾರಿಯನ್ನು ಮನೆ ಮನೆಯಿಂದ ಕೊಂಡೋಗಿಲ್ಲ ಅಂತ ಒಂದು, ರಸ್ತೆ ಬದಿಯಲ್ಲಿ ತ್ಯಾಜ್ಯವನ್ನು ಬಿಸಾಡ್ತಾ ಇದ್ದಾರೆ ಅಂತ ಎರಡನೇದು. ಈ ರಸ್ತೆ ಬದಿಯಲ್ಲಿ ಕಸಗೊಳಿಸುವಂಥ ವ್ಯವಸ್ಥೆ ಆಗಿಲ್ಲ ಅಥವಾ ಸ್ಟ್ಯಾಂಡ್ ಸ್ವಚ್ಛಗೊಳಿಸಿಲ್ಲ ಅಥವಾ ಪಬ್ಲಿಕ್ ಟಾಯ್ಲೆಟ್ಗಳು ಸ್ವಚ್ಛಗೊಳಿಸಲಿಲ್ಲ. ಹೀಗೆ ವಿಧ ವಿಧವಾದ ರಸ್ತೆ ಬದಿಯಲ್ಲಿ ಪ್ರಾಣಿಗಳು ಸತ್ತಿದೆ. ಇದನ್ನು 60 ವಾರ್ಡ್ ಇದೆ. ಈ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಿಗಳು ತುಂಬ ಲಿಮಿಟೆಡ್ ಆಗಿದೆ, ಕಮ್ಮಿ ಇದ್ದಾರೆ. ಈಗ ಹೆಲ್ತ್ ಇನ್ಸ್ಪೆಕ್ಟರ್ ಆಗ್ಬೋದು ಅಥವಾ ಎನ್ವೈರ್ಮೆಂಟ್ ಇಂಜಿನಿಯರ್ಸ್ ಆಗ್ಬೋದು, ಎಲ್ಲ ಸರ್ ಆಗ್ಬೋದು. ಈಗ ದಿನಕ್ಕೆ ಒಂದು 2 ವಾರ್ಡ್ ವಿಸಿಟ್ ಮಾಡಿ ಅವರ ಕಚೇರಿ ಕೆಲಸವನ್ನು ಮಾಡ್ಬೋದು, ಆದರೆ ಸಂಪೂರ್ಣ 60 ವಾರ್ಡ್ ವಿಸಿಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಈ ನಿಟ್ಟಿನಲ್ಲಿ ನಾವೇನು ಮಾಡಿದ್ರೆ ಒಂದು ಸ್ವಚ್ಛತಾ ಆಪ್, ಇದು ಭಾರತಾದ್ಯಂತ ಈ ಸ್ವಚ್ಛತಾ ಆಪ್ ಉಪಯೋಗಿಸ್ತಾ ಇದ್ದಾರೆ. ಇದನ್ನು ಮಂಗಳೂರು ದಿವಸ ನಾವು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಕಳೆದ ವರ್ಷ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದರಿಂದ ಬಳಕೆ ಪ್ರಮಾಣ ನಾಗರಿಕರಲ್ಲಿ ಹೆಚ್ಚಾಗಿಲ್ಲ. ಆದರೆ ಇದನ್ನು ಹೆಚ್ಚಿಸಬೇಕು ಅಂತ ಹೇಳಿಕೊಂಡು ನಾವು ಪ್ರತಿ ಒಂದು ಅಡ್ವರ್ಟೈಸ್ಮೆಂಟ್ ಆಗ್ಬೋದು, ರೇಡಿಯೋ ಮುಖಾಂತರ ಆಗ್ಬೋದು ಅಥವಾ ಪತ್ರಿಕೆ ಮುಖಾಂತರ ಆಗ್ಬೋದು ಪ್ರಚಾರಪಡಿಸ್ತಾ ಇದ್ದಾರೆ. ಆದರೆ ಈ ಜನರು ಈ ಆಪ್ನ ಈಗ ಸ್ಮಾರ್ಟ್ ಫೋನ್ ಎಲ್ಲರೂ ಸಹ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾರೆ. ಸ್ಮಾರ್ಟ್ ಫೋನಲ್ಲಿ ಒಂದು ಈಸಿ ಮತ್ತು ಅವರಿಗೆ ಕಂಪ್ಲೇಂಟ್ ಅನ್ನು ಕೊಡುವಂಥದ್ದು ತುಂಬ ಸುಲಭ ಉಪಾಯದಲ್ಲಿ ಈ ಆಪ್. ಆಪನ್ನು ಜಸ್ಟ್ ಡೌನ್ಲೋಡ್ ಮಾಡಿ ಅವರು ಅಡ್ರೆಸ್ ಹಾಕಿಬಿಟ್ರೆ ಅದು ನೆಕ್ಸ್ಟ್ ಅದರಲ್ಲಿ ಬರುವಂಥದ್ದು ಆಪಲ್ಲಿ ಜಸ್ಟ್ ಒಂದು ಫೋಟೋ ಕ್ಲಿಕ್ ಮಾಡಿ ಆ ಲೊಕೇಶನ್ ಹಾಕಿಬಿಟ್ರೆ ಅವರಿಗೆ ಬೇಕಾಗಿರುವಂಥ ಮೊಬೈಲ್ ನಂಬರ್ ಆಗ್ಬೋದು, ಜಿಪಿಎಸ್ ಲೊಕೇಶನ್ ಆಗ್ಬೋದು, ಅದು ಆಟೋಮೆಟಿಕಲಿ ತೊಗೊಂಡ್ಬಿಡ್ತದೆ. ಅದರಿಂದ ನಮಗೆ ಈಸಿಲಿ ಟ್ರೇಸ್ ಮಾಡ್ಬೋದು ಎಲ್ಲಿ ಕಂಪ್ಲೇಂಟ್ ಯಾವುದು ಅಂತೇಳಿ. ಅದನ್ನು ನಾವು ಇಮಿಡಿಯೇಟ್ ಆಗಿ ನಮ್ಮ ಕನ್ಸರ್ನ್ ಹೆಲ್ತ್ ಇನ್ಸ್ಪೆಕ್ಟರ್ ಆಗ್ಬೋದು, ಸೂಪರ್ವೈಸರ್ ಆಗ್ಬೋದು ಅಥವಾ ಎನ್ವೈರ್ಮೆಂಟ್ ಇಂಜಿನಿಯರ್ ಆಗ್ಬೋದು, ಯಾರಿಗಾದರೂ ಅದನ್ನು ಕಳಿಸಲಿಕ್ಕೆ ಈಸಿ ಆಗ್ತದೆ.
0: ಮಂಗಳೂರು ಮಹಾನಗರ ಪಾಲಿಕೆಯ ಪರಿಸರ ಅಭಿಯಂತರರು ಆಗಿರುವ ಮಧು ಮನೋಹರ್ ಇವರ ಮಾತುಗಳನ್ನು ಕೇಳ್ತಾ ಇದ್ದೀವಿ. ಇವರ ಮಾತು ಮುಂದುವರಿಯುತ್ತೆ, ಅದಕ್ಕಿಂತ ಮುಂಚೆ ನಾವು ಪೌರ ಕಾರ್ಮಿಕರ ಮಾತಿಗೆ ಕಿವಿಗೊಳ್ಳ. ನಾವಿವತ್ತು ಜಪ್ಪು ಮಾರ್ಕೆಟ್ನ ವಾರ್ಡ್ನಲ್ಲಿದ್ದೇವೆ. ಇಲ್ಲಿ ಅನೇಕ ಕಾರ್ಮಿಕರು ನಮಗೆ ಇಲ್ಲಿ ಮಾತಾಡಲಿಕ್ಕೆ ಸಿಕ್ಕಿದರೆ. ಅವರ ಮಾತುಗಳನ್ನು ಕೇಳೋಣ. ಮೇಡಮ್ ನಮಸ್ತೆ.
3: ನಮಸ್ಕಾರ. ನಮ್ಮ ಹೆಸರು ಅನ್ನಕ್ಕ. ಇಲ್ಲಿ ಮಂಗಳೂರಿಂದ ಪನಂಬರಿಂದ.
4: ಹಾಂ,
3: 3 ವರ್ಷ ಆಯ್ತು. ನಮಸ್ಕಾರ. ನಮಗೇನಿಲ್ಲ, ಪರವಾಗಿ ಅನಿಸ್ತೈತೆ. ಏನು ಚೆನ್ನಾಗಿ ಅನಿಸ್ತೈತೆ ಅಷ್ಟೇ. ಅದು ಎಂತ ಮಾಡ್ಬೇಕಂತ ಗೊತ್ತಿಲ್ಲ. ಗಂಟೆಗೆ 5 ಗಂಟೆ ಕೇಳ್ತೀವಿ. ಹಾಂ, 6 ಗಂಟೆ ಹೊರಡ್ತೀವಿ. ಮತ್ತೊಂದು 3:30-4 ಗಂಟೆ ಆಗ್ತೈತೆ ನಮ್ಮ ಕೆಲಸ ಮುಗಿದು. ಬಂದು ಬಸ್ಸಿಗೆಲ್ಲ ಹೋಗ್ತೀವಿ ಅಷ್ಟೇ. ಹಾಂ, ಖುಷಿ ಆಗ್ತೈತೆ. ಏನು ಅನಿಸ್ ನಾವು ಸರಿಪಲ್ಲ ಗುಡಿಸಿಯಕ್ಕೆ ಅನುಗುಣ ಇದ್ರ ಹತ್ರ ಅದೆಲ್ಲ ಹೋಗ್ತೀವಿ. ಪಡೀಲು ನಾಗೂರು ಮಾತಾಡ್ತಾರಲ್ಲ ಚೆನ್ನಾಗಿ. ಏನು ಚಾಕು ಅಂದ್ರೆ ಅವ್ನು ತಿಂದ್ರೆ ಹಾಗೆಲ್ಲ ಮಾತಾಡ್ತಾರ. ಆಯ್ತಕ್ಕ ಅಂತ ಹೇಳ್ತೀವಿ.
4: ಕಸಗುಳಿಸುವ ಅಂತ ಹೇಳುವಾಗ ಅವರನ್ನು ಬೇರೆ ದೃಷ್ಟಿಯಲ್ಲಿ ನೋಡುವ ತುಂಬ ಬಂದಿದ್ದಾರೆ, ಗೌರವದಿಂದ ಕಾಣುವರಿದ್ದಾರೆ.
3: ಅದು ನೋಡಿ ಮಾತ್ರ ಒಬ್ಬರು ಕೆಲವೊಬ್ಬರು ಇದು ಮಾಡೋದಿಲ್ಲ. ಕೆಲವೊಬ್ಬರೆಲ್ಲ ಖುಷಿಯಿಂದ ಏನಾದ್ರೂ ಮನೆಯಲ್ಲಿ ತಿಂದಿದ್ರೆ ತಿಂದು ಕೊಡ್ತಾರೆ, ಹಾಗೆಲ್ಲ ಮಾಡಿ ಬನ್ನಿ ಕೂತ್ಕೊಳ್ಳಿ ಕಷ್ಟ ಆಗ್ತೈತೆ ಹಾಗೆಲ್ಲ ಹೇಳ್ತಾರೆ. ಹೌದಕ್ಕ ಅನ್ನೋದು ನಾವು ಸೀದಾ ಸ್ವಲ್ಪ ನಿಂತು ಮಾತಾಡಿ ಹೋಗಿ ಜಾಸ್ತಿ ಮಾತಾಡಲಿಕ್ಕೆ ಟೈಮ್ ಇರೋದಿಲ್ಲ.

0: ಇವತ್ತು ಹೋಗ್ಬೇಕಲ್ಲ ಮುಂದೆ ಮಾಡ್ಬೇಕಲ್ಲ ನಮ್ದು ಒಂದು ಹೆಮ್ಮೆ ಅಷ್ಟೇ.
1: ಮನೆಯಲ್ಲಿ
0: ಗಂಡ ಮಕ್ಕಳೆಲ್ಲ ಫ್ಯಾಮಿಲಿ ಮಕ್ಕಳು ಹೋಗ್ತಾರೆ ಕಂಪನಿ ಮೀನು ಕಾರ್ಯ ಸಾಲಿಗೆ ಹೋಗ್ತಾ ಇದ್ದಾರೆ.
1: ಮಕ್ಕಳನ್ನ ಏನು ಓದಿಸ್ಬೇಕಂತಿದ್ದೀರಾ?
0: ಅದೇ ನಮ್ಮ ಮಕ್ಕಳನ್ನ ಏನು ಓದಿಸ್ಬೇಕಂದ್ರೆ ಅದೇ ಕನ್ನಡ ಮೇಡಮ್ ಅದೆಲ್ಲ ನಾವು ಹೀಗೆ ನಾವು ಹೋಗ್ತಾ ಇದ್ದಾರೆ.
1: ಅಂತೂ ನಿಮಗೆ ನಿಮ್ಮ ಕೆಲಸದಲ್ಲಿ ತುಂಬಾ ಖುಷಿ ಇದೆ?
0: ತುಂಬಾ ಖುಷಿ ಆಗ್ತಾ ಉಂಟು.
1: ರೇಡಿಯೋ ಕೇಳ್ತೀರಾ ಮೇಡಮ್?
0: ಡೈಲಿ ಹೋಗ್ತೇವೆ. ಟಿವಿ ಎಲ್ಲ ನೋಡ್ತೇವೆ, ಸ್ವಲ್ಪ ಟೈಮ್ ಇರುವುದಿಲ್ಲ, ಕೆಲಸ ಮಾಡೋದು, ಮಕ್ಕಳ ಬಟ್ಟೆ ಎಲ್ಲ ಸ್ಕೂಲ್ ಬಟ್ಟೆ ಹೋಗುದು, ನಾವು ಮಲಗುವಾಗ ಒಂದು 10 ಗಂಟೆ ಆಗ್ತೈತಿ, ನಾವು ಜಾಸ್ತಿ ನೋಡಿದ್ರೆ ಮಕ್ಕಳೆಲ್ಲ ನೋಡ್ತಾರೆ, ಅಮ್ಮ ಇಂಥದೆಲ್ಲ ಬಂತು ಆಗೆಲ್ಲ ಹೇಳ್ತಾರೆ ಅಷ್ಟೇ.
1: ಓಕೆ, ಥ್ಯಾಂಕ್ ಯು ಮೇಡಮ್ ಮಾತಾಡಿದ್ದಕ್ಕೆ.
0: ಥ್ಯಾಂಕ್ ಯು ಸರ್.
1: ಸಾಕಷ್ಟು ಪೌರ ಕಾರ್ಮಿಕರು ಸೇರಿಕೊಂಡಿದ್ದಾರೆ, ಇಲ್ಲಿಬ್ಬರು ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಸಿಕ್ಕಿದ್ದಾರೆ, ಅವರ ಹೆಸರು ಕಿರಣ್ ಸರ್, ನಮಸ್ಕಾರ. ನಮಸ್ತೆ. ಇನ್ನೊಂದು
2: ಡೈನೊಂದು
1: ಒಳಪ ಇದ್ದಾರೆ
2: ಕಲರ್ ಕಾರ್ಡ್
1: ಕಲರ್ ಕಾರ್ಡ್ ಬನ್ನಿ. ಈ ಕಜು ಕ್ಲೀನ್ ಮಾಡ್ಕೊಂಡು ಈಗ ಕೆಲಸ ಎಷ್ಟು ಸಮಯ ತಿಂಚಿಲ್ಲ?
2: 2 ವರ್ಷ ತಿಂಚಿಲ್ಲ, 2 ವರ್ಷ ಬಂದಿಲ್ಲ. ಸ್ವಚ್ಛ ಬರುತ್ತೆ ಒಂದು ನಮಗೆ ಕೂಡ ಸ್ವಚ್ಛ ಆಗಿ ಕೊಡೋದು ಮತ್ತೆ ಜನಗಳ ಸಾರ್ವಜನಿಕರ ನಿನ್ನೆ ಮಾತನಲ್ಲ ಓಲ್ಲ ಕಜಾ ಇಟ್ಟಲ್ಲ ರೋಡ್ ಸೈಡ್ ದಕ್ಕರಲ್ಲಿ ಮುಖ ಇಟ್ಟಲ್ಲ 3 ವರ್ಷ ಜನ ಮಲ್ಪರಲ್ಲಿ ಪಬ್ಲಿಕ್ ಆಗಿ ಕಜಾ ಓಲ್ಲು ನಿತ್ಯ ಗಾಡಿ ಬರುತ್ತೆ ಅವರಲ್ಲಿ ಇಲ್ಲ ಒಂದು ರಸ ಬೇತ ಹಸಿರು ರಸ ಬೇತ ಬರ್ಬೋದು ಅಂತ ಹೆಂಗ್ ಮತ್ತೊಂದು

0: ಭಯ್ಯಾಗ ಮಧ್ಯೆ ಮಟ್ಟ ಬೇಲೆ ಒಂದು ಗೇಂಡು
1: ಬೇರೆ ಖುಷಿ ಉಂಟು ಬರೀ
0: ಬೇಲೆ ಖುಷಿ ನಾನು 2 ವರ್ಷ ಎಷ್ಟನೇ ಪರ್ಮನೆಂಟ್ ಆಗ್ತೀನಿ ಕೆಲವೊಂದು ಜನ ಬಾಕಿಲ್ಲ ಐತಂಜು ಅಂತ ಎಲ್ಲ ಗೌರ್ಮೆಂಟ್ ಸರ್ಕಾರ ಒಂದು ಎರಡು ಮತ್ತು ಬರೋದು ಕೆಲವೊಂದು ಇಚ್ಛೆ 42 ಜನ ಬಾಕಿಲ್ಲ
1: ಸಂತೋಷ ಪಡ್ತೀನಿ ಇಲ್ಲ ಜೀವನ
0: ಸರ್ ಸಾಲದ ಬಾರ ಕಡಿಮೆ ನಾನು ಇತ್ತ ಈ ಖರ್ಚುಗಳು ಜೋಕ್ ಎಜುಕೇಶನ್ ಕೂಡ ಯಾವುದಿಲ್ಲ 2 ಜನ ಜೋಕ್ಗಳು ತಂದಿರ
1: ಸರ್ ಕಲ್ಪಿಲ್ಲ ಜೋಕ್
0: ಅಟ್ಲೀಸ್ಟ್ ಅಕ್ಕ ಕಲ್ಪನೆ ಚಾಕ ಮನಸ್ಸಿಗೆ ಅಕ್ಕ ಕಲ್ಪನೆ ನೋಡ್ತಾರೆ ಎಣ್ಣೆ ಸ್ಟತ್ತೆ ಅಕ್ಕ ಕಲ್ಪನೆ ಇದು
1: ರೇಟ್ ಮತ್ತೆ ನೋಡಿ
0: ಓಕೆನಾ
1: ಓ ಇದು ಇಷ್ಟ ತಪ್ಪಿ
0: ಬರ್ತಾ ಚಾಟ್ ಬರ್ತಾ ಅಂದ್ರೆ ತಾಸದ ಬಿಟ್ಟು ಹೇಳಿ ಬಣ್ಣ ಅವ್ರು
1: ತಾಸದ ಬಿಟ್ಟು ಖಂಡಿತ 20 ನಿಮಗೆ ಗೋಸ್ಕರ

0: ಕೆಲವೇ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ನಾವು ಕಸ ಗುಡಿಸುವವರ ಬಗ್ಗೆ ಇವತ್ತಿನ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೇವೆ. ಮಂಗಳೂರು ಮಹಾನಗರ ಪಾಲಿಕೆಯ ಪರಿಸರ ಅಭಿಯಂತರರು ಆಗಿರುವ ಮಧು ಮನೋಹರ್ ಇವರು ನಮ್ಮ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದರು. ನಾಗರಿಕರು ಯಾವ ರೀತಿ ಇಲಾಖೆ ಜೊತೆಗೆ ಒಂದು ಸಂಪರ್ಕ ಇಟ್ಕೊಳ್ಬೇಕು ಮತ್ತು ಯಾವ ರೀತಿ ಅದನ್ನು ನಿಯಮಗಳನ್ನು ಪಾಲಿಸಿದ್ರೆ ಉತ್ತಮ ಅಂತ ಹೇಳ್ತೀವಿ.
1: ಗಣತ್ಯಾಜ್ಯ ವಿಲೇವಾರಿಗೆ ಯಾವುದೇ ನಿಯಮ ಅಂತ 2005 ಇರಲಿಲ್ಲ. ಅದಕ್ಕೆ ನಮ್ಮ ಕರ್ನಾಟಕ ಪೌರ ನಿಗಮಗಳ ಅಧಿನಿಯಮದಡಿಯಲ್ಲಿ ಒಂದೆರಡು ಆಕ್ಟಲ್ಲಿ ಮಾತ್ರ ಇತ್ತು. ಇದನ್ನು 1996 ರಲ್ಲಿ ನಮ್ಮ ಬೆಂಗಳೂರಿನವರಾದಂತಹ ಅಮಿತ್ರ ಪಟೇಲ್ ಅವರು ಒಂದು ರಿಟ್ ಪಿಟಿಷನ್ ಸುಪ್ರೀಂ ಕೋರ್ಟ್ಗೆ ಫೈಲ್ ಮಾಡಿದ್ರು. ಆಗ ಒಂದು ರಿಟ್ ಪಿಟಿಷನ್ ಆದಂತಹ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿದ್ರು 1996 ರಲ್ಲಿ. ಅವರು 2-3 ವರ್ಷ ತಗೊಂಡು ಈ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಹ್ಯಾಂಡ್ಲಿಂಗ್ ರೂಲ್ಸ್, ಈ ರೂಲ್ಸ್ ಅನ್ನು 1999 ರಲ್ಲಿ ಆಕ್ಟ್ ಅನ್ನು ತಂದರು. ತಂದ ನಂತರ 2019 ಇಸ್ವಿಯಲ್ಲಿ ಅದು ಚಾಲ್ತಿಗೆ ಬಂತು.
0: 2019
1: ಇಸ್ವಿಯಲ್ಲಿ ಭಾರತಾದ್ಯಂತ ಎಷ್ಟು ಮುನ್ಸಿಪಾಲಿಟಿಗಳಿದೆ, ಎಷ್ಟು ಕಾರ್ಪೊರೇಷನ್ಸ್ಗಳಿದೆ, ಎಷ್ಟು ನಗರಸಭೆ ಪಟ್ಟಣ ಪಂಚಾಯತ್ಗಳಿದೆ, ಎಲ್ಲರಿಗೂ ಲಾಗು ಆಗುವಂತಹ ಒಂದು ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಹ್ಯಾಂಡ್ಲಿಂಗ್ ರೂಲ್ಸ್ ಅನ್ನು ತಂದರು. ಈ ರೂಲ್ಸ್ ಪ್ರಕಾರ ಪ್ರತಿಯೊಂದು ನಗರಸಭೆಯಲ್ಲಿ ಸಂಸ್ಕರಣೆ ಹೇಗೆ ಮಾಡಬೇಕು, ವಿಲೇವಾರಿ ಹೇಗೆ ಮಾಡಬೇಕು ಮತ್ತೆ ಅದರ ನಿರ್ವಹಣೆ ಹೇಗೆ ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ರು. ಆದರೆ ಅದೇನಾಯಿತು, ಅದು ಬೇಸಿಕ್ ಆಗಿ ರೂಲ್ಸ್ ಅನ್ನು ಮಾಡಿದ್ರು. ಆದರೆ 2016 ಹದಿನಾರರಲ್ಲಿ ಕೇಂದ್ರ ಸರ್ಕಾರ ಹಾಗೂ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ ಇವರು ಅದನ್ನು ಮುಂಚೆ ನಗರಸಭೆ ಹಾಗೂ ನಗರ ಸ್ಥಳೀಯ ಸಂಸ್ಥೆ ಇದಕ್ಕೆ ಹೊಣೆಗಾರರನ್ನಾಗಿ ಮಾಡಿದ್ರು. ಆದರೆ ತ್ಯಾಜ್ಯ ಯಾರು ಉತ್ಪತ್ತಿ ಮಾಡ್ತಾರೆ ಅವರೇ ಇದಕ್ಕೆ ನೇರ ಹೊಣೆಗಾರರು ಅಂತೇಳಿ ಈಗ 2016 ರೂಲ್ಸ್ ಅಲ್ಲಿ ಹೇಳ್ತಾ ಇರೋದು. ಆದರೆ ನಗರ ಸ್ಥಳೀಯ ಸಂಸ್ಥೆಗಳಿಗೂ ಸಹ ಒಂದು ಹೊಣೆಗಾರಿಕೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಗರ ಸ್ಥಳೀಯ ಸಂಸ್ಥೆಯವರು ಅದನ್ನು ಕಲೆಕ್ಷನ್ ಮಾಡುವಂತಾಗಬಹುದು, ಸಂಸ್ಕರಣೆ ಮಾಡುವಂತಾಗಬಹುದು, ಟ್ರಾನ್ಸ್ಪೋರ್ಟೇಷನ್ ಮಾಡುವಂತಾಗಬಹುದು, ವಿಲೇವಾರಿ ಮಾಡುವಂತಾಗಬಹುದು. ಈ ಸಂಪೂರ್ಣ ಒಂದು ರೂಲ್ಸ್ ಅಲ್ಲಿ ಫ್ರೇಮ್ ಆಗಿದೆ. ಇದು ಪ್ರತಿಯೊಂದು ನಾಗರಿಕರಿಗೆ ತಲುಪಬೇಕು. ಈಗ ಹಿಂದೆ ನೋಡೋದಾದ್ರೆ ನಾವೀಗ ಅಮೆರಿಕಾ ಸಿಂಗಾಪುರ್ ಅಲ್ಲಿ ಎಲ್ಲ ಹೋಲಿಸೋದಾದ್ರೆ ಮಂಗಳೂರನ್ನು ಅಲ್ಲಿ ಎನ್ಫೋರ್ಸ್ಮೆಂಟ್ ಜಾಸ್ತಿ ಇದೆ, ಅಂದರೆ ಪೆನಾಲ್ಟಿಗಳಾಗ್ತಾರೆ. ಒಂದು ಕಸವನ್ನು ಬಿಸಾಡಿದ್ರೆ ಅದಕ್ಕೆ ಅಷ್ಟು ದಂಡಗಳಿದೆ. ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ದಂಡ ತುಂಬ ಕಮ್ಮಿ ಇದೆ. ಆದರೆ ಇದು ಸಹ ಮುಂದಿನ ಫ್ಯೂಚರ್ಗೆ ಬರ್ತದೆ. ಯಾಕೆಂತೇಳಿದ್ರೆ ಫಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡಬೇಕು ನಾವು. ಅಂದರೆ ಎಲ್ಲಿ ಕಸ ವಿಲೇವಾರಿ ಮಾಡುವಂಥದ್ದು, ಎಲ್ಲಿ ಹಾಕಬೇಕು, ಎಲ್ಲಿ ಯಾರು ತೊಗೊಂಡೋಗುವಂಥದ್ದು, ಅದು ವ್ಯವಸ್ಥೆ ಆದ ನಂತರ ನೆಕ್ಸ್ಟ್ ಅವರಿಗೆ ಬಿಸಾಡಬಾರ್ದು ಅಂತೇಳಿ ಮನವರಿಕೆ ಮಾಡಿಕೊಡಬೇಕು ಮತ್ತು ಬಿಸಾಡಿದ್ರೆ ಏನು ದಂಡ ಬರ್ತದೆ ಅಂತೇಳಿ ಅವರಿಗೆ ತಿಳಿಸಿಕೊಡಬೇಕು. ಇದನ್ನು ತಿಳಿಸಲಿಕ್ಕೆ ಈ ರೂಲ್ಸ್ ಅನ್ನು ತಂದಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ದಂಡ ಸಹ ಬರುವಂಥ ಚಾನ್ಸಸ್ ಇದೆ. ಇದು ನಗರಸಭೆ ಆಗಬಹುದು, ನಗರಪಾಲಿಕೆ ಆಗಬಹುದು, ಇದು ಮುಂದಿನ ದಿನಗಳಲ್ಲಿ ತರ್ತದೆ.
0: ಪ್ಲಾಸ್ಟಿಕ್ ವಿಷಯದ ಬಗ್ಗೆ ಸಾಕಷ್ಟು ವಿಷಯ ಪ್ರಸ್ತಾಪ ಆಗಿದೆ ಮಂಗಳೂರಿನಲ್ಲಿ.
1: ಈಗ ಪ್ಲಾಸ್ಟಿಕ್ ಉಪಯೋಗದ ಬಗ್ಗೆ ಹೇಳಿದ್ರೆ ಪ್ಲಾಸ್ಟಿಕ್ ಶೇಕಡ ನಮಗೆ ಬರುವಂಥ ಘನತ್ಯಾಜ್ಯದಲ್ಲಿ ಶೇಕಡ 6-7 ಅಂದರೆ ನಮಗೆ 300-320 ಟನ್ ಕಸ ಬರ್ತಾ ಇದೆ. ಅದರಲ್ಲಿ ಶೇಕಡ 6 ಅಂತ ಹೇಳಿದ್ರೆ 25 ಟನ್ ಅಷ್ಟು ಪ್ಲಾಸ್ಟಿಕ್ ವೇಸ್ಟ್ ನಮಗೆ ಬರ್ತಾ ಇದೆ. ದಿನಕ್ಕೆ 25 ಟನ್ ಪ್ಲಾಸ್ಟಿಕ್ ವೇಸ್ಟ್ ಬರ್ತದೆ. ಈ ಪ್ಲಾಸ್ಟಿಕ್ ವೇಸ್ಟ್ ಅನ್ನು ನಾವು ವಿಂಗಡಣೆ ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ಯಾಕೆಂತಂದ್ರೆ ಪ್ರತಿಯೊಂದು ಮನೆಗಳಲ್ಲಿ ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಹಾಕಿ ಅದನ್ನು ಕಟ್ಟಿಕೊಡ್ತಾರೆ. ಈಗ ಒಂದು 200,000 ಮನೆ ಮಂಗಳೂರಲ್ಲಿ ಇದೆ ಅಂತ ಹೇಳಿದ್ರೆ 200,000 ತೊಟ್ಟೆಗಳು ಬರ್ತದೆ. 200,000 ಪ್ಲಾಸ್ಟಿಕ್ ಕವರ್ಗಳನ್ನು ಬಿಡಿಸಲಿಕ್ಕೆ ನಮಗೆ ತುಂಬ ಕಷ್ಟ ಆಗ್ತದೆ. ಇದನ್ನು ಮನೆಗಳಲ್ಲಿ ವಿಂಗಡಣೆ ಮಾಡಿತರಬೇಕು. ಇದಕ್ಕೆ ಇದಕ್ಕೋಸ್ಕರ ನಮ್ಮ ರಾಜ್ಯ ಸರ್ಕಾರ ಕಳೆದ ವರ್ಷ March 11 ಪ್ಲಾಸ್ಟಿಕ್ ಅನ್ನು ಸಂಪೂರ್ಣವಾಗಿ ನಿಷೇಧವನ್ನು ಕೊಡಿಸ್ತು. ಇದನ್ನು ಜಾರಿ ತರಬೇಕು ಅಂತೇಳಿ ನಾವು ಮಹಾನಗರಪಾಲಿಕೆಯಿಂದ ವಿವಿಧ ಉದ್ದಿಮೆದಾರರಿಗೆ ಪ್ಲಾಸ್ಟಿಕ್ ಅಸೋಸಿಯೇಷನ್ಗಳಿಗೆ ಇಂಡಸ್ಟ್ರಿಗಳಿಗೆ ಭೇಟಿ ನೀಡಿ ರೈಡ್ ಅನ್ನು ಸಹ ಮಾಡಿದ್ದಾರೆ. ರೈಡ್ ಮಾಡಿ ಅದನ್ನು ಸೀಸ್ ಮಾಡಿ ಅವರ ಲೈಸೆನ್ಸ್ ಅನ್ನು ಕ್ಯಾನ್ಸಲ್ ಮಾಡುವ ಮಟ್ಟ ತನಕ ಹೋಗಿದ್ದಾರೆ. ಆದರೆ ಪ್ಲಾಸ್ಟಿಕ್ ಉಪಯೋಗದ ಬಗ್ಗೆ ಇಲ್ಲಿ ಮಂಗಳೂರು ವ್ಯಾಪ್ತಿಯಲ್ಲಿ ನಾವು ಹೇಳಿದ್ರೆ 1% ಮಾತ್ರ ಕಮ್ಮಿ ಆಗಿರುವಂಥದ್ದು, ಜಾಸ್ತಿ ಆಗಿಲ್ಲ. ಆದರೆ ಉಪಯೋಗ ಇನ್ನೂ ಸಹ ಇದೆ. ಅದನ್ನು ಸಂಪೂರ್ಣವಾಗಿ ಜನರು ತಿಳ್ಕೊಳ್ಬೇಕು. ಅದನ್ನು ಪ್ಲಾಸ್ಟಿಕ್ ಅನ್ನು ಮರುಬಳಕೆ ಮಾಡೋದಾದ್ರೆ ಯಾವ ರೀತಿ ಕಸವನ್ನು ಹಾಕದೆ ಸಪರೇಟ್ ಆಗಿಟ್ಟು ಅದನ್ನು ಡ್ರೈ ವೇಸ್ಟ್ ಅಂತ ಹೇಳಿ ಸಪರೇಟ್ ಕೊಡೋದು ಉತ್ತಮ. ಇಲ್ಲದೆ ನಮಗೆ ಅದು ನೆಲವನ್ನು ಭರ್ತಿ ಮಾಡಿ ಹಾಕ್ತಾ ಹೋದರೆ ಅದು ಯಾವಾಗ ತುಂಬ ತೆಲಿಕಾಗುತ್ತದೆ. ಅದಕ್ಕೋಸ್ಕರ ಪ್ಲಾಸ್ಟಿಕ್ ಅನ್ನು ನಿಲ್ಲಿಸುವಂಥದ್ದು, ಬಳಕೆಯನ್ನು ಕಮ್ಮಿ ಮಾಡಿ ಮತ್ತೆ ಬಟ್ಟೆ ಚೀಲ ಇದನ್ನು ಉಪಯೋಗಿಸುವಂತ ಹೆಚ್ಚು ಮಾಡಬೇಕಂತ ಕೇಳ್ಕೊಳ್ತೇನೆ.
0: ಮಂಗಳೂರು ಮಹಾನಗರ ಪಾಲಿಕೆಯ ಪರಿಸರ ಅಭಿಯಂತರರು ಆಗಿರುವ ಮಧು ಮನೋಹರ್ ಇವರ ಮಾತುಗಳನ್ನು ಕೇಳ್ತಾ ಇದ್ದೀವಿ. ಇವರ ಮಾತು ಮುಂದುವರಿಯುತ್ತೆ. ಅದಕ್ಕೆ ಮುಂಚೆ

0: ಅಥವಾ ಹೋಗ ಕಾರ್ಮಿಕರು ಸಿಕ್ಕಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್ ಏನು ಸರ್,
1: ನನ್ನ ಸರ್ ರಾಜ್ ಅಂತ. ನಮ್ಮ ಸಮಸ್ಯೆ ಏನಿಲ್ಲ, ಒಳ್ಳೆಯದು, ಒಳ್ಳೆ ಕೆಲಸ, ಏನಾದರೂ ತೊಂದರೆ ಇಲ್ಲ. ಆದರೆ ನಮಗೆ ಸರಿಯಾಗಿ ಸವಲತ್ತು ಸಿಕ್ಕಿಲ್ಲ, ಮತ್ತೆ ನಮಗೆ ಪೌರ ಕಾರ್ಮಿಕರಾಗಿ 44 ಜನ ಪರ ಕಾಯಂ ಆಗಿತ್ತು. ಅವರನ್ನು ಆದಷ್ಟು ಬೇಗ ಭರ್ತಿ ಮಾಡಬೇಕಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತೇವೆ.
0: ಸರ್, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ?
1: ಸರ್ ನಾನು 25 ವರ್ಷದಿಂದ ಕೆಲಸ ಮಾಡ್ತಿದ್ದೆ.
0: ನಿಮಗೆ ಹಾರ್ಡ್ ಅಂತ ಕಷ್ಟದ ಕೆಲಸ ಅಂದರೆ ಯಾವುದು?
1: ಕಷ್ಟ ಇದರಲ್ಲಿ ಏನಿಲ್ಲ, ಎಲ್ಲ ಒಂದು ತೊಂದರೆ ಇಲ್ಲ, ಕಷ್ಟ ಅಂತ ಏನಿಲ್ಲ. ಸರ್, ನಿಮಗೆ ಸವಲತ್ತು ಕರೆಕ್ಟಾಗಿ ಸಿಕ್ಕೋದಿಲ್ಲ ಅಷ್ಟೇ, ಮತ್ತೆ ನಮಗೆ 44 ಜನ ಕಾಯಂ ಮಾಡಬೇಕೆಂದು ಸರ್ಕಾರದಿಂದ ನಾವು ಕೇಳ್ಕೊಳ್ತಿದ್ದೆ.
0: ಯಾರು ಹೇಳಿದ್ರು ಮನೆಯಲ್ಲಿ ಹೇಗೆ ನಡೀತಾ ಇದೆ? ಸಂಬಳ ಎಲ್ಲ ಸರಿ?
1: ಎಲ್ಲ ಕರೆಕ್ಟಾಗಿ ಸಿಗ್ತಾ ಇದೆ, ತೊಂದರೆ ಇಲ್ಲ. ಮನೆಯಲ್ಲಿ ಮಕ್ಕಳು ಮತ್ತೆ ಅಣ್ಣ ಎಲ್ಲ ಇದ್ದಾರೆ, ತೊಂದರೆ ಇಲ್ಲ.
0: ಮನೆಯವರಿಗೆ ನೀವು ಈ ಕೆಲಸ ಮಾಡೋದಂತ ಬೇಸರ ಇದೆ?
1: ಇಲ್ಲ, ನಾವು ಹುಟ್ಟುವಾಗ ಸಾಲಿಗಂತೂ ಮೊದಲು ಸೇರಿದ್ದಕ್ಕೆ. ಇದರಿಂದ ನಿಮಗೆ ಜೀವನ ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಒಳ್ಳೆ ಕೆಲಸ. ನಾವು 7 ಗಂಟೆಯಿಂದ ಬರ್ತೇವೆ, 8 ಗಂಟೆಗೆ ಕೆಲಸ ಮಾಡ್ತೇವೆ, 12-1 ಗಂಟೆ ತನಕ ಕೆಲಸ ಮಾಡ್ತೇವೆ. ನಮಗೆ ಯಾವ್ದು ಆಪರೇಟರ್ಗಳಾಗಲಿ ಮತ್ತೆ ಇನ್ಸ್ಪೆಕ್ಟರ್ಗಳಾಗಲಿ ಮೆಸೇಜ್ ಯಾವುದು ತೊಂದರೆ ಇಲ್ಲ.
0: ಒಳ್ಳೆ ನಿಮಗೆ ಪೌರ ಕಾರ್ಮಿಕರ ಸಂಘ ಏನಂತರೂ ಇದೆ?
1: ಇದೆ ಪೌರ ಕಾರ್ಮಿಕ ಸಂಘನೇ ನಮ್ದು. ಇದು ನಿಮ್ಗೆ ಸವಲತ್ತು ಇಲ್ಲ
0: ಹೇಳ್ತೀರಿ, ಯಾಕೆ ಸಂಘದವ್ರು ಏನಾದರೂ ಅದ್ರ ಬಗ್ಗೆ
1: ಮಾಡ್ತಾರೆ? ನಮಗೆ ಬರಬೇಕಾದ ಹಣ ಎಲ್ಲ ಸರಿಯಾಗಿ ಆಪರೇಷನ್ ಸಿಕ್ಕುದಿಲ್ಲ, ಮತ್ತೆ ನಮಗೆ ವಸ್ತು ಸಹ ಸಿಕ್ಕುದಿಲ್ಲ ಸರಿಯಾಗಿ. ನಾವು ಎಷ್ಟು ಕೇಳಿದ್ರು ಅವರು ಕೊಡುವುದಿಲ್ಲ, ಯಾಕೆಂದ್ರೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಮಗೆ ಸ್ವಲ್ಪ ಬೇಸರ ಆಗ್ತದೆ. ಇಲ್ಲಾದ್ರೆ ಒಳ್ಳೆ ಆಪರೇಷನ್ ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ.
0: ಇವತ್ತು ಸಂದರ್ಭದಲ್ಲಿ ಕಾರ್ಯಕ್ರಮ ನಿಮ್ಮ ಜೊತೆ ನಾವು ರೇಡಿಯೋ ಸಾರಂಗ್ ಮಾತಾಡ್ತಾ ಇದ್ದೀವಿ, ಏನು ಹೇಳ್ತೀವಿ?
1: ಇವತ್ತು ಒಳ್ಳೆ ಕೆಲಸ. ನೀವು ನಮಗೆ ಒಂದು 44 ಜನಕ್ಕೆ ಒಂದು ಕಾಯ್ ಮಾಡಿದ್ರೆ ನಿಮ್ಮ ಪ್ರಯತ್ನದಿಂದ ಆಗುದಾದ್ರೆ ನಿಮಗೆ ಒಳ್ಳೆಯದು. ಯಾಕಂದ್ರೆ ನಮಗೆ ಆಗಿದೆ, 93 ಮಂದಿ ನಾವು ಸೇರಿದ್ದೇನೆ. ನಮಗೆ 64 ಮಂದಿ ಆಗಿದೆ, ಇನ್ನು 44 ಮಂದಿ ಇದ್ದಾರೆ. ಅವರಿಗೆ ಉದ್ಯೋಗ ಕಾಯ್ ಮಾಡಿದ್ರೆ ಅದು ಡಿ ಸಿ ಹತ್ರ ಉಂಟು ಅಂತ ಹೇಳ್ತಾರೆ. ಅವರೊಂದು ಆದಷ್ಟು ಬೇಗ ಸೈನ್ ಮಾಡಿ ನಮ್ಮ ಆಫೀಸ್ ಕಳಿಸಿದ್ರೆ ನಮಗೆ ಒಳ್ಳೆಯದು. ಯಾಕಂದ್ರೆ ನಾವು ಪರ್ಮೆಂಟ್ ಆಗುವಾಗ ಅವ್ರು ಕಷ್ಟಪಟ್ಟಿದ್ದಾರೆ, ಈಗ ಅವ್ರಿಗೆ ಆಗುವಾಗ ನಾವು ಕಷ್ಟಪಡಬೇಕಲ್ಲ. ಅದಕ್ಕೆ ಆದಷ್ಟು ಬೇಗ ಅದನ್ನು ಮಾಡಿದ್ರೆ ಸರ್ ಒಳ್ಳೆಯದಂತ ನಾವು ನಮ್ಮ ಅಭಿಪ್ರಾಯ.
0: ಸರ್, ಈ ಕೆಲಸದಲ್ಲಿ ನಿಮಗೆ ಆರೋಗ್ಯಕ್ಕೆ ಏನಾದರೂ ತೊಂದರೆ?
1: ನಮ್ಮ ತಂದೆ ಆರೋಗ್ಯಕ್ಕೆ ಏನಾದ್ರೆ ಅದು ಆಪರೇಷನ್ ಡಿಪಾರ್ಟ್ಮೆಂಟ್ ನೋಡ್ತಾರೆ ನಮ್ಮಲ್ಲಿ.
0: ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ,
1: ಏನು ತೊಂದರೆ.
0: ಅಂತೂ ಈ ಕೆಲಸದಲ್ಲಿ ನಿಮಗೆ ತೃಪ್ತಿ ಇದೆಯಾ?
1: ತೃಪ್ತಿ ಇದೆ, ತೃಪ್ತಿ ಇದೆ, ತೊಂದರೆ ಇಲ್ಲ.
0: ಅಂತ ನಾವು ಏನು ತೊಂದರೆ ಇಲ್ಲ.
1: ಥ್ಯಾಂಕ್ ಯು. ಯಾನ್ ಮೂಲ ತಮ್ಮ ಪುತ್ರದ
2: ಪುತ್ರ
1: ಯಾನ್ ಡ್ಯಾನ್ಸ್ ಸಿಂಗರ್ ಯಾನ್ ಸಿಂಗರ್ ಅಲ್ಲ ಯಾನ್ ಇದರ ಬಗ್ಗೆ 28 ಶೂಟ್ ಟೈಮ್ ವಿಳಾಸ ಮಾಡ್ಕೊಂತ ನಿಮಗೆ ಫಾರ್ಮೆಟ್ ನೋಡಿ 2017 ನವೆಂಬರ್ 28 ಒಂದು ದಿವಸ ಮೈದಾನ ಮೇಲೆಡು ಖುಷಿ ತೊಂದರೆ ಒಕ್ಕ ಪೂಜನ ಜೋಕ್ಲೆ ಮಲ್ಲಯ್ಯ ಆರ್ಟಿಸ್ಟ್ ಆ ನಮಗೆ ಡಿಗ್ರಿ ಮಾತಾಡಲು ಒಕ್ಕತಿ ಪಿ ಯು ಸಿ ಕೊಟ್ಟಿಗಳು ಬ್ಯಾಂಗ್ ಮೇಲೆ 94 ಕೊಟ್ಟಿದ್ದಾರೆ 23 ವರ್ಷ ಇರುವ ಇರುತ್ತೆ ಹೆಂಗ್ ಅವತ್ತ ಎರಡು ಫಾರ್ಮೆಟ್ ಇತ್ತು ಇತ್ತು ಮತ್ತೆ ಕೂಡ ಚೇಂಜ್ ಆಯ್ತು ನಾನು ಸಕ್ಕ ಮಾಡ್ಕೊಳ್ತೀನಿ ಹೆಚ್ಚು ಜನಕ್ಕೆ ನಿಮಗೆ ಗೊತ್ತು ಮಾಡ್ತೀರಾ ಹಾಂ ಹೊರಬಂಡೆ ಒಕ್ಕ ಗೊತ್ತಾಗ್ತು ಹಾಂ ಮೇಲೆ ಏನಾದರೂ ಶೋಪ್ ಅಂತ ಅಂತ ಎಲ್ಲ ನೆಚ್ಚು ನನಗೆ ಪಂಪ ಮನೆಗೆ ಬೇತೆ ಬೇತೆ ಕೊಡಿ ಪಾಂಡ ಇದೀಗಿಂದ ಬೇಕಾಗಿ ಅಂತ ತಿಂಗಳು ಮೂರು ಸರ್ತಿ ಇಂಟಿ ಬರ್ಪಾನೆ ಕೊನೆಗೆ ತಿರ್ಪೋ ಆಯ್ನ ಕ್ಲೀನ್ ಮತ್ತು ಬೇರೆ ಹಿಂಗ್ಲೇ ಇಲ್ಲದೆ ನಾವು ಮೀಲ್ ತಂದು ಕೊಂಜಿ ಏನು ಕ್ಲೀನ್ ಮಾಡ್ತೀನಿ ಅವ್ರು ಮೀಲ್ ಜಾಸ್ತಿ
2: ಅದು ಜನ ಕ್ಲಿಕ್ಕಿಂದ ನುಗ್ಲೇ ರಥ ಬಂದಿರಿ ಜನಜಿ ನನ್ನ ಭಾವನೆ ಜನಕ್ಕೆ ಉಂಟು ಅನುಕೂಲ ಅಂತ ಮಾಡ್ಕೊಂಡು
1: ಅವ್ರು ಮಾಡ ಇಂಟರ್ನೆ ನಾವು ಜನಕ್ಕೂ ಎಂಕ್ಲೋ ಟ್ರಿಪ್ ಸಹಕಾರ ಮಾಡ್ಕೊಡು ಅದು ಹಿಂಗಾಗಿ ಪಡೆದ ಕೊಡ್ಬೋ ನಿಕ್ಲೋ ಬೇಡ ಇಲ್ಲ ಅಂತ ಹೇಳ್ತಾರೆ ಆರೋಗ್ಯ ಕಾಪಾಡಿದ್ರೆ ನಿಕ್ಲಿಲ್ಲ ಎಂದ್ರೆ ಕೈ ಕೊಡ್ಬೋದು ಅಂಚ
2: ಅಂತ ಇದಕ್ಕೆ ಬೇರೆ ಖುಷಿ ಹಾಂ ಇವತ್ತು ಮುಂಜಾನೆ ಸರಿ ಸರ್
1: ಖುಷಿ ಖುಷಿ
2: ಉಲ್ಲೇ
3: ಜೇನಿನ ಹೊಳೆಯು ಹಾಲಿನ ಮಳೆಯು ಸುದಿಯು ಕನ್ನಡ ಸವಿ ನುಡಿಯು ಪಾಣಿಯ ವೀಣೆಯ ಸ್ವರ ಮಾಧುರ ಸುಮಧುರ ಸುಂದರ ನುಡಿಯ ಜೇನಿನ ಹೊಳೆಯು ಹಾಲಿನ ಮಳೆಯು ಸುದಿಯು ಕನ್ನಡ ಸವಿ ನುಡಿಯು
4: ಜೇನಿನ ಹೊಳೆಯು ಹಾಲಿನ ಮಳೆಯು ಸುದಿಯು ಕನ್ನಡ ಸವಿ ನುಡಿಯು ಜೇನಿನ ಹೊಳೆಯು ಹಾಲಿನ ಮಳೆಯು ಸುದಿಯು ಕನ್ನಡ ಸರಿ ನುಡಿಯು ವಾಣಿ

ಕೃತಿಗಳ ಪರಮಾನಂದ. ತನ್ನನ್ನು ರಚಿಸಿದ ಹೊನ್ನಿನ ನುಡಿ, ಪಂಪನು ಹಾಡಿದ ಚಿನ್ನದ ನುಡಿಯು, ಕನ್ನಡ ತಾಯಿಯು ನೀಡಿದ ವರವು, ಸುಮಧುರ ಸುಂದರ ನುಡಿಯೋ ಜೇನಿನ ಬೆಳೆಯು, ಆವಿನ ಮಳೆಯು ಸುರಿಯೋ ಕನ್ನಡ ಸರಿ ನುಡಿಯೋ.

0: சுதையோ கன்னட சரிநுடியோ, சுதையோ கன்னட சரிநுடியோ.
1: ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ನಾವು ಕಸ ಗುಡಿಸುವವರ ಬಗ್ಗೆ ಇವತ್ತಿನ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೇವೆ. ಮಂಗಳೂರು ಮಹಾನಗರಪಾಲಿಕೆಯ ಪರಿಸರ ಅಭಿಯಂತರರು ಆಗಿರುವ ಮಧು ಮನೋಹರ್ ಇವರು ನಮ್ಮ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ರು.
2: ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸಾಕಷ್ಟು ಆಸ್ಪತ್ರೆಗಳಿದೆ, ವೈದ್ಯಕೀಯ ಮಹಾವಿದ್ಯಾಲಯಗಳಿದೆ.
3: ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಹಲವಾರು ದೊಡ್ಡ ಆಸ್ಪತ್ರೆಗಳಿದೆ, ಚಿಕ್ಕ ಕ್ಲಿನಿಕ್ಗಳಿದೆ, ನರ್ಸಿಂಗ್ ಹೋಮ್ಗಳಿದೆ, ಹಲವಾರು ಚಿಕ್ಕ ಚಿಕ್ಕ ಮಟ್ಟದಲ್ಲಿ ಸಹ ನಡೀತಾ ಇದೆ. ಈಗ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಮಹಾನಗರ ಪಾಲಿಕೆಯಿಂದ ಯಾವುದೇ ಥರದ ನಾವು ವ್ಯವಸ್ಥೆಯನ್ನು ಮಾಡಿಲ್ಲ. ಆದರೆ ಇಲ್ಲಿ ಎರಡು ಸಂಸ್ಥೆಗಳು ನಿರ್ವಹಣೆ ಮಾಡ್ತಾ ಇದೆ, ಒಂದು ರಾಮ್ಕಿ ಎನ್ವೈರನ್ಮೆಂಟಲ್ ಲಿಮಿಟೆಡ್ ಮತ್ತು ಇನ್ನೊಂದು ಆಯುಷ್ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಅಂತ ಹೇಳಿಬಿಟ್ಟು ಎರಡು ಸಂಸ್ಥೆ, ಒಂದು ಉಡುಪಿಯಲ್ಲಿದೆ, ಇನ್ನೊಂದು ಮುಲ್ಕಿಯಲ್ಲಿದೆ. ಈ ಎರಡು ಮುಲ್ಕಿ ಕಾರ್ನಾಡಿನಲ್ಲಿರೋದಲ್ಲಿದೆ.
2: ಸರಿ,
3: ಈ ಎರಡು ಸಂಸ್ಥೆಯವರು ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಎಷ್ಟು ಆಸ್ಪತ್ರೆಗಳಿದೆ, ಲ್ಯಾಬ್ಗಳಿದೆ, ಎಲ್ಲ ಎಲ್ಲ ಲ್ಯಾಬ್ಗಳಿಂದ ಅದನ್ನು ಬಯೋಮೆಡಿಕಲ್ ಅನ್ನು ಪ್ರತ್ಯೇಕವಾಗಿ ಸಂಗ್ರಹಣೆ ಮಾಡಿ ಅದನ್ನು ಸಂಸ್ಕರಣೆ ಮಾಡಲಿಕ್ಕೆ ಅವರು ಇನ್ಸಿನರೇಟರ್ ಅನ್ನು ಹಾಕಿದ್ದಾರೆ. ಇನ್ಸಿನರೇಟರ್ ಮುಖಾಂತರ ಅದನ್ನು ಇನ್ಸಿನರೇಟ್ ಮಾಡಿ ಅದನ್ನು ಅದರಲ್ಲಿ ಬರುವಂತಹ ಹಾಶನ್ನು ಸಹ ಡಿಸ್ಟ್ರಾಯ್ ಮಾಡಲಿಕ್ಕೆ ಅವರಿಗೆ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಹಾಗೆ ಈ ಸಿರಿಂಜ್ ಆಗ್ಬೋದು, ಸಿರಿಂಜನ್ನು ಸ್ಟಾರ್ಟ್ ಮಾಡಿ ಡೀಪ್ ಬರಿಯಲ್ ಮಾಡ್ತಾ ಇದ್ದಾರೆ.
2: ಸರಿ,
3: ಹಾಗೆ ಪ್ಲಾಸ್ಟಿಕ್ ಐಟಮ್ಸ್ ಬರ್ತದೆ, ಈ ಅಂದರೆ ನಮಗೆ ಕೊಡುವಂಥ ಗ್ಲೂಕೋಸ್ ಬಾಟಲ್ ಆಗ್ಬೋದು, ಪೈಪ್ಸ್ ಆಗ್ಬೋದು, ಅದನ್ನೆಲ್ಲ ಸ್ಟಾರ್ಟ್ ಮಾಡಿ ಅದನ್ನು ಸಪರೇಟ್ ಆಗಿ ರೀಸೈಕ್ಲಿಂಗ್ ಕಳಿಸ್ಕೊಡ್ತಾ ಇದ್ದಾರೆ. ಈ ರೀತಿ ವ್ಯವಸ್ಥೆಯನ್ನು ಅವರು ಆಲ್ರೆಡಿ ನಿರ್ಮಾಣ ಆಗಿದೆ. ಇದರಿಂದ ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಎಲ್ಲ ಆಸ್ಪತ್ರೆಗಳು ಸಹ ಟೈಪ್ ಆಗಿದೆ. ಇದನ್ನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಕಂಟಿನ್ಯೂಸ್ ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಾರೆ. ಇದು ಇಯರ್ಲಿ ರಿಪೋರ್ಟ್ ನಾವು ಮಾತ್ರ ಮಂಗಳೂರು ನಗರ ಪಾಲಿಕೆ ಕಳಿಸ್ಕೊಡ್ತೇವೆ, ಎಷ್ಟು ಆಸ್ಪತ್ರೆಗಳು ಎಷ್ಟು ಕ್ವಾಂಟಿಟಿಯನ್ನು ಡಿಸ್ಪೋಸ್ ಮಾಡಿದ್ದಾರೆ, ಅದರ ಮಾಹಿತಿಯನ್ನು ಮಾತ್ರ ನಾವು ತರಿಸ್ಕೊಡ್ತೇವೆ.
1: ಮಂಗಳೂರು ಮಹಾನಗರ ಪಾಲಿಕೆಯ ಪರಿಸರ ಅಭಿಯಂತರರು ಆಗಿರುವ ಮಧು ಮನೋಹರ್ ಇವರ ಮಾತುಗಳನ್ನು ಕೇಳ್ತಾ ಇದ್ದೀನಿ. ನಾವಿವತ್ತು ಪೌರ ಕಾರ್ಮಿಕರ ಕುರಿತಾಗಿ ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಪೌರ ಕಾರ್ಮಿಕರು ಅಂದ ತಕ್ಷಣ ಬರೀ ಕಸ ಗುಡಿಸುವರು ಎಂಬ ಮಾತು ನಿಮಗೆಲ್ಲ ಬರಬಹುದು, ಆದರೆ ಅದಕ್ಕಿಂತ ಮಿಗಿಲಾಗಿ ಅವರ ಕೆಲಸಗಳು ಮತ್ತು ಅವರ ದಿನಚರಿಗಳು ಆರಂಭ ಆಗ್ತಾ ಇದೆ. ಪೌರ ಕಾರ್ಮಿಕರನ್ನ ಒಂದು ನಿಭಾಯಿಸುವಂತ ಮುಖ್ಯಸ್ಥರಾಗಿರುವಂತಹ ಕರುಣಾಕರ್ ಅವರ ಜೊತೆಗೆ ನಮಸ್ತೆ.
4: ಕಾರ್ಮಿಕರು ಅಂದ್ರೆ ಬೆಳಿಗ್ಗೆ ಯಾರು ಮುಖ್ಯ ಬರ್ತಾರೆ, ಏಳು ಗಂಟೆಗೆ ಕೆಲಸ ಪಾಲ್ಗೊಂಡು ಬರ್ತಾರೆ. ಬಟ್ ಬಂದು ಅವರ ಹಾಜರು ತೆಗೆದು ಅವರ ಡೈಲಿ ರುಟೀನ್ ಕೆಲಸ ಏನುಂಟು, ರಸ್ತೆ ಗುಡಿಸುದು, ಮಾರ್ಕೆಟ್ ಶುಚಿತ್ವ, ಮತ್ತೆ ಕಸದ ಡಸ್ಟ್ಬಿನ್ ಸ್ವಲ್ಪ ಸುತ್ತು ಗುಡಿಸುದು ಇದೆಲ್ಲಂಟು, ಮತ್ತೆ ಟಾಯ್ಲೆಟ್ ಇದ್ರೆ ಅದರ ತೊಳೆ ಕೆಲಸ ಕಲಿಸ್ತೇವೆ. ಪಬ್ಲಿಕ್ ಟಾಯ್ಲೆಟ್ ಇದ್ರೆ ಕೆಲವು ಸಲ ಮಾತ್ರ ಈಗ ಕಾಂಟ್ಯಾಕ್ಟ್ ಆಗಿಲ್ಲ, ಅದಕ್ಕೆ ಅರ್ಜೆಂಟ್ ಇದ್ರೆ ಕಳಿಸ್ತೇವೆ, ಮಾರ್ಕೆಟ್ ಒಳಗೆ ನಾವು ಗುಡಿಸುದು ತೊಳಿಸುದೆಲ್ಲ ಉಂಟು. ನನಗೆ ಸಾಧಾರಣವಾಗಿ ಜಪ್ಪು ಈ ಮಂಗಳಾದೇವಿಯಲ್ಲಿ ನಾಲ್ಕು ಪೌರ ಕಾರ್ಮಿಕರು ಉಂಟು, ಮತ್ತೆ ಗುತ್ತಿಗೆದಾರ ಎಂಟು ಹತ್ತು ಕಾರ್ಪೇಟ್ ಬೇರೆ ಉಂಟು. ಕಸ ಅಂದ್ರೆ ಈಗ ನಮ್ಮ ಆಂಟೋನಿ ಗುತ್ತಿಗೆಯನ್ನು ನಾವು ಅವರಿಗೆ ಮನೆ ಮನೆ ಕಸವನ್ನು ನಾವು ತೆಗಲಿಕ್ಕೆ ಈಗ ಕೊಡೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಅವರ ಗಾಡಿ ಬರ್ತದೆ, ಅವರ ಗಾಡಿ ಬಂದು ಅವರ ಪೌರ ಕಾರ್ಮಿಕ ಮನೆಯನ್ನು ಕೆಲಸ ಮಾಡಿ ಮುಸ್ಕೊಳ್ಳಿರ್ತಾರೆ. ಅಲ್ಲಿಂದ ಗಾಡಿಯನ್ನು ಗಾಡಿ ಬರ್ತದೆ ಕೊಡೋಗ್ತಾರೆ, ಮತ್ತೆ ಕಸಕ್ಕೆ ರಸ್ತೆ ಬಿಸಾಡುವಾಗ ಈಗ ಇದೇ ಇಲ್ಲ, ಅದು ಬಿಡಿಸಲ್ಲ ನಾವು. ಅದರಲ್ಲಿ ನನಗೆ ಮೂವತ್ತು ಮೂವತ್ತೆರಡು ವರ್ಷ ಸರ್ವಿಸ್ ಆಗಿ ಇದರಲ್ಲಿ, ಅದರಿಂದ ಯಾರು ಕೆಲಸ ಅವರು ನಮ್ಮ ಇದರಲ್ಲಿ ತೊಂದರೆ ಇಲ್ಲ, ಕೆಲಸ ಮಾಡ್ತಾರೆ ಈಗ ಬರ್ತಾರೆ. ಅವರ ಕೆಲಸ ಅವರಿಗೆ ಅದರಲ್ಲಿ ನಮಗೆ ಮಾಡಬೇಕಂತ ಅವರು ಸದೇ ಉಂಟು. ನನ್ನ ದಿನಚರಿ ಬೆಳಿಗ್ಗೆ ನಾನು ಐದು ಗಂಟೆ ಮನೆ ಹೇಳ್ತೇನೆ, ಸದಾರ್ ಆರು ಮುಕ್ಕಾಲಿಗೆ ಜಪ್ಪು ಹೊಡೆಗೆ ನಾನು ಡೈಲಿ ಬರ್ತಾ ಇದ್ದೇನೆ. ಅದು ನನಗೆ ಒಂದು ಅಭ್ಯಾಸ ಆಗಿ ಹೋಗಿದೆ. ಈಗ ಬೆಳಿಗ್ಗೆ ಬೆಳಿಗ್ಗೆ ಸದಾರ್ ಬಂದರೆ ನಾನು ಸದಾರ್ ಒಂದು ಗಂಟೆ ವರೆಗೆ ನಾನು ಫೀಲ್ ಆಗಿರ್ತೇನೆ ಸದಾರ್ ನಮಗೆ. ಮತ್ತೆ ನಾಲ್ವಾಗಿ ಆಫೀಸ್ ಹೋಗ್ತಾನೆ. ಲಾಸ್ಟಿಗೆ ನಾವು ಅದೊಂದು ಗಟ್ಟಿ ಬೇರೆ ಗಟ್ಟಿಗೆ ಡ್ರೈವ್ ಎಷ್ಟು ವೆಟ್ ವೇಷನ್ ಮಾಡಿದ್ದೇವೆ, ಅದನ್ನು ಬೇರೆ ಬೇರೆ ಮಾಡಿ ಹೇಳಿದೆ. ಈಗ ಅದರ ನಮಗೆ ಸಾಧಾರಣವಾಗಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ, ಬಿಸಾಡಲಿಕ್ಕಿಲ್ಲ, ಅದನ್ನು ಮತ್ತೆ ಬೆಂಕಿಗೊಳ್ಳಿಕ್ಕಿಲ್ಲ. ಹಾಗಾಗಿದೆ ಸಾಧಾರಣವಾಗಿ ಅಂದ್ರೆ ಅವರಿಗೆ ರಜೆ ಉಂಟು, ರಜೆ ಎಲ್ಲ ಮಾಡ್ತಾರೆ, ಸಂಬಳಕ್ಕೆ ರಜೆ ಮಾಡ್ತಾರೆ, ಹಾಗೆಲ್ಲ ಉಂಟು. ರಜೆ ಅಂದ್ರೆ ವಾರದ ರಜೆ ಏನಿಲ್ಲ, ಅವರಿಗೆ ಹೇಗೆ ಬೇಕು ಅವ್ರು ಮಾಡ್ತಾರೆ. ಅದನ್ನು ನಾನು ಎಲ್ಲಿ ಕೆಲಸಗಳಲ್ಲಿ ಹೋಗ್ತಾರೆ, ಅದರಲ್ಲಿ ಇಲ್ಲ. ಸಾಧಾರಣ ಜಪ್ಪು ವಾರ್ಡ್ಸಲ್ಲಿ ಪೌರ ಕಾಯಂ ಆಗಿ ಸಾಧಾರಣ ಇಪ್ಪತ್ತು ಪೌರ ಕಾರ್ಮಿಕರಿದ್ದಾರೆ, ಮತ್ತೆ ಇಲ್ಲಿ ಒಂದು ಹನ್ನೊಂದು ಜನ ಇದ್ದಾರೆ.
1: ನಮ್ಮ ಜೊತೆ ಮಾತಾಡಬೇಕಾಗಿ ತುಂಬಾ ಧನ್ಯವಾದಗಳು ಸರ್.
4: ಥ್ಯಾಂಕ್ ಯು.

0: ಅವರ ಕಾರ್ಮಿಕರ ಕುರಿತಾಗಿ ಮಾತಾಡ್ತಿದ್ವಿ. ಇದನ್ನ ನಿರ್ವಹಣೆ ಮಾಡ್ತಾ ಇರುವಂತಹ ಅವರವರು ಮುಖ್ಯಸ್ಥರ ನಮ್ಮ ಜೊತೆಗೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ.
1: ನಮಸ್ತೆ.
0: ಸರ್ ನಿಮ್ಮ ಹೆಸರು?
1: ಪ್ರಶಾಂತ್.
0: ಹೇಳಿ ಸರ್, ನಿಮ್ಮ ಒಂದು ಜವಾಬ್ದಾರಿ ಏನು?
1: ನಾನು ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ.
0: ಹೇಳಿ ಸರ್, ನೀವು ಎಷ್ಟು ಜನರನ್ನು ನಿರ್ವಹಣೆ ಮಾಡ್ತಾ ನಿಭಾಯಿಸ್ತಾ
1: ಇದ್ದೀರಿ? 20 ಜನ ಮಾಡ್ತಾ ಪಟೇಲ್ ಸರಿಪಲ್ಲ ಫೈಜಲ್ ನಗರ ಕಣ್ಣೂರು.
0: ಜನರು ಹೇಗೆ ನಿಮಗೆ ಸಪೋರ್ಟ್ ಮಾಡ್ತಾರೆ?
1: ಜನರು ಕೆಲವರು ಬೈತಾರೆ, ಕೆಲವರು ಸಪೋರ್ಟ್ ಸಹ ಮಾಡ್ತಾರೆ. ಹಾಗೆ
0: ಈ ಒಂದು ಡ್ಯೂಟಿ ಮಾಡುವಂಥದ್ದು ಅಥವಾ ಈ ಒಂದು ವೃತ್ತಿ ಮಾಡುವಂಥದ್ದು ಬಹಳ ಕಷ್ಟ ಅನಿಸ್ತದೆ ನಿಮಗೆ?
1: ಇಲ್ಲ, ಕಷ್ಟ ಅಂತ ಅನಿಸ್ತದೆ. ನಾವಂದರೆ ಒಳ್ಳೆ ಕೆಲಸವೇ ಮಾಡ್ತಾ ಇದ್ದೇವೆ, ಅದರಲ್ಲಿ ಕಷ್ಟ ಇದ್ದರೆ ಸಹಿಸ್ಕೊಳ್ಬೇಕು. ನಾನೊಂದು 5:30 ಬರ್ತೀನಿ, ಮತ್ತೆ 3-4 ಗಂಟೆ ಆಗ್ತದೆ.
0: ಈಗ ನೀವು ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ, ಕೆಲವರು ಕಾರ್ಮಿಕರು ಬರುವುದಿಲ್ಲ, ಕೆಲವರಿಗೆ ರಜೆ ಬೇಕು. ಹೇಗೆ ನೀವು ಅಂದರೆ ಹೊರಗಡೆ ನೀವು ಕಸವನ್ನು ವಿಲೇವಾರಿ ಮಾಡುವಂಥದ್ದನ್ನು ಮಾಡಲೇಬೇಕು, ಹೇಗೆ ನಿಭಾಯಿಸ್ತೀರಿ?
1: ರಜೆ ಆದರೂ ಮೊದಲೇ ಹೇಳ್ತಾರೆ, ಆಗ ನಾವು ಅದಕ್ಕೆ ಎಕ್ಸ್ಟ್ರಾ ಲೇಬರ್ ಇರ್ತಾರೆ, ಕಂಪನಿ ಕೊಡ್ತಾರೆ, ಎಲ್ಲ ಕರೆಕ್ಟ್ ಆಗುತ್ತೆ, ಯಾವುದು ಕೆಲಸ ಇಲ್ಲ, ಕೆಲಸ ಆಲ್ರೆಡಿ ಆಗ್ತದೆ. ಆದರೆ ಸಹ ಮಾಡಲೇಬೇಕಲ್ಲ, ಮಾಡ್ತೇವೆ, ಕಂಪನಿಯಿಂದ ಒಳ್ಳೆ ಸಪೋರ್ಟ್ಸ್ ಉಂಟು, ತೊಂದರೆ ಇಲ್ಲ.
0: ಅದು ನಿಮಗೆ ಈ ಒಂದು ನಿಮ್ಮ ಕೆಲಸದಲ್ಲಿ ತೃಪ್ತಿ ಇದೆ?
1: ತೃಪ್ತಿ ಇದೆ, ಫುಲ್ ತೃಪ್ತಿ ಇದೆ.
0: ತುಂಬ ಧನ್ಯವಾದ ಸರ್.

0: ಪರಿಸರ ಅಭಿಯಂತರರು ಆಗಿರುವ ಮಧು ಮನೋಹರ್ ಇವರು ನಮ್ಮ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ರು.
1: ಈಗ ಸ್ವಚ್ಛ ಭಾರತ್ ಯೋಜನೆ ಇದೆ, ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಎಲ್ಲ ನಗರಗಳಿಗೆ ಉತ್ತಮವಾದಂತಹ ಘನತ್ಯಾಜ್ಯ ನಿರ್ವಹಣೆ ಮಾಡಬೇಕು ಅಂತ ಹೇಳಿ DPR ಅನ್ನು ರೆಡಿ ಮಾಡಿದ್ದಾರೆ, ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ವಿಸ್ತೃತ ಯೋಜನಾ ವರದಿಯನ್ನು ತಯಾರು ಮಾಡಿದೆ. ಈಗಾಗಲೇ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಈ ತಯಾರಿಕೆಯನ್ನು ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ಕೆಲವೊಂದು ಇರುವಂತಹ ಪ್ರೊಸೆಸಿಂಗ್ ಪ್ಲಾಂಟ್ಲ್ಲಿ ಅಪ್ಗ್ರೇಡೇಷನ್ ಮಾಡಲಿಕ್ಕಿದ್ದೇವೆ, ಅಂದರೆ ಇರುವಂತಹ ಕಂಪೋಸ್ಟ್ ಪ್ಲಾಂಟ್ ಅನ್ನು ಅಪ್ಗ್ರೇಡ್ ಮಾಡಿದರೆ ನಮಗೆ ಸಂಸ್ಕರಣೆ ಮಾಡಲಿಕ್ಕೆ ಈಸಿ ಆಗ್ತದೆ. ಹಾಗೆ ಈಗ ಇರುವಂಥದ್ದು 12 ವರ್ಷ ಹಳೆಯದು, ಆ ಪ್ಲಾಂಟ್ ಅನ್ನು ಕೆಲವು ಬದಲಾವಣೆಗಳನ್ನು ಮಾಡಲಿಕ್ಕಿದೆ. ಹಾಗೆ ಲೀಚೆಟ್ ವಾಟರ್ ಬರ್ತದೆ, ಅಂದರೆ ನಮಗೆ ತ್ಯಾಜ್ಯದಿಂದ ಬರುವಂತಹ ನೀರು, ಆ ನೀರನ್ನು ಸಂಸ್ಕರಣೆ ಮಾಡಬೇಕಾಗ್ತದೆ. ಸಂಸ್ಕರಣೆ ಘಟಕ ಇಲ್ಲ, ಘಟಕ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಕ್ರಮ ತಗೊಂಡಿದ್ದೇವೆ. ಹಾಗೆ ಈ ಚಿಕನ್ ಎಷ್ಟಿದೆ ಇದೆ, ಚಿಕನ್ ಎಷ್ಟು ಪ್ರಸ್ತಾವನೆ ನಡೆಯಿದೆ, ಅದಕ್ಕೆ ಮಂಜೂರಾತಿ ಆದರೆ ಅದನ್ನು ಸಹ ನಮ್ಮ ಈ ಯೋಜನೆಯಲ್ಲಿ ಹಾಕೊಂಡಿದ್ದೇವೆ. ಹಾಗೆ ಇನ್ನೊಂದು ಇರೋದ್ರೆ ಕನ್ಸ್ಟ್ರಕ್ಷನ್ ಡೆಬ್ರಿಸ್. ಈಗ ದಿನ ದಿನಕ್ಕೆ ಮನೆಗಳು ಕಟ್ಟಡಗಳು ಜಾಸ್ತಿ ಆಗ್ತಾ ಇದೆ, ಇದರಿಂದ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ರಸ್ತೆ ಬದಿಗಳಲ್ಲಿ ಚೆಲ್ಲಾಡುವಂಥದ್ದು ನಾವು ನೋಡ್ತಾ ಇದ್ದೇವೆ. ಇದರಿಂದ ನಗರದ ಪರಿಸರ ಹಾಗೂ ನೋಡಲಿಕ್ಕೆ ಸಹ ಚೆನ್ನಾಗಿ ಕಾಣದ ರೀತಿಯಲ್ಲಿ ಎಲ್ಲ ಕಡೆ ನಿರ್ಮಾಣ ಆಗ್ತಾ ಇದೆ. ಇದನ್ನು ನಾವು ಈಗಾಗಲೇ ಕುಂಜತ್ ಕೋಯಿಲ್ ಪ್ರದೇಶದಲ್ಲಿ ಒಂದು ಗ್ರಾನೈಟ್ ಕ್ವಾರಿಯನ್ನು ನೋಡಿದ್ದೇವೆ, 2 ಎಕರೆ ಪ್ರದೇಶ. ಅಲ್ಲಿ ಆಕ್ಲಿಕ್ಕೂ ಸಹ ವ್ಯವಸ್ಥೆ ಮಾಡಿದ್ರೆ ಈಗಾಗಲೇ ನಾವು ಪರಿಸರ ಮಾಲಿನ್ಯ ಮಂಡಳಿಗೆ ಅದನ್ನು ಪ್ರಮಾಣಪತ್ರ ನೀಡಬೇಕು ಅಂತ ಹೇಳಿ ಅವರಿಗೆ ಬಂದಿದ್ದೇವೆ. ಅದಾಗಿ ಹೋಗಿ ಒಂದು 2-3 ಜಾಸ್ತಿ ಆಯಿತು, ಇನ್ನು ಬಂದರೆ ನಮಗೆ ಇಮಿಡಿಯೇಟ್ ಆಗಿ ಅದನ್ನು ಸ್ಟಾರ್ಟ್ ಮಾಡಿ.
0: ಇಷ್ಟು ಹೊತ್ತು ನಮ್ಮ ವೃತ್ತಿ ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ಕಸ ವಿಲೇವಾರಿ ಬಗ್ಗೆ ನಿಮ್ಮ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು.

0: ಕಂಡ ನಮ್ಮ ಜನ ಇಂದಿನವರಿಗಿಂತ ಹೆಚ್ಚು ಆಧುನಿಕರಾಗಿದ್ದರು. ಅವರಲ್ಲಿ ಸ್ವಚ್ಛ ಗಾಳಿ, ಸ್ವಚ್ಛ ನೀರು, ಸ್ವಚ್ಛ ಪರಿಸರ ಹೀಗೆ ಒಂದೊಂದರಲ್ಲಿ ಸ್ವಚ್ಛತೆಯ ಪರಿಕಲ್ಪನೆ ಅಷ್ಟು ಕರಾರುವಕ್ಕಾಗಿ ಇದ್ದರಿಂದಲೇ ನದಿಗಳನ್ನು ಮಲಿನ ಮಾಡಿರಲಿಲ್ಲ, ಅರಣ್ಯಗಳನ್ನು ನಾಶ ಮಾಡಲಿಲ್ಲ. ಪ್ರಕೃತಿಗೆ ಪೂರಕವಾದ ಬದುಕು ಅವರದಾಗಿತ್ತು. ಪರಿಸರ ಸ್ವಚ್ಛತೆ ಜೊತೆಗೆ ಆರೋಗ್ಯಪೂರ್ಣವಾದ ಬದುಕು ಅವರದಾಗಿತ್ತು. ಇದೆಲ್ಲ ಯಾವುದು ಓಬಿರಾಯನ ಕಾಲದ ಕಥೆಯಲ್ಲ ಅಥವಾ ಕಟ್ಟುಕಥೆಯಲ್ಲ. ಕೆಲವೇ ದಶಕಗಳ ಹಿಂದಿನ ಮಹಾನಗರಗಳು ಸೇರಿದಂತೆ ಎಲ್ಲ ಪ್ರದೇಶಗಳಿಗೂ ಸ್ವಚ್ಛತೆಯ ಆದ್ಯತೆಯನ್ನು ನೀಡಿದ್ದವು. ಆದರೆ ಇಂದು ಸಣ್ಣ ಹಳ್ಳಿಗಳು ಸೇರಿದಂತೆ ಸ್ವಚ್ಛತೆ ಎಲ್ಲ ಕಡೆ ದೊಡ್ಡ ಸವಾಲಾಗಿದೆ. ನೈರ್ಮಲ್ಯ ಕಾಪಾಡುವ ವಿಷಯಕ್ಕೆ ಬಂದಾಗ ವಿದ್ಯಾವಂತ, ಅವಿದ್ಯಾವಂತ, ಬಡವ ಬಳಿದ ಎಂಬ ಭೇದವಿರಬಾರದು. ಏಕೆಂದರೆ ಅದು ಒಂದು ಜೀವನ ವಿಧಾನದ ಉಳಿವಿನ ಪ್ರಶ್ನೆಯೂ ಹೌದು. ಆದರೆ ನಮ್ಮ ಸಮಾಜ ಆರ್ಥಿಕವಾಗಿ ಮುಂದುವರಿದಂತೆಲ್ಲ ಈ ಜೀವನ ವಿಧಾನದಲ್ಲೂ ಒಡಕನ್ನು ತಂದಿತು. ಉಳ್ಳವರು ಇಲ್ಲವರ ನಡುವಿನ ತಂದಕ ಎಷ್ಟು ಆಳವಾಯಿತೆಂದರೆ ಅದರಲ್ಲಿ ಸ್ವಚ್ಛತೆ ಮುಂತಾದ ಮೂಲಭೂತ ಜೀವನ ಪದ್ಧತಿಗಳು ಬದಲಾದವು. ಉಳ್ಳವರು ಮಾಡುವ ಹೊಲಸನ್ನು ಇಲ್ಲದವರು ಸ್ವಚ್ಛ ಮಾಡುವ ವ್ಯವಸ್ಥೆ ಬಂದದ್ದು ಇದಕ್ಕೆ ಇಂಬು ಕೊಟ್ಟಿತು. ಕಸ ಸೃಷ್ಟಿಸುವವರು, ಕಸ ಗುಡಿಸುವವರು ಎಂದು ಬೇರೆ ಬೇರೆ ವರ್ಗಗಳ ಸೃಷ್ಟಿಯಾಯಿತು. ಜನಸಂಖ್ಯೆ ಹೆಚ್ಚಾದಂತೆ ನಗರಗಳಿಗೆ ವಲಸೆ ಬರುವ ಸಂಖ್ಯೆ ಹೆಚ್ಚಿದಂತೆ ಈ ವರ್ಗವೂ ಬೆಳೆದವು. ಒಂದು ವರ್ಗ ಕಸ ಹಾಕುತ್ತಲೇ ಹೋಯಿತು, ಇನ್ನೊಂದು ವರ್ಗ ಕಸವನ್ನು ಸ್ವಚ್ಛ ಮಾಡುವುದೇ ಬದುಕಾಯಿತು. ಇದಂತ ವಿಪರ್ಯಾಸ ಅಲ್ವಾ? ದಶಕಗಳ ಹಿಂದೆ ಮನೆಗೆ ಹೊರಗಿಂದ ಯಾರಾದರೂ ಮನೆ ಬಾಗಿಲಲ್ಲಿ ಕಾಲು ತೊಳೆದು ಒಳಗೆ ಬರುವ ಪದ್ಧತಿ ಇತ್ತು. ಅದಕ್ಕಾಗಿ ಸಣ್ಣಪಟ್ಟಣ ಹಳ್ಳಿಗಳಲ್ಲಿ ಮನೆ ಎದುರು ಚಿಕ್ಕ ಕಲ್ಲಿನ ಬಾಣಿಗಳಲ್ಲಿ ನೀರನ್ನು ತುಂಬಿಸಿಡಲಾಗ್ತಿತ್ತು. ಕಾಲಿಗೆ ನೀರು ಕುಡಿಯುವ ಮಾತು ಗೌರವ ಸೂಚಕ ಮಾತಾಗಿ ಮಾತ್ರ ಇರಲಿಲ್ಲ. ಮುಖಮದ್ದನ ಮಾಡದೆ ಏನನ್ನು ಸೇವಿಸದಿರುವುದು, ತಿನ್ನುವ ಮೊದಲು ಕೈ ತೊಳೆಯುವುದು, ಎರಡು ಹೊತ್ತು ಮನೆ ಕಸಗುಡಿಸುವುದು, ಮನೆಯ ಅಂಗಳಕ್ಕೆ ನೀರು ಹಾಕುವುದು, ಇದೆಲ್ಲ ದೈಹಿಕ ಸ್ವಚ್ಛತೆ ಹಾಗೂ ಪರಿಸರ ಸ್ವಚ್ಛತೆಯ ಭಾಗವಾಗಿ ಬೆಳೆದು ಬಂದ ಪದ್ಧತಿಗಳು. ಆ ಕಾಲದಲ್ಲಿ ಅನೇಕ ಪ್ರದೇಶಗಳಿಗೆ ಜನರು ಚಪ್ಪಲಿ ಹಾಕದೆ ನಡೆದಾಡುವುದು ಸಹಜವಾಗಿತ್ತು. ಬರಿಗಾಲದಲ್ಲಿ ಹೊರಗಿನಿಂದ ಬಂದಾಗ ಅನೇಕ ಕ್ರಿಮಿಕೀಟಗಳನ್ನು ರೋಗ ರುಜಿನಗಳನ್ನು ಹೊತ್ತು ತರುವ ಸಾಧ್ಯತೆ ಇರುವುದರಿಂದ ಮನೆ ಹೊರಗೆ ಕಾಲು ತೊಳೆದು ಒಳಬರುವ ಪರಿಪಾಠವಿತ್ತು. ಈಗ ಕಾಲ ಬದಲಾಗಿದೆ. ಮನೆಯ ಒಳಗಡೆ ಚಪ್ಪಲಿ, ಶೂ ಹಾಕಿಕೊಂಡು ಓಡಾಡುವುದು ಸಾಮಾನ್ಯವಾಗಿದೆ. ತಿನ್ನುವಾಗ ಚಮಚ ಬಳಸುವುದರಿಂದ ಕೈ ತೊಳೆಯುವ ಅವಶ್ಯಕತೆಯೇನಿಲ್ಲ. ಬೆಡ್ ಟೀ, ಬೆಡ್ ಕಾಫಿ ಕುಡಿದು ಆರಂಭವಾದ ಮೇಲೆ ಎದ್ದ ಕೂಡಲೇ ಹಲ್ಲು ಜುವ ಅಭ್ಯಾಸವು ಅನೇಕರಿಗೆ ತಪ್ಪಿಹೋಗಿದೆ. ರಸ್ತೆ ಬದಿಯಲ್ಲಿ ಕಸ, ನೀರು ಹೋಗಲು ಮಾಡಿರುವ ಗಟಾರಗಳಲ್ಲಿ ಕಸ, ಖಾಲಿ ಜಾಗಗಳಲ್ಲಿ ಕಸ, ಹೀಗೆ ಎಲ್ಲೆಂದರಲ್ಲಿ ಕಸ ಎಸೆಯುವುದು ಮಾಲಿನ್ಯಕ್ಕೆ ದಾರಿ ಮಾಡಿಕೊಡುವುದರ ಜೊತೆಗೆ ರೋಗಗಳು ಹಬ್ಬಲು ಕಾರಣವಾಗುತ್ತದೆ. ಮಹಾನಗರಗಳಲ್ಲಿ ಕೋಟಿಗಟ್ಟಲೆ ಹಣ ಕಸ ವಿಲೇವಾರಿಗೆ ಖರ್ಚಾಗುತ್ತದೆ. ಅಷ್ಟೇ ಕೋಟಿಗಳಷ್ಟು ಹಣ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕೂ ವ್ಯಯವಾಗುತ್ತದೆ. ಕಸ ಮತ್ತು ಸಾಂಕ್ರಾಮಿಕ ರೋಗ ಎರಡು ಪರಸ್ಪರ ಪೂರಕವಾಗಿವೆ. ಆದರೂ ಸ್ವಚ್ಛತೆಯತ್ತ ನಮ್ಮ ದಿವ್ಯ ನಿರ್ಲಕ್ಷ್ಯ. ಸರ್ಕಾರ ಪೋಲ್ ಮಾಡುತ್ತಿರುವ ಹಣ ನಾವು ಪಾವತಿಸಿದ ತೆರಿಗೆ ಹಣ ಎಂಬುದು ಅರಿಯದ ಅಥವಾ ಯೋಚಿಸಲು ಹೋಗದ ನಟದೃಷ್ಟರು ನಾವು. ಇಂದಿನ ಮೃತ್ಯು ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ಪೌರಕಾರ್ಮಿಕರು ಅಂದರೆ ಕಸಗುಡಿಸುವವರ ಅನುಭವದ ಮಾತುಗಳಿಗೆ ಕಿವಿಯಾಗಿದ್ದೀರಿ. ಸ್ವಚ್ಛತೆಯನ್ನು ಕಾಪಾಡುವುದು ಅವರೊಬ್ಬರ ಕರ್ತವ್ಯವಲ್ಲ, ಬದಲಾಗಿ ನಾಗರಿಕ ಸಮಾಜದ ಕರ್ತವ್ಯವೂ ಹೌದು. ಅವರಿಗೂ ಅವರ ವೃತ್ತಿಯ ಬಗ್ಗೆ ಗೌರವ ಇರುವಾಗ, ಕಾಳಜಿ ಇರುವಾಗ ನಾವು ಕೂಡ ಅವರನ್ನು ಯಾಕೆ ಗೌರವದಿಂದ ಕಾಣಬಾರದು? ಮುಂದಿನ ವಾರದ ವೃತ್ತಿ ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: ಪ್ರತಿ ವ್ಯಕ್ತಿಗೂ ತನ್ನದೇ ಆದಂತಹ ಗೌರವ ಇದೆ. ನಾವು ಹೇಗೆ ಅದರಲ್ಲಿ ನಿಯತ್ತಿನಿಂದ ಕೆಲಸ ಮಾಡ್ತೀವಿ ಅನ್ನೋದೇ ನಮ್ಮ ಭವಿಷ್ಯವನ್ನು ರೂಪಿಸುತ್ತೆ. ತನ್ನ ಹೊಟ್ಟೆಪಾಡಿಗಾಗಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಕೆಲಸ, ಒಂದೊಂದು ರೀತಿಯ ವೃತ್ತಿ. ಅವರವರು ಮಾಡುವ ವೃತ್ತಿ ಕೇವಲ ಅವರಿಗೆ ಮಾತ್ರ ಸೀಮಿತ ಅಲ್ಲ, ನಮಗೆ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅದು ಅನಿವಾರ್ಯವಾಗಿರುತ್ತೆ. ಇಂತಹ ನಮ್ಮ ಸುತ್ತಮುತ್ತಲಿನ ವೃತ್ತಿ ಬದುಕಿನ ಅನಾವರಣ ರೇಡಿಯೋ ಸಾರಂಗ ಅರ್ಪಿಸ್ತಾ ಇರುವ ವೃತ್ತಿ ಸಂ

0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುನಾಡು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
1: ಇಲ್ಲ ಸರ್, ಅದರಿಗೆ ನಮಸ್ಕಾರ. ಎಲ್ಲರೂ ಯಶಸ್ ಬೇಕು ಅಂತ ಎಲ್ಲರೂ ಇದೆ ಅಲ್ವಾ? ಯಶಸ್ ಬೇಡ ಅನ್ನೋ ಒಬ್ರು ಇಲ್ಲ. ಎಲ್ಲರೂ ಯಶಸ್ ಬೇಕು ಅಂತೀವಿ. ಯಶಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಸರ್ ನನಗೆ. ಯಶಸ್ ಅಂದ್ರೆ ಏನು ತುಂಬಾ ಗೊತ್ತಿರ ನನಗೆ. ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ನಾನು ಆಗ್ಬಿಟ್ರೆ ಯಶಸ್ ಕಣ್ಣಾಯ್ತು. ಇವತ್ತು ನಮ್ಮ ಸೊಸೈಟಿ ಹಾಗೆ ಇದೆಯಲ್ವಾ ಅನಲ್ವ? 10 ವರ್ಷದಿಂದ ಸೈಕಲ್ ಇರಲಿಲ್ಲ ಸರ್ ಅವರಿಗೆ. ಇವಾಗ ಏನ್ ಕಾರು ಏನ್ ತಮ್ಮ ಭಾರಿ ಶ್ರೀಮಂತ ಆಗಿದ್ದಾರೆ, ಯಶಸ್ ಕಂಡಿದೆ ಅವರಿಗೆ ಅನಲ್ವ? ವಿತ್ ಇನ್ ದಟ್ ಮನಿ ಸಕ್ಸಸ್. ಆ ಹುಡುಗ ಕ್ಲಾಸಲ್ಲಿ ನಾನು ಕೇಳಿದಾಗ ಆಸ್ಟ್ ಕ್ವಶನ್ ಟು ದ ಮ್ಯಾಮ್, ಕ್ವಶನ್ ಕೇಳಿದವರಿಗೆ, ಟೆಲ್ ಮಿ ಹೂ ವಾಸ್ ದ ರಿಚೆಸ್ಟ್ ಮ್ಯಾನ್ ಇನ್ ದ ಇಯರ್ 2000. ಯು ಕ್ಯಾನ್ ಡೂ ದಟ್ ವಿದೌಟ್ ಗೋಯಿಂಗ್ ಟು ಗೂಗಲ್ ಫಾರ್ ಒನ್ ಟ್ರೈ ಟು ಚೆಕ್ ಹೂ ವಾಸ್ ದ ರಿಚೆಸ್ಟ್ ಮ್ಯಾನ್ ಇನ್ ದ ಇಯರ್ 2000. ಐ ನಾಟ್ ಆಸ್ಕಿಂಗ್ ದ ಏನ್ಷಿಯಂಟ್ ಇನ್ಫಾರ್ಮೇಷನ್. 18 ವರ್ಷಗಳಿಂದ

ಅದರಿಂದ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರಾಗಿದ್ದರೂ ಲೆಕ್ಕ ಇಟ್ಟಿಲ್ಲ. ಅದರಿಂದ ಶ್ರೀಮಂತಿಕೆ ಬೈ ಇಟ್ಸೆಲ್ಫ್ ಇಸ್ ನಾಟ್ ಸಕ್ಸಸ್. ಸಕ್ಸಸ್ ಅಂದ್ರೆ ಏನು? ಹೀಗೆ ಬಂದಾಗ ಹೋಗೋದಲ್ಲ, ಒಂದು 10 ವರ್ಷ ಇರಬೇಕು, ಶಾಶ್ವತವಾಗಿರಬೇಕು, 12 ವರ್ಷ ಇರಬೇಕು. ಹಾಗಿಲ್ಲ, ಪ್ರತಿ ವರ್ಷ ಚೇಂಜ್ ಆಗೋದಾದ್ರೆ ಎಷ್ಟು ಸಂಬಂಧ ಹೇಗೆ? 1 ವರ್ಷ ನಂಬರ್ 1 ಇಲ್ಲ, ನಂಬರ್ 2 ಯಾರಾಗ್ಬಿಡ್ತು?

0: ரேடியோ சாரல் 107.8 FM.
1: இதுக்கு ஒரு பிரமே இது அதிகாரம் இத்திரே ஹெஷஸ் நிஜாலுவா பாரத பிரதமந்திரி ஆகும் தேசம் சவுதாலுவா ஹெஷஸ் அல்வா 125 கோடி ஜனசங்கை இருந்த தேசிக்கு ஒப்பே பிரதமந்திரி ஹெஷஸ் ஒன்சத்தை நானும் ஹாஜன் கொண்டு மண்மனை வரும் ஹெஷஸ் ஒன் கொண்டு குஜராத் அல்லி ராஜ்கோட் அந்த ಅಲ್ಲಿ ನನ್ನ ಮೇಲೆ ಮೇಲೆ ಹೋಗಬೇಕಾಗುತ್ತೆ. ಅಲ್ಲಿ ಒಂದು 50 ಜನ ಸಿಬಿಎಸ್ಇ ಸ್ಕೂಲ್ ಪ್ರಿನ್ಸಿಪಲ್ಸ್ ಇದ್ರು ನನ್ನ ಜೊತೆ ಅವ್ರು ಟ್ರೈನಿಂಗ್ ಮಾಡ್ತಾ ಇದ್ರು. ಈ ಸಿಬಿಎಸ್ಇ ಸ್ಕೂಲ್ ಪ್ರಿನ್ಸಿಪಲ್ ಒಂದು ದೊಡ್ಡ ಪ್ರಶ್ನೆ ಕೇಳಿದ ಮುದ್ದೋದ್ರೆ ಸಾಮಾನ್ಯವಾಗಿ ಅನ್ಕೊಂಡಿದ್ದೆ ನಾನು. ಆದ್ರೂ ಕೇಳಿಬಿಟ್ಟೆ ದೊಡ್ಡ ಪ್ರಶ್ನೆ ಏನು ಕೇಳಿದೆ ಅಂದರೆ ಹೆದರ್ಕೊಂಡೇ ಕೇಳಿದೆ ನೋಡಿ ಎಲ್ಲರಿಗೂ ಪೇಪರ್ ಪೆನ್ಸಿಲ್ ಇದೆಯಾ? ನೀವು ಎಕ್ಸೈಸ್ ಮನೆ ಬಂದ ಮಾಡಿದೆ ತುಂಬ ಚೆನ್ನಾಗಿರೋ ಎಕ್ಸಸೈಸ್ ಇದು ಪೇಪರ್ ಪೆನ್ಸಿಲ್ ಇದೆ ಅಂದರು. ನಿಮಗೆ 2 ನಿಮಿಷ ಟೈಮ್ ಕೊಡ್ತೀನಿ. ಭಾರತದ ಎಲ್ಲ ಪ್ರಧಾನಮಂತ್ರಿ ಹೆಸರು ಬರೀರಿ ಅಂತ ಎಲ್ಲ ನೆಹರು ಎಂದ ಹಿಡಿದು ಇಲ್ಲಿವರೆಗೂ ಯಾರಾಗಿದ್ದಾರೋ ಅವ್ರು ಎಲ್ಲರೂ ಹೆಸರು ಬರೀರಿ ಅಂತ 2 ನಿಮಿಷ ಕೊಟ್ಟೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು 50 ಜನದಲ್ಲಿ 39 ಜನ ಎಲ್ಲರಿಗೂ ಹೆಸರು ಬರೀಲಿ. ಯಾವುದು ಒಂದು 2 ಹೆಸರು ಮಾಡಿ ಹೋಗುತ್ತೆ ಅಲ್ಲಿ ಪಾಪ ಬೇಜಾರು ಮಾಡ್ಕೊಂಡು ಸಾರಿ ಸರ್ ನಾವು ನೆನಪೇ ಇಲ್ಲ ನೋಡಿ ಸರ್ ಅದು ವೈ ಆರ್ ಯು ಫೀಲಿಂಗ್ ಬ್ಯಾಡ್ ದೇ ಶುಡ್ ಫೀಲ್ ಬ್ಯಾಡ್ ನಿಮಗೆ ಕೆಟ್ಟಿಸ್ಬೇಕು ಮತ್ತೆ ಅವ್ರು ಕೆಟ್ಟಿಸ್ಬೇಕು ಅಯ್ಯೋ ಪ್ರಧಾನಮಂತ್ರಿ ಅವರು ಜನ ನೆನಪಿಡ್ತಾರೆ ಅಂತ ಗ್ಯಾರಂಟಿ ಇಲ್ಲ ಅಲ್ವಾ? ದಯವಿಟ್ಟು ಪ್ರಯತ್ನ ನೋಡಿ. ನಾನು ಹೇಳಿದ್ದೀನಲ್ಲ ಮನೆ ಹೋಗಿ ಒಂದು ಪೇಪರ್ ತೊಗೊಂಡು ಭಾರತದ ರಾಷ್ಟ್ರಪತಿ ಹೆಸರು ಬರೀ ತಮಾಷೆ ಹೇಳ್ತೀನಿ. ಆಶ್ಚರ್ಯ ನನಗೆ ಆಗೋದು ಪ್ರಧಾನಮಂತ್ರಿಗಿಂತ ರಾಷ್ಟ್ರಪತಿ ಏನೋ ಕಷ್ಟ ಬರೆಯೋದು. ಕೆಲವರು ನಾವು ಮರೆಯೋದೇ ಇಲ್ಲ, ನಾವು ಕೆಲವರು ಏನಾದರೂ ನೆನಪಿರಲ್ಲ. ನನಗೆ ಆಶ್ಚರ್ಯ ಒಂದೇ ಪೊಸಿಷನ್ ತಾನೇ, ಅದು ಒಬ್ಬರೇ ರಾಷ್ಟ್ರಪತಿ ಭಾರತಕ್ಕೆ, ಅದೇ ಕುರ್ಚಿ, ಅದೇ ರಾಷ್ಟ್ರಪತಿ ಭವನ. ಆದರೆ ಕೆಲವರು ನೆನಪಿದೆ, ಕೆಲವರು ನೆನಪಿಲ್ಲ. ಯಾಕೆ? ಯಾರು ಪ್ರಯತ್ನದಿಂದ ಸಾಧನೆಯಿಂದ ದೊಡ್ಡವರಾದರೂ ಅವ್ರನ್ನ ದೇಶ ಮರೆಯೋಲ್ಲ. ಯಾವುದೋ ಪೊಲಿಟಿಕಲ್ ಕಂಪಲ್ಷನ್ ಇಂದ ಯಾರಾದರೂ ಆದರೆ ಅವ್ರು ನೆನಪಿರಲ್ಲ. ಅದರಿಂದ ಸ್ಥಾನದಿಂದ ದೊಡ್ಡವರಾದವರು ಯಾರು ಇಲ್ಲ, ಸಾಧನೆಯಿಂದ ದೊಡ್ಡವರಾದವರು ಇದ್ದಾರೆ.

0: ನಮಸ್ಕಾರ, ಯಾನ್ ನಿಕಲ್ನ ಅರ್ಜುನ್ ಕಾಪಿಕಾಡ್.
1: ನಮಸ್ಕಾರ, ಯಾನ್ ನಿಕಲ್ನ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಪಾತೇರೊಂದಲ್ಲ.
2: ಯಾನ್ ಲಯನ್ ಕಿಶೋರ್ ಡಿ ಶೆಟ್ಟಿ ಲಘುಮೆ ತಂಡ ಕುಡ್ಲ.
3: ನಮಸ್ಕಾರ, ಯಾನ್ ನಿಕಲ್ನ ತೆಲಿಕದ ಬಳ್ಳಿ ದೇವದಾಸ್ ಕಾಪಿಕಾಡ್.
4: ನಮಸ್ಕಾರ, ಯಾನ್ ನಿಕಲ್ ದಿನ ಕುಸಲ್ದರ್ ಸಿನ್ನ ವಿಂಡಿ ಪಡೇಲ್ ನಿಕರಿಕ್ ಇನ್ನೊಂದು ಪ್ಲೇ 107.8 FM ರಂಗ ರಂಗದ
5: ರೇಡಿಯೋ. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಸ್ಟಡಿ ಅಬೌಟ್ ಹಿಸ್ಟ್ರಿ ಆಫ್ ನೆಪೋಲಿಯನ್.

0: Radio Sarang 107.8 FM.
1: ಈಗ ನನಗೆ ನೆನಪಿದೆ, ನೀವೆಲ್ಲ ಯಂಗ್ಸ್ಟರ್ಸ್ ಭಾರತದ ರಾಷ್ಟ್ರಪತಿಗಳ ಹೆಸರು ಕೇಳಿದಾಗ ಕೆಲವರ ಹೆಸರು ಮರಿಬಹುದು, ಕೆಲವರ ಹೆಸರು ಮರೆಯೋಕೆ ಸಾಧ್ಯವೇ ಇಲ್ಲ. ನೀವು ಕ್ಯಾನ್ ಯು ಟೆಲ್ ಮಿ ದ ನೇಮ್ ಆಫ್ ಒನ್ ಪರ್ಸನ್ ಯು ಡೋಂಟ್ ವಾಂಟ್ ಟು ಫಾರ್ಗೆಟ್? ಡಾಕ್ಟರ್ ಕಲಾಂ. ಎಸ್, ಐ ಹರ್ಡ್ ಕರೆಕ್ಟ್ಲಿ, ಡಾಕ್ಟರ್ ಕಲಾಂ. ಯಾಕೆ, ವಾಟ್ ಈಸ್ ಸೋ ಸ್ಪೆಷಲ್ ಅಬೌಟ್ ಹಿಮ್? ಯಾಕೆ, ಅವರು ರಾಷ್ಟ್ರಪತಿ ಆಗಿದ್ದರು, ಅವರಾದ್ಮೇಲೆ 3 ಜನ ಆಗಿದ್ದಾರೆ. ಈಗ ಅವರಾದ್ಮೇಲೆ 3 ಜನ ಆಗಿದ್ದಾರೆ. ನನಗೊಂದು ಭಾಗ್ಯ ಇತ್ತು, ಭಗವಂತನ ಕೃಪೆ ಅದು. 2001 ಅವರು ತೀರ್ಕೊಳ್ಳುವವರೆಗೂ ಅವ್ರ ಜೊತೆಗಿರುವಂಥ ಭಾಗ್ಯ ನನಗಿತ್ತು. ಅಂದರೆ ರಾಷ್ಟ್ರಪತಿ ಆಗೋದಕ್ಕಿಂತ ಮೊದಲಿಂದ ಪರಿಚಯ ನನಗೆ. ಅವರು ಅಣ್ಣಾ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದರು. ನಾನು ಅಣ್ಣಾ ಯೂನಿವರ್ಸಿಟಿಗೆ ವಿಸಿಟಿಂಗ್ ಫ್ಯಾಕಲ್ಟಿ ಅಂತ ಹೋಗ್ತಾ ಇದ್ದೆ ಪಾಠ ಮಾಡೋದಕ್ಕೆ. ಬಾಲ್ ಗುರುಸ್ವಾಮಿ ಅಂತ ಕಂಪ್ಯೂಟರ್ ಸೈನ್ಸ್ ಲೆಕ್ಚರರ್ಸ್ಗೆಲ್ಲ ಗೊತ್ತಿರುತ್ತೆ, ಬಾಲ್ ಗುರುಸ್ವಾಮಿ ಇಸ್ ಅನ್ ಅಥಾರಿಟಿ ಆನ್ ಸಿ ಲ್ಯಾಂಗ್ವೇಜ್. ಅವ್ರ ಅಣ್ಣಾ ಯೂನಿವರ್ಸಿಟಿ ವೈಸ್ ಚಾನ್ಸಲರ್, ನನ್ನ ಸ್ನೇಹಿತ ಆತ, ಬಾಲು ಬಾಲು ಅಂತ ಕರಿತೆ. ಅಲ್ಲಿಗೆ ಹೋಗ್ಬೇಕು, ಬಾಲು ಜೊತೆ ಊಟ ಮಾಡಬೇಕು, ಕಮಾನ್ ಶಲ್ ವಿ ಗೋ ಟು ಕಲಾಂ ಅನ್ಬೇಕು. ಅವರು ಹೋಗೋದು. ಕಲಾಂ ವಾಸ್ ಅ ಫ್ರೀ ಮ್ಯಾನ್, ವಾರಕ್ಕೊಂದು 2-3 ತಾಸು ಪಾಠ ಮಾಡೋರು. ಒಂದು ದೊಡ್ಡ ರೂಮ್ ಇತ್ತು. ಹೋದ ತಕ್ಷಣ ಯು ಹ್ಯಾಡ್ ಯುವರ್ ಲಂಚ್ ಅನ್ನೋರು. ಎಸ್ ಸರ್ ಅನ್ಬೇಕು. ಕಮ್ ಸಿಟ್ ಡೌನ್. ಪಕ್ಕದಲ್ಲಿ ಡಬ್ಬ ತೆಗೆದು ಈ ಕಡಲೆಕಾಯಿ ಬೀಜ, ಫ್ರೈಡ್ ಗ್ರೌಂಡ್ನಟ್ಸ್ ಒಂದು ಹ್ಯಾಂಡ್ ಫುಲ್ ಕೊಡಬೇಕು, ತಿನ್ನು, ಇಸ್ ಗುಡ್ ಫಾರ್ ಹೆಲ್ತ್ ಅನ್ಬೇಕು. ನನಗೂ ಕೆಲಸ ಇಲ್ಲ, ಬೆಂಗಳೂರು ಬರೋ ಫ್ಲೈಟ್ ತನಕ ನನಗೇನು ಕೆಲಸ ಇಲ್ಲಲ್ಲ. ಕೂತು 2-2 ತಾಸು 3-3 ತಾಸು ಮಾತಾಡ್ತಾ ಇದ್ವಿ. ಹಿ ವುಡ್ ಶೇರ್ ಸಮ್ ಆಫ್ ದಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆಫ್ ಹಿಸ್ ಲೈಫ್. ಆವಾಗಿಂದ ಪರಿಚಯ ಇರೋದ್ರಿಂದ ಮುಂದೆ ಗಾಢ ಆಯಿತು. ಮುಂದೆ ಕರ್ನಾಟಕಕ್ಕೆ ಒಳಭಾಗದಲ್ಲಿ ಎಲ್ಲೇ ಬಂದರೂ ಕೂಡ ಐ ಹ್ಯಾಡ್ ಟು ಟ್ರಾನ್ಸ್ಲೇಟ್ ಇಮ್ ಇನ್ ಟು ಕನ್ನಡ. ನಾನು 10 ಸಲ ಹೇಳಿದೆ, ಸರ್ ನಾನು ಕನ್ನಡ ಪ್ರೊಫೆಸರ್ ಅಲ್ಲ, ಬೇಕಾದ್ರೆ ಗೊತ್ತು ಮಾಡ್ಕೊಡ್ತೀನಿ ಯಾರೋ ಕನ್ನಡದವ್ರು. ನೋ ನೋ ನೋ ನೋ, ಅವ್ರ ಸ್ಟೈಲ್ ಗೊತ್ತಲ್ಲ ನಿಮಗೆ, ಯು ನೋ ಮೀ, ಐ ನೋ ಯು, ಯು ಡೂ ಇಟ್ ಅನ್ನೋರು. ಐ ಸರ್ ಓಕೆ, ಮಾಡ್ತೀನಿ. ಅವ್ರು ನೋಡಿ ನೋಡಿ ಅನಿಸಿದ್ದು, ನಿಮಗೊಂದು ಘಟನೆ ನಾನು ಇವತ್ತು ಹೇಳಬೇಕು, ಪ್ಲೀಸ್ ಇಸ್ ನಾಟ್ ಪಬ್ಲಿಷ್ಡ್ ಎನಿವೇರ್, ಇಫ್ ಕ್ಯಾನ್ ಬಿ ಪಬ್ಲಿಷ್ಡ್ ಓನ್ಲಿ ಐ ಕ್ಯಾನ್ ರೈಟ್ ಅಬೌಟ್ ಇಟ್ ಬಿಕಾಸ್ ಐ ವಾಸ್ ಎ ವಿಟ್ನೆಸ್ ಟು ಇಟ್. ವೈ ಕಲಾಂ ರಿಮೇನ್ಸ್ ಇನ್ ಅವರ್ ಮೈಂಡ್ ಆಸ್ ಒನ್ ಆಫ್ ದಿ ಬೆಸ್ಟ್ ಪ್ರೆಸಿಡೆಂಟ್ಸ್ ಆಫ್ ಇಂಡಿಯಾ? ವಾಟ್ ಡಿಸ್ಟಿಂಗ್ವಿಶಸ್ ಹಿಮ್ ಫ್ರಾಮ್ ದಿ ಅದರ್ಸ್? ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಟು ಮೀ. ಕುಶಾಲ್ ನಗರಕ್ಕೆ ಬಂದಿದ್ರು ಮಡಿಕೇರಿ ಹತ್ರ. ಪ್ರೆಸಿಡೆಂಟ್ ಆಗಿದ್ದಾಗ, ಪ್ರೆಸಿಡೆಂಟ್ ಆಗಿದ್ದಾಗ ಸೆಕ್ಯೂರಿಟಿ ಹೆಂಗಿರ್ತದೆ ಅಂತ ನಿಮ್ಗೆ ಗೊತ್ತಿದೆ, ವೆರಿ ಟೈಟ್ ಸೆಕ್ಯೂರಿಟಿ. ಸೀನ್ಸ್ ಐ ಹ್ಯಾಡ್ ಟು ಟ್ರಾನ್ಸ್ಲೇಟ್ ಹಿಮ್, ನಗೊಂದು ಸ್ಟೇಜ್ ಪಾಸ್ ಅಂತ ಕೊಟ್ಟಿರ್ತಾರೆ. ಓನ್ಲಿ ಸ್ಟೇಜ್ ಪಾಸ್ ಇದ್ದವ್ರನ್ನ ಮಾತ್ರ ಸ್ಟೇಜ್ ಮೇಲೆ ಬಿಡ್ತಾ ಇದ್ರೆ ಬಿಡೋಲ್ಲ, ಸೆಕ್ಯೂರಿಟಿದು ಸ್ಟೇಜ್ ಪಾಸ್ ಹಾಕ್ಕೊಂಡಿದ್ದೆ. ಬಂದರು ಕಲಾಂ ಜೊತೆಗೆ ಗವರ್ನರ್ ಇದ್ದರು, ಚೀಫ್ ಮಿನಿಸ್ಟರ್, ಇನ್ನೊಬ್ಬರು ಸ್ವಾಮಿಗಳಿದ್ದರು. ಎಲ್ಲರೂ ಬಂದು ಸ್ಟೇಜ್ ಮೇಲೆ ಹೋದರು. ಸುಮಾರು 1.5 ಲಕ್ಷ ಜನ ಕೂತಿದ್ದಾರೆ ಆಡಿಟೋರಿಯಮಲ್ಲಿ, ಶಾಮಿಯಾನ ಹಾಕ್ಬಿಟ್ಟಿದ್ದಾರೆ. ಹೂ ವಾಸ್ ದ ಸೆಂಟರ್ ಆಫ್ ಅಟ್ರಾಕ್ಷನ್? ಕಲಾಂ. ಎವ್ರಿಬಡಿ ಕೇಮ್ ಟು ಸಿ ಕಲಾಂ ಓನ್ಲಿ. ಆ ಗಲಾಟೆಯಲ್ಲಿ ಅವ್ರು ಸೆಕ್ಯೂರಿಟಿ ಕಾರ್ಡನಲ್ಲಿ ಹಿಂಗೆ ಹೋಗ್ಬೇಕಾದ್ರೆ ನಾನು ಯಾಕೆ ಗದ್ದಲದಲ್ಲಿ ಹೋಗಬೇಕು, ನಿಧಾನಕ್ಕೆ ಹೋದ್ರಾಯಿತು ಅಂತ ಉಳ್ಕೊಂಡೆ. ಅವ್ರು ಹೋಗಿ ಕೂತ್ಮೇಲೆ ಆ ರಾಷ್ಟ್ರಗೀತೆ ಆಯಿತು. ಅವ್ರು ನಿಧಾನಕ್ಕೆ ನಾನು ಸ್ಟೇಜ್ ಮೇಲೆ ಆ ಎಡಗಡೆಯಿಂದ ಮೇಲೆ ಹತ್ತಿದೆ. ಮೇಲೆ ಹೋಗುವಾಗ ನೋಡಿದೆ, ಎಡಗಡೆಗೆ ಒಂದು ಪುಟ್ಟ ಹುಡುಗಿ

0: Radio Sarang 107.8 FM.
1: ಅವ್ರ ತಂದೆ ಕೇಳಿದೆ, ಯಾಕೆ ಹೇಳ್ತಾಳೆ ಇವಳು ಅಂತ ಕೇಳಿದೆ. ಅವ್ರು ಹೇಳಿದ್ರು, ಸರ್ ಕಲಾಂ ಸಾಹೇಬ್ರಿಗೆ ಶೇಕ್ ಹ್ಯಾಂಡ್ ಮಾಡಬೇಕು ಅಂತ ಮಾಡಿದ್ಲು ಸರ್, ಹೋದ್ಲು, ಆ ಸೆಕ್ಯೂರಿಟಿ ಅವ್ರು ಬಿಡಲಿಲ್ಲ ಸರ್, ಅದಕ್ಕೆ ಅಳ್ತಾ ಇದ್ದಾಳೆ ಅಂತ. ಆಯ್ತು, ಕೂತ್ಕೊಂಡಿರಿ, ನೋಡೋಣ ಏನಾಗ್ತದೆ ಅಂತ ಹೇಳಿದೆ. ನನ್ನ ಟೈಮ್ ಬಂತಲ್ಲ ಟ್ರಾನ್ಸ್ಲೇಷನ್ ಮಾಡೋದಕ್ಕೆ, ಅವ್ರು ಪೋಡಿಯಂ ಮೇಲೆ ನಿಂತ್ಕೋತಾರೆ, ಪಕ್ಕದಲ್ಲಿ ನಾನು ನಿಂತ್ಕೊಂಡು ಅವ್ರು ಟ್ರಾನ್ಸ್ಲೇಷನ್ ಮಾಡಿದೆ. ಮಾಡಿ ಅವ್ರು ತಮ್ಮ ಚೇರ್ ಮೇಲೆ ಕೂತ್ಕೊಂಡಾಗ ನಾನು ಹಿಂದೆ ಹೋಗಿ ನಿಂತು ಹೇಳಿದೆ, ಸರ್ ಒಂದು ಕೆಲಸ ಆಗಬೇಕಲ್ಲ. ವಾಟ್ಸ್ ದ್ಯಾಟ್ ಅಂದರು. ಕ್ಯಾನ್ ಯು ಸಿ ದ್ಯಾಟ್ ಲಿಟಲ್ ಗರ್ಲ್, ಶಿ ಈಸ್ ಕ್ರೈಯಿಂಗ್ ಅಂದೆ. ಈಗ ನೋಡಿದ್ರು, ಯಾ ವೈ ಈಸ್ ಶಿ ಕ್ರೈಯಿಂಗ್ ಅಂದರು. ಶಿ ವಾಂಟೆಡ್ ಟು ಶೇಕ್ ಹ್ಯಾಂಡ್ ವಿತ್ ಯು, ಬಟ್ ಯುವರ್ ಸೆಕ್ಯೂರಿಟಿ ಡಿಡ್ ನಾಟ್ ಅಲಾವ್. ಪ್ಲೀಸ್ ಬಿಲೀವ್ ಮೀ,

0: Radio Sarang 107.8 FM.
1: If great person remains like a star there, unreachable to people, people don't remember. But Kalam was absolutely grounded, so affectionate. ಈ ಭಾವನೆಯಿಂದಾಗಿ, ಈ ಮನುಷ್ಯತ್ವದ ಸಂಬಂಧಗಳಿಂದಾಗಿ ಕಲಾಂ ದೊಡ್ಡವರಾಗ್ತಾರೆ ನಮಗೆ. ಆದ್ದರಿಂದ ಯಾಕೆ ಕಲಾಂ ನೆನಪಿಟ್ಕೋತೀವಿ ಅಂತಂದರೆ, ಪ್ರೆಸಿಡೆಂಟ್ ಸಾಕಷ್ಟು ಜನ ಇದ್ದರು ನಮ್ಮಲ್ಲಿ, ಇವರು ಒಬ್ಬರು ಪ್ರೆಸಿಡೆಂಟ್ ಆಗಲಿಲ್ಲ. ನಿಮ್ಗೆ ಗೊತ್ತಿದೆ, ರಾಷ್ಟ್ರಪತಿ ಭವನದಿಂದ ತುಂಬ ಹಗುರವಾಗಿ ಹೊರಗೆ ಬಂದವರು ಅವರೇ. ಸಾಮಾನ್ಯ ಬರೋಲ್ಲ, ಭಾರವಾಗೇ ಬರೋದು. ತುಂಬ ಹಗುರವಾಗಿ ಬರ್ತಾರೆ. ಎರಡೇ ಸೂಟ್ ಕೇಸು, ಏನೂ ಇಲ್ಲ. ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು? 678 ರೂಪಾಯಿ. ಓನ್ಲಿ 678 ರುಪೀಸ್ ಇನ್ ದ ಬ್ಯಾಂಕ್ ಬ್ಯಾಲೆನ್ಸ್. ವಿಚಿತ್ರ ಅನಿಸುತ್ತೆ ನಿಮಗೆ, ಅವ್ರು ರಾಷ್ಟ್ರಪತಿ ಆದ ತಕ್ಷಣ ಮೊದಲನೇ ಫೋನ್ ಮಾಡಿದ್ದು ಕುರಿಯನ್. ದೇ ವಾಸ್ ದ ಡೈರೆಕ್ಟರ್ ಆಫ್ ಅಮೂಲ್ ಡೈರಿ ಇನ್ ಗುಜರಾತ್. ಅವ್ರ ಅತ್ಯಂತ ಕ್ಲೋಸ್ ಫ್ರೆಂಡ್. ಅವ್ರು ಫೋನ್ ಮಾಡಿ, ಕುರಿಯನ್, ಐ ಹ್ಯಾವ್ ಎ ಪ್ರಾಬ್ಲಮ್ ನಾವು ಅಂದ್ರಂತೇವ್ರು ರಾಷ್ಟ್ರಪತಿ ಆದಮೇಲೆ. ಆ ಕುರಿಯನ್ ಕೇಳಿದಂತ, ವಾಟ್ ಆರ್ ಯುವರ್ ಪ್ರಾಬ್ಲಮ್ಸ್? ಆಲ್ ಯುವರ್ ಪ್ರಾಬ್ಲಮ್ಸ್ ಆರ್ ಸಾಲ್ವ್ ನೌ, ಯು ಆರ್ ದ ಪ್ರೆಸಿಡೆಂಟ್. ದ್ಯಾಟ್ ಈಸ್ ಮೈ ಪ್ರಾಬ್ಲಮ್ ಅಂದರು ಕಲಾಂ. ಏನು ಪ್ರಾಬ್ಲಮು? ನೌ ಐ ಡೋಂಟ್ ಹ್ಯಾವ್ ಟು ಸ್ಪೆಂಡ್ ಎನಿಥಿಂಗ್ ಫಾರ್ ಮೈ ಸೆಲ್ಫ್, ಗೌರ್ಮೆಂಟ್ ವಿಲ್ ಟೇಕ್ ಕೇರ್ ಆಫ್ ಮೀ. ನೋ ದಟ್ ಐ ಆಮ್ ದಿ ಪ್ರೆಸಿಡೆಂಟ್. ಹಿ ಯೂಸ್ ದಟ್ ವರ್ಡ್ ಎಟ್ ದಟ್ ಟೈಮ್, ಈವನ್ ಮೈ ಬರಿಯಲ್ ವಿಲ್ ಬಿ ಡನ್ ಬೈ ಗೌರ್ಮೆಂಟ್ ಕಾಸ್ಟ್, ದೇರ್ಫೋರ್ ಐ ಡೋಂಟ್ ಹ್ಯಾವ್ ಟು ಸ್ಪೆಂಡ್ ಮನಿ. ಬಟ್ ವಾಟ್ ವಿಲ್ ಐ ಡೂ ವಿತ್ ದ ಸ್ಯಾಲ್ರಿ ದಟ್ ಐ ಗೆಟ್? ಐ ಡೋಂಟ್ ಥಿಂಕ್ ಎನಿ ಮ್ಯಾನ್ ಹ್ಯಾಸ್ ಆಸ್ಕ್ ದಿಸ್ ಕ್ವೆಶ್ಚನ್ ಸೋ ಫಾರ್. ವಿ ವಾಂಟ್ ಮೋರ್ ಮನಿ ಆಸ್ ಸ್ಯಾಲ್ರಿ. ಬಟ್ ಹೀ ಸೇಯಿಂಗ್, ವಾಟ್ ವಿಲ್ ಐ ಡೂ ವಿತ್ ದಿ ಸ್ಯಾಲ್ರಿ ದಟ್ ದ ಗೌರ್ಮೆಂಟ್ ಗಿವ್ಸ್? ದೆನ್ ಕುರಿಯನ್ ಸಜೆಸ್ಟೆಡ್ ಟು ಹಿಮ್, ಯು ಆರ್ ಟಾಕಿಂಗ್ ಆಫ್ ಪುರಾ. ಯು ನೋ ಪುರಾ ಇಸ್ ಅ ಕಾನ್ಸೆಪ್ಟ್ ಆಫ್ ಕಲಾಂ, ಪ್ರೊವೈಡಿಂಗ್ ಅರ್ಬನ್ ಫೆಸಿಲಿಟೀಸ್ ಇನ್ ರೂರಲ್ ಏರಿಯಾಸ್. ಒನ್ ಆಫ್ ದ ಮ್ಯಾಗ್ನಿಫಿಸೆಂಟ್ ಕಾನ್ಸೆಪ್ಟ್ಸ್. ಇಸ್ ಎಟ್ ಫಾರ್ಮ್ ಎ ಟ್ರಸ್ಟ್ ಅಂಡ್ ಸೀ ದಟ್ ದ ಮನಿ ಗೋಸ್ ದೇರ್. ದ ಫಸ್ಟ್ ಥಿಂಗ್ ಡಾಕ್ಟರ್ ಕಲಾಂ ಡಿಡ್ ಇನ್ ರಾಷ್ಟ್ರಪತಿ ಭವನ್ ವಾಸ್ ಟು ಸೈನ್ ಎ ಲೆಟರ್ ದಟ್ ಆಲ್ ಈ ಸ್ಯಾಲ್ರಿ ಶುಡ್ ಗೋ ಟು ಪುರಾ ಕಾನ್ಸೆಪ್ಟ್. ದಿಸ್ ಈಸ್ ವಾಟ್ ಮೇಕ್ಸ್ ದ ಡಿಫರೆನ್ಸ್ ಬಿಟ್ವೀನ್ ಎ ನಾರ್ಮಲ್ ಅಥಾರಿಟಿ ಆ್ಯಂಡ್ ಎ ಗ್ರೇಟ್ ಮ್ಯಾನ್. ದೇರ್ ಫೋರ್ ಸಕ್ಸಸ್ ಈಸ್ ನಾಟ್ ಬಿಕಾಸ್ ಆಫ್ ದಿ ಪೊಸಿಷನ್.

ಅಧಿಕಾರ ಯಶಸ್ಸಲ್ಲ, ಒಂದು ರೀತಿ ಯಶಸ್ಸು, ರಾಷ್ಟ್ರಪತಿ ಆಗೋದು ಯಶಸ್ಸೇ, ಆದರೆ ಶಾಶ್ವತ ಯಶಸ್ಸಲ್ಲ. ಇನ್ನು ಕೆಲವರು ಅಂತಾರೆ, ಇದ್ರೆ ಇರ್ಬೇಕ್ರಿ, 6 ಅಡಿ 4 ಇಂಚ್ ಇರಬೇಕು, 4 ಅಡಿ ಅಗಲ ಇರಬೇಕು, ರಸ್ತೆಯಲ್ಲಿ ಹೋದ್ರೆ ಬುಲ್ಡೋಸರ್ ಹೋದಂಗೆ ಹೋಗ್ತಾ ಇರಬೇಕು, ಜನ ಎಲ್ಲ ಹೆದರ್ಬೇಕು. ಕಲ್ಪನೆ ಮಾಡ್ಕೊಳ್ಳಿ, ಮನುಷ್ಯ ಇತಿಹಾಸ ನೋಡಿ, ಇಟ್ ರೀಡ್ ದ ಹ್ಯೂಮನ್ ಹಿಸ್ಟ್ರಿ, ದೇರ್ ಹ್ಯಾವ್ ಬೀನ್ ಮೆನಿ ಪೀಪಲ್ ಹೂ ವಾಂಟೆಡ್ ಟು ಬಿ ಕಾಂಕರಿಂಗ್ ದ ವರ್ಲ್ಡ್. ಅಲೆಕ್ಸಾಂಡರ್ ದ ಗ್ರೇಟ್ ಥಾಟ್ ಸೊ ದೇ ಕ್ಯಾನ್ ಕಾಂಕರ್ ದ ವರ್ಲ್ಡ್ ಬೈ ಪವರ್, ಮುಸೋಲಿನಿ ಥಾಟ್ ಸೊ, ಹಿಟ್ಲರ್ ಥಾಟ್ ಸೊ, ಎವ್ರಿಬಡಿ ಥಾಟ್ ಸೊ ದೇ ಕ್ಯಾನ್ ಕಾಂಕರ್ ದಿ ವರ್ಲ್ಡ್ ಬೈ ಪವರ್, ಬಟ್ ನೋಬಡಿ ಕಾಂಕರ್ಡ್. ಯಾರೂ ಆಗಲಿಲ್ಲ. ನೆಪೋಲಿಯನ್ ಬರೆದದ್ದನ್ನು ಓದಿರ್ಬೇಕು ನೀವು. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಸ್ಟಡೀಡ್ ಅಬೌಟ್ ಹಿಸ್ಟ್ರಿ ಆಫ್ ನೆಪೋಲಿಯನ್ಸ್ ಲೈಫ್. ಮ್ಯಾಗ್ನಿಫಿಸೆಂಟ್. ಅವನ ಸೆಂಟ್ ಹೆಲೆನಾದಲ್ಲಿ ಕೈದಿಯಾಗಿಟ್ಟಾಗ ರೆಕಾರ್ಡ್ ಇದೆ ಇನ್ನೂ, ಅದು ಸೆಂಟ್ ಹೆಲೆನಾಕ್ ಹೋದ್ರೆ ಸಿಗ್ತದೆ ನಿಮಗೆ. ಅದು ಅವನ ಗೆಳೆಯ ಬಂದು ಹೇಳ್ತಾನೆ, ಗೆಳೆಯ ಭಾಳ ಸಾಧನೆ ಮಾಡಿದ್ಯಪ್ಪ ನೀನು ಅಂದ ನೆಪೋಲಿಯನ್ಗೆ. ನೆಪೋಲಿಯನ್ ಹೇಳ್ತಾನೆ, ನಾನು ಏನು ಸಾಧನೆ ಮಾಡಿದ್ದೀನಪ್ಪ, ನಾನು ನೋಡಿದ್ದೀನಿ ಮೊದಲಿಂದ ಎಷ್ಟೋ ಜನ ಜಗತ್ತನ್ನು ಶಕ್ತಿಯಿಂದ ಗೆಲ್ಲಬೇಕು ಅಂತ ಹೊರಟಿದ್ದಾರೆ. ಮೆನಿ ಪೀಪಲ್ ವಾಂಟೆಡ್ ದಿ ಕಾಂಕರ್ ದ ವರ್ಲ್ಡ್ ಬೈ ಪವರ್, ನನ್ ಆಫ್ ದೆಮ್ ಸಕ್ಸೀಡೆಡ್. ಬಟ್ ಎ ಯಂಗ್ ಮ್ಯಾನ್ ವಿತ್ ಕಂಪ್ಯಾಷನ್ ಇನ್ ಈಸ್ ಐಸ್ ಕೇಮ್ ಆ್ಯಂಡ್ ಕಾಂಕರ್ಡ್ 2/3 ಆಫ್ ಹ್ಯುಮ್ಯಾನಿಟಿ. ಈ ವಾಸ್ ರೆಫರಿಂಗ್ ಟು ಜೀಸಸ್ ಕ್ರೈಸ್ಟ್. ಲುಕ್, ಫೈನಲಿ ಈ ಆಸ್ ದ ಕ್ವಶನ್, ಹೂ ವನ್ ಫೈನಲಿ, ಡಿಡ್ ಪವರ್ ವಿನ್ ಆರ್ ಲವ್ ವನ್? ಲವ್ ವನ್ ದ ಬ್ಯಾಟಲ್.

ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನನಗಿನ ಆರ್ಜಿ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಹಿಡ್ಕೊಂಡು ಒಂದಿಷ್ಟು ಪ್ರಶ್ನೆ ಹಿಡ್ಕೊಂಡು ನಿಮ್ಮ ಹತ್ರ ಬರ್ತಾ ಇರ್ತೀನಿ. ಇವತ್ತು ಕೂಡ ಹಾಗೆ ಬಂದಿದ್ದೇನೆ. ಸೊ ಇವತ್ತು ಈ ಸಂಜೆ ಹೊತ್ತಿನಲ್ಲಿ ಒಂದು ಅರ್ಧ ಗಂಟೆ ಮುಂಚೆ ಎರಡು ವಿಷಯಗಳು ಆಯಿತು. ಒಂದೇನು ಹೇಳಿದರೆ ಅಷ್ಟು ಮೊಬೈಲ್ ನೋಡ್ತಾ ಇದ್ದೆ. ನೋಡ್ತಾ ಇರುವಾಗ ನಮ್ಮ ಕೇರಳದಲ್ಲಿ ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ ನೋಡಿ, ಸತೀಶನ್ ಅವರು. ಅವರು ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ರು. ಒಂದು ವಿಡಿಯೋ ಕ್ಲಿಪ್ ನೋಡಿದೆ. ಅವ್ರು ಯಾರೋ ಅವ್ರ ಹತ್ರ ಕೇಳ್ತಾರೆ ಕೇರಳದಲ್ಲಿ ಏನು ಎಜುಕೇಷನ್ ಶಿಕ್ಷಣದಲ್ಲಿ ಏನು ಬದಲಾವಣೆ ಆಗಬೇಕು ಅಂತ. ಅವ್ರು ಬಹಳ ಚೆನ್ನಾಗಿ ಹೇಳ್ತಾರೆ ಯಾವ್ಯಾವ ಬದಲಾವಣೆಗಳೆಲ್ಲ ಆಗಬೇಕು, ಅಥವಾ ಮಕ್ಕಳು ಹೇಗೆ ಬೇರೆ ಕಡೆಗೆ ವಲಸೆ ಹೋಗ್ತಿದ್ದಾರೆ ಕಲಿತು. ಆ ಕಾರಣದಿಂದಾಗಿ ಸ್ವಲ್ಪ ವರ್ಷದಲ್ಲೇ ಕೇರಳ ಈ ಇದಿದೆಯಲ್ಲ ನಮ್ಮ ಕೇವಲ ಹಿರಿಯ ನಾಗರಿಕರ ಊರಾಗಬಹುದು, ಇಂತೆಲ್ಲ ಬಹಳ ಅದ್ಭುತ ಸಂಗತಿಗಳನ್ನು ಹೇಳಿದರು. ಹಾಗೆ ಅವ್ರ ಬಗ್ಗೆ ನಾನು ನೋಡ್ತಾ ಹೋದಾಗ ಒಬ್ಬ ಒಳ್ಳೆ ಓದುಗ ಅಂತ, ಪುಸ್ತಕಗಳನ್ನು ಓದುವುದು ಅಂತ ಹೇಳಿದ್ರೆ ತುಂಬ ಇಷ್ಟ ಅಂತೆ. ಅವರ ಮನೆಯಲ್ಲೆಲ್ಲ ಬಹಳ ದೊಡ್ಡ ಪುಸ್ತಕ ಭಂಡಾರ, ಯಾವೆಲ್ಲ ಹೊಸ ಪುಸ್ತಕಗಳು ಬರ್ತದೆ ಅದನ್ನು ಅವರು ಓದಿಯೇ ಬಿಡ್ತಾರಂತೆ. ಸೊ ಅಂಥ ಒಂದು ಪುಸ್ತಕ ಪ್ರೇಮಿ ಕವಿ ಮನಸ್ಸಿನ ಮುಖ್ಯಮಂತ್ರಿಯೊಬ್ಬರು ಕೇರಳದಲ್ಲಿ ಆಗಿದ್ದಾರೆ ಅಂತ. ಅಂದರೆ ಹೆಚ್ಚು ರಾಜಕಾರಣಿಗಳು ಓದ್ತಾರೆ ಅಥವಾ ಇಂಥ ಒಳ್ಳೆ ಸಂಗತಿಗಳನ್ನು ಮಾತಾಡ್ತಾರೆ ಅಂತ ಹೇಳಿದರೆ ನಮಗೆ ಕೇಳಲಿಕ್ಕೆ ಅದು ಖುಷಿಯಾಗೋದು. ಸೊ ಇನ್ನೊಂದು ಘಟನೆ ಏನು ಅಂತ ಹೇಳಿದರೆ, ಹಾಗೆ ಅದನ್ನು ನೋಡ್ತಾ ನೋಡ್ತಾ ಮುಂದೆ ಬರ್ತಾ ಇರುವಾಗ ಕನ್ನಡ ಡಿಪಾರ್ಟ್ಮೆಂಟಲ್ಲಿ ದಿನೇಶ್ ನಾಯಕ್ ಸರ್ ಕರೆದ್ರು, ಹಲಸಿನ ಹಣ್ಣು ಬೇಕಾ ಅಂತ. ಅವರ ಟೇಬಲ್ ಮೇಲೆ ಹಲಸಿನ ಹಣ್ಣಿತ್ತು. ನಾನಂತೂ ಈ ಸೀಸನಲ್ಲಿ ತುಂಬ ಹಲಸಿನ ಹಣ್ಣು ಕಡಿಮೆ ತಿಂದದ್ದು, ಹಾಗೆ ಅವರು ಕೊಟ್ಟಂಥ ಹಲಸಿನ ಹಣ್ಣನ್ನು ತಿಂದು ಮುಂದೆ ಬಂದೆ, ಖುಷಿಯಾಯಿತು. ಸೊ ಈ ಸಲ ನನಗೆ ಹಾಗೆ ಅನಿಸ್ತಿದೆಯೋ ಗೊತ್ತಿಲ್ಲ, ಈ ಸಲ ಹಲಸಿನ ಹಣ್ಣು ಮತ್ತು ಮಾವಿನ ಹಣ್ಣು ಸ್ವಲ್ಪ ಸೀಸನ್ ಕಡಿಮೆ ಅಂತ ಅನಿಸುತ್ತೆ. ನನಗೆ ಸಿಕ್ಕಿದ್ದು ಕಡಿಮೆಯಾ, ನಾನು ತಿಂದದ್ದು ಕಡಿಮೆಯಾ, ಅಲ್ಲ ಏನು ಬಂದಿದ್ದೇ ಇಳುವರಿಯೇ ಕಡಿಮೆಯಾ ಗೊತ್ತಿಲ್ಲ. ಫೈನ್, ಎನಿವೇಸ್ ಎರಡು ವಿಷಯಗಳು ಕೂಡ ಒಂದಕ್ಕೊಂದು ಸಂಬಂಧ ಇಲ್ಲ, ಬಟ್ ಸ್ಟಿಲ್ ಎರಡು ಕೂಡ ನನಗೆ ಬಹಳ ಖುಷಿ ಕೊಟ್ಟಂಥ ಸಂತೋಷ ಕೊಟ್ಟಂಥ ಸಂಗತಿಗಳು, ನಿಮ್ಮನ್ನು ಹೇಳಿಬಿಡುವ ಅಂತ ಅನ್ನಿಸ್ತು. ಎನಿವೇಸ್ ಈ ಸಂಗತಿಯನ್ನು ಹೇಳ್ತಾ ಒಂದು ಲೆಕ್ಕದ ಪ್ರಶ್ನೆ ಇದೆ. ಏನು ಲೆಕ್ಕ, ಯಾವ ಲೆಕ್ಕ, ಎಲ್ರಿಗೂ ಕೂಡ ರೆಡಿಯಾಗಿರಿ ಈ ಪ್ರಶ್ನೆಯನ್ನು ಕೇಳೋದಕ್ಕೆ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ಇದು ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 ಎಫ್ಎಂ ರೇಡಿಯೋ ಸಂಜೆಯಲ್ಲಿ ನಾನು ದಿನಿ ಆರ್ಜೆ ಅಭಿಷೇಕ್. ಪ್ರಶ್ನೆ ಏನು ಅಂತ ಹೇಳಿದರೆ ಇದೊಂದು ಲೆಕ್ಕದ ಪ್ರಶ್ನೆ. ಓಕೆ, ಸೊ ಹೇಗೆ ಈ ನನಗೆ ಒಂದು ಪ್ರಶ್ನೆ ಬಂತು ಅಂತ ಹೇಳಿದರೆ, ನಾನು ಆಗ್ತಾನೆ ನನ್ನ ಒಂದು ಫ್ರೆಂಡ್ನ ಶಾಪಿಗೆ ಹೋಗಿದ್ದೆ. ಸೊ ಅದೊಂದು ಗ್ಯಾರೇಜ್. ಸೊ ನಾನು ಕೇಳಿದೆ ಎತ್ತು ಇನ್ನು ಎಷ್ಟು ಗಾಡಿ ಬಂತು ಅಂತ ನಾನು ಅವನ ಹತ್ರ ಕೇಳಿದೆ. ಸೊ ಆಗ ಅವನೊಂದು ವಿಷಯ ಹೇಳಿದ. ಸೊ ಒಟ್ಟು ಏನು ಅಂತ ಹೇಳಿದರೆ, ಅವನು ಹೇಳಿದಂಥ ಲೆಕ್ಕ ಹೇಗಿತ್ತು ಅಂತ ಹೇಳಿದರೆ, ಎಲ್ಲ ವಾಹನಗಳು, ಓಕೆ, ಇಲ್ಲಿ ದ್ವಿಚಕ್ರ ವಾಹನಗಳು ಮತ್ತು ನಾಲ್ಕು ಚಕ್ರದ ವಾಹನಗಳು, ಗೊತ್ತಾಯ್ತಲ್ಲ, ನಾಲ್ಕು ಚಕ್ರದ ವಾಹನಗಳು, ಕಾರ್ ಮತ್ತು ಟೂ ವೀಲರ್ಸ್ ಅಂತ ನೋಡಿದರೆ ಒಟ್ಟು ಚಕ್ರಗಳು 100, 100 ಚಕ್ರಗಳು ಇತ್ತು. ಹಾಗಾದರೆ ನಾಲ್ಕು ಚಕ್ರದ ವಾಹನ ಎಷ್ಟು, ಎರಡು ಚಕ್ರದ ವಾಹನ ಎಷ್ಟು ಅಂತ. ಓಕೆ, ಇಲ್ಲಿ ಬಂದಿರುವಂಥ ಒಟ್ಟು ವಾಹನಗಳ ಚಕ್ರ ಎಷ್ಟು ಅಂತ ಹೇಳಿದರೆ 100. ಓಕೆ, ಹಾಗಾದರೆ ಅಲ್ಲಿ ಎರಡು ಚಕ್ರದ ವಾಹನಗಳೆಷ್ಟು, ಹಾಗೆಯೇ ನಾಲ್ಕು ಚಕ್ರದ ವಾಹನಗಳೆಷ್ಟು, ಒಟ್ಟು 40 ವಾಹನಗಳು ರಿಪೇರಿಗೆ ಬಂದಿದೆ. ಓಕೆ, ಒಂದು ಗ್ಯಾರೇಜ್ನಲ್ಲಿ ಆ ದಿನ ಅಲ್ಲಿಗೆ 40 ವಾಹನಗಳು ರಿಪೇರಿಗೆ ಬಂದಿರ್ತದೆ. ಆ ಎಲ್ಲ ವಾಹನಗಳ ಒಟ್ಟು ಚಕ್ರ 100. ಹಾಗಾದರೆ ಅಲ್ಲಿಗೆ ಬಂದ ನಾಲ್ಕು ಚಕ್ರದ ವಾಹನ ಎಷ್ಟು, ಹಾಗೆಯೇ ಎರಡು ಚಕ್ರದ ವಾಹನ ಎಷ್ಟು. ಇದು ನಾನು ನಿಮ್ಮತ್ತೆ ಕೇಳ್ತಾ ಇರುವಂಥ ಪ್ರಶ್ನೆ. ನೀವೀಗ ಕೌಂಟ್ ಮಾಡಬೇಕು, ಆ 40 ವಾಹನಗಳಲ್ಲಿ 2 wheelers ಎಷ್ಟು, 4 wheelers ಎಷ್ಟು ಅಂತ. ಒಟ್ಟು ಚಕ್ರಗಳ ಸಂಖ್ಯೆ 100. ಆಲೋಚನೆಯನ್ನು ಮಾಡಿ, ಯಾರಿಗೆಲ್ಲ ಉತ್ತರ ಗೊತ್ತಾಗುತ್ತೆ, ಯಾರೆಲ್ಲ ಲೆಕ್ಕವನ್ನು ಮಾಡ್ಬೋದು, ಕಾಲ್ ಮಾಡಿ ನನಗೆ ನೀವು ಹೇಳಿ. ಕಾಲ್ ಮಾಡಬೇಕ ಸಂಖ್ಯೆ 6364204949. ಈ ಸಂಖ್ಯೆ ಕಾಲನ್ನು ಮಾಡಿ ನೀವು ಹಾಕುವಂಥ ಲೆಕ್ಕ ಏನಿದೆ ನನಗೆ ಹೇಳಿ. ಲೆಕ್ಕ ಸರಿಯಾಗಿದೆಯಾ ಅಲ್ಲ ತಪ್ಪಾಗಿದೆಯಾ ನಾನು ಹೇಳ್ತೀನಿ. ಸೊ ಕಾಲ್ ಮಾಡಿ 6364204949. ಇದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.

0: Yes, welcome back to Radio Sarang 107.8 FM Radio Sanjayalli Nanidini RJ Abhishek ನಿಮ್ಮಲ್ಲೊಂದು ಪ್ರಶ್ನೆ ಕೇಳಿ ಹೋಗಿದ್ದೆ. ಒಂದು ಗ್ಯಾರೇಜ್ ಅಲ್ಲಿ ಅದು ದ್ವಿಚಕ್ರ ವಾಹನ ಮತ್ತು ನಾಲ್ಕು ಚಕ್ರದ ವಾಹನವನ್ನು ರಿಪೇರಿ ಮಾಡುವಂತ ಗ್ಯಾರೇಜ್. ಸೊ ಆ ದಿನ ಅಲ್ಲಿಗೆ 40 ವಾಹನಗಳು ರಿಪೇರಿಗೆ ಬಂದಿರ್ತದೆ. ಆ ಎಲ್ಲ ವಾಹನಗಳ ಒಟ್ಟು ಚಕ್ರ ಎಷ್ಟು ಅಂತ ಹೇಳಿದರೆ 100. ಸೊ ಹಾಗಾದರೆ ಅಲ್ಲಿಗೆ ಬಂದಂಥ ನಾಲ್ಕು ಚಕ್ರದ ವಾಹನ ಎಷ್ಟು, ಹಾಗೆಯೇ ಎರಡು ಚಕ್ರದ ವಾಹನ ಎಷ್ಟು ಅಂತ ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
1: ನಮಸ್ಕಾರ, ನಾನು ಸಾರಿ ಉತ್ತರ ಹೇಳ್ತೀನಿ. ಮೊದಲೇ ಸಾರಿ ಉತ್ತರ ಹೇಳಿದಂತ ಬೇಸರ ಪಡಬಾರ್ದು.
0: ಓ ದೇವರೇ, ಹೇಳಿ, ಪರವಾಗಿಲ್ಲ, ಎಂತ ಮಾಡುದು.
1: ಹೌದು, ನಾಲ್ಕು ಚಕ್ರದ್ದು 10, ಎರಡು ಚಕ್ರದ್ದು 30.
0: ಎರಡು ಚಕ್ರದ್ದು 30 ಅಲ್ವಾ? ಓಕೆ, ವೆರಿ ಗುಡ್. ನೋಡುವ, ನಮ್ಮ ಇಸ್ಮಾಯಿಲ್ ಕಲಾಡಿ ಅಂದ್ಕೊಂಡಿದ್ದಾರೆ ಅವರು ಸರಿ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ. ಸೊ ನೋಡುವ ಯಾರು ಸರಿ ಉತ್ತರವನ್ನು ಕೊಡ್ತಾರೆ ಅಂತ. ಕಾಲ್ ಮಾಡಿ ನನಗೆ, ಒಂದು ಗ್ಯಾರೇಜಲ್ಲಿ ಒಟ್ಟು 40 ವಾಹನಗಳು ಬಂದಿತ್ತು, ಅದರಲ್ಲಿ 100 ಚಕ್ರಗಳು ಅದಕ್ಕೆ ಇತ್ತು. ಓಕೆ, ಹಾಗಾದರೆ 10 ದ್ವಿಚಕ್ರ ವಾಹನಗಳು ಎಷ್ಟು, ಹಾಗೆ 4 ಚಕ್ರದ 4-wheeler ಎಷ್ಟು, ಹಾಗೆ 2-wheeler ಎಷ್ಟು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು. ನೋಡುವ ಯಾರೆಲ್ಲ ಏನೆಲ್ಲ ಉತ್ತರವನ್ನು ಕೊಡ್ತೀರಿ ಅಂತ ಹೇಳಿ ಕಾಲ್ ಮಾಡಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆ ಕಾಲ್ ಮಾಡ್ಬೋದು, ನಿಮ್ಗೆ ಗೊತ್ತಿರುವಂಥ, ನೀವು ಅಂದುಕೊಂಡಿರುವಂಥ, ನೀವು ಲೆಕ್ಕ ಹಾಕಿದಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜಿ ಅಭಿಷೇಕ್ ನಿಮ್ ಜೊತೆ ಇದ್ದೀನಿ. ಪ್ರಶ್ನೆ ಕೇಳಿ ಹೋಗಿದ್ದೆ, ಒಂದು ಗ್ಯಾರೇಜ್ ನಲ್ಲಿ 40 ವಾಹನಗಳು, ಅದರಲ್ಲಿ ಒಟ್ಟು 100 ಚಕ್ರಗಳು, ಹಾಗಾದ್ರೆ ಎಷ್ಟು ಟೂ ವೀಲರ್ ಎಷ್ಟು ಫೋರ್ ವೀಲರ್ ಅಂತ ಅನೇಕ ಜನ ವಾಟ್ಸ್ಆಪ್ ಮಾಡಿದೀರಿ, ಉತ್ತರವನ್ನು ಕೊಟ್ಟಿದ್ದೀರಿ. ಮುಂದಿನ ಕಾಲರ್ ಇದ್ದಾರೆ. ನಮಸ್ಕಾರ.
1: ನಮಸ್ಕಾರ.
0: ನಮಸ್ಕಾರ, ಹೇಳಿ ಯಾರು?
1: ಸತೀಶ್ ಕಯ್ಯರ್.
0: ಸತೀಶ್ ಕಯ್ಯರ್, ಹೇಗಿದ್ದೀರಿ ಸತೀಶ್? ಆರಾಮ?
1: ಆರಾಮ.
0: ಎಸ್ ಎಸ್, ಏನ್ ಹೇಳ್ತೀರಿ?
1: ಅದು ಹತ್ತು ಟೂ ವೀಲರ್.
0: ಹತ್ತು ಟೂ ವೀಲರ್,
1: ಸಾರಿ ಹತ್ತು ಫೋರ್ ವೀಲರ್.
0: ಹತ್ತು ಫೋರ್ ವೀಲರ್.
1: ಹತ್ತು ಫೋರ್ ವೀಲರ್. ಮೂವತ್ತು ಟೂ ವೀಲರ್.
0: ಮೂವತ್ತು ಟೂ ವೀಲರ್ ಅಲ್ವಾ? ಓಕೆ, ಸತೀಶ್ ಅನ್ನ ಕಾಲ್ ಮಾಡಿ ಕೈಯಾರಿಂದ ಉತ್ತರವನ್ನ ಕೊಟ್ಟಿದ್ದಾರೆ. ಸೊ ಇನ್ನು ಕೂಡ ಯಾರಿಗೆಲ್ಲ ಹೇಳಲಿಕ್ಕಿದೆ ಹೇಳ್ಬೋದು, ಕಾಲ್ ಅನ್ನ ಮಾಡಬಹುದು. ನನಗೆ ಹಾಗೆ ಜಗದೀಶ್ ಕುಡ್ಲಾ ಅವರು ವಾಟ್ಸ್ಆಪ್ ಅನ್ನ ಮಾಡಿದರು, ಹೇಳ್ತಾ ಇದಾರೆ 10 ಕಾರ್ 30 ಟೂ ವೀಲರ್ ಅಂತ ಹೇಳಿ ಜಗದೀಶ್ ಕುಡ್ಲಾ ಅವರು ಹೇಳ್ತಾ ಇದಾರೆ. ಹಾಗೇನೆ ಬೇರೆ ಯಾರು ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಶೈಲಜಾ ಅವರು ಹೇಳಿದ್ದಾರೆ. ಶೈಲಜಾ ಕದ್ರಿಯಿಂದ 2 ವೀಲಿದ್ದು 30, 4 ವೀಲಿದ್ದು 10 ಅಂತ ಅವ್ರು ಹೇಳ್ತಿರೋದು. ಓಕೆ, ಇನ್ನು ಕೂಡ ಯಾರಿಗೆಲ್ಲ ಹೇಳಲಿಕ್ಕಿದೆ ಹೇಳಿ ಹೇಳ್ಬೋದು. ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲನ್ನು ಮಾಡಿ. ಸೊ ಹಾಗೇ ಅಪೂರ್ವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಟೂ ವೀಲರ್ 10, ಟೂ ವೀಲರ್ 30, ಫೋರ್ ವೀಲರ್ 10 ಅಂತೇಳಿ. ಇನ್ನು ಕೂಡ ಯಾರಾದರೂ ಗೆಸ್ ಮಾಡಿದರೆ, ಕಾಲ್ ಮಾಡಲಿಕ್ಕಿದ್ರೆ ಮಾಡ್ಬೋದು, ಇಲ್ಲ ಅಂತೇಳಿ ರೈಟ್ ಆನ್ಸರ್ನ ಹೇಳುವಂಥ ಟೈಮ್. ಈ ಪ್ರಶ್ನೆಯನ್ನು ನನಗೆ ಕಳಿಸಿದವರು ನಮ್ಮ ಜಯಪ್ರಕಾಶ್ ಎಕ್ಕೂರ್ ಅವರು. ಥ್ಯಾಂಕ್ ಯು ಜಯಪ್ರಕಾಶ್ ಎಕ್ಕೂರ್ ಅವರಿಗೆ. ಎಸ್, ರೈಟ್ ಆನ್ಸರ್, ಟೂ ವೀಲರ್ 30, ಫೋರ್ ವೀಲರ್ 4 ಚಕ್ರದ್ದು 10, ಸರಿಯಾದಂಥ ಉತ್ತರ. ಸೊ ಆಲೋಚನೆ ಮಾಡಿದ, ಉತ್ತರವನ್ನು ಕೊಟ್ಟಂತ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಕೇಳ್ತಾ ಬನ್ನಿದ್ದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: Yes, welcome back to Radio Sarang 107.8 FM Radio Sanjay Linan Marji Abhishek.
1: Radio Sanjay, Radio Sanjay.
0: ನಿಮ್ಮ ಹತ್ರ ನಾನು ಆಗ್ತಾನೆ ಮಾತಾಡಿದೆ, ನಾನು ಬರುವಾಗ ನನಗೆ ಹಲಸಿನನ್ನು ಕೊಟ್ಟರು ತಿಂತಾ ಬಂದೆ ಅಂತ ನಾನು ಹೇಳಿದೆ. ಸೊ ಹಲಸಿನಲ್ಲಿ ಕೂಡ ಬೇರೆ ಬೇರೆ ವೆರೈಟಿಗಳಿದೆ, ಬೇತೆ ಬೇತೆ ಮಾತ ತುಳುವೆ ಬರ್ಕೆ ಅಂಚೆ ಮಾತ ಬೇತೆ ಮಾತ ಜಾತಿಗಳು ಕೂಡ ಇದೆ. ಸೊ ನಾನು ಸ್ವಲ್ಪ ನಿಮ್ಮ ಜೊತೆ ಹಲಸಿನ ಹಣ್ಣಿನ ಬಗ್ಗೆ ಮಾತಾಡುವ ಅಂತ ಅನ್ನಿಸ್ತಾ ಉಂಟು.

0: ವಿಶೇಷವಾದಂಥ ಹಣ್ಣು ಅಂತ ನೀವು ಹೇಳುವುದೇ ಆದರೆ ಯಾವ ಕಾರಣಕ್ಕೋಸ್ಕರ ಅಂತ ನೀವು ನನಗೆ ಹೇಳಬೇಕು. ಸೊ ವಿಶ್ವದಲ್ಲೇ ಭಾರತ ಅತಿ ಹೆಚ್ಚು ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಲಸಿನ ಹಣ್ಣನ್ನು ಬೆಳೆಸುವಂಥ ದೇಶ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ನಮ್ಮ ದೇಶ ಭಾರತ, ಹಾಗೇ ಅದ ನಂತರ ಬಾಂಗ್ಲಾದೇಶದಲ್ಲಿ ಅತಿ ಹೆಚ್ಚು ಬೆಳೆಸ್ತಾರೆ. ಮುಂದಿನ ಕಾಲರ್ ಇದ್ದಾರೆ. ನಮಸ್ಕಾರ. ಹಲೋ, ನಮಸ್ಕಾರ ಸುಶೀಲಾ ಅಮ್ಮ. ಇಂಚೋಲರ್ ಆರಾಮನೆ ಬಗ್ಗೆ ತುಕವಾದಲ್ಲೇ ದಾದಾ ಒಂದ್ ಪರ್ ದಾದಾ ವಿಶೇಷ. ವೆರಿ ಗುಡ್. ಸೊ ಥ್ಯಾಂಕ್ ಯು. ಎಡ್ಡೆ ಸಂಗತಿ. ಥ್ಯಾಂಕ್ ಯು. ಓಕೆ, ನಮ್ಮ ಸುಶೀಲ ಖಾದ್ಯವಾಡಿದ ಕಾಲ್ ಬಂದಿರ್ತದೆ. ಅರ್ಪಂದಲ್ಲಿ ಕೋಡಲ್ ತಿಂಡೆ ಅಡ್ಡಿಲ್ಲ ಮಂದೆ ತಿಂಡೆ ಅಂತ. ಸೊ ನೀವು ಕೂಡ ಹೇಳ್ಬೋದು ಹಲಸಿನ ಹಣ್ಣಿನ ಒಂದು ಒಳ್ಳೆ ಗುಣ ಅಂತ ಹೇಳಿದರೆ, ಅಥವಾ ಏನಾದರೂ ಬೇರೆ ವಿಶೇಷ ಅಂತ ಹೇಳಿದರೆ, ಈ ಕಾರಣಕ್ಕೋಸ್ಕರ ಹಲಸಿನ ಹಣ್ಣು ವಿಶೇಷ ಅಂತ ಹೇಳುವುದೇ ಆದರೆ ಯಾವ ಕಾರಣಕ್ಕೋಸ್ಕರ ಅಂತ ನಾನು ನಿಮ್ಮ ಹತ್ರ ಹೇಳ್ತಾ ಇರುವಂಥದ್ದು, ನಮ್ಮ ಭಾರತದ ಒಂದು ವಾರ್ಷಿಕ ಉತ್ಪಾದನೆ ಉಂಟಲ್ಲ ಹಲಸಿನ ಹಣ್ಣದ್ದು, 1.4 million tons ಉತ್ಪಾದನೆಯನ್ನ ಮಾಡ್ತೇವೆ. ಅದರಲ್ಲಿ ಕೂಡ ಪ್ರಮುಖವಾಗಿ ಕೇರಳ, ತಮಿಳುನಾಡು, ಕರ್ನಾಟಕದ ಪ್ರದೇಶಗಳಲ್ಲಿ ಹಲಸಿನ ಹಣ್ಣನ್ನು ಹೆಚ್ಚಾಗಿ ಬೆಳೆಸ್ತಾರೆ ಅನ್ನೋದು ಕೂಡ ನಮ್ಗೆಲ್ಲರೂ ಕೂಡ ಗೊತ್ತಿರಬೇಕು. ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ. ನಮಸ್ತೆ.
1: ನಮಸ್ತೆ ಸರ್.
0: ಮೇಡಮ್ ಜಿ,
1: ಪೂರ್ಣಿಮಾ ಸಾಲೆತ್ತೂರಿ.
0: ಪೂರ್ಣಿಮಾ ಸಾಲೆತ್ತೂರಿನ ತೂಕ ಪೆಲಕಾಯ್ದ ಬಗ್ಗೆ ಬಾತಿರ್ಲಿ.
1: ಪೆಲಕಾಯ್ದ ಬಗ್ಗೆ ಮಸ್ತ್ ಬನ್ನೆರಡು ಐಟ್ ಅಕ್ಕಿರ ತಿಕ್ಕುನೆ ಪೂರ ಕಮ್ಮಿ
0: ಕಮ್ಮಿ
1: ಅಂತ ರೀತಿಲ್ಲ ಉಪಯೋಗ ಆಗ್ಕೊಂಡು.
0: ಹ್ಮ್ ಹ್ಮ್ ಹ್ಮ್.
1: ಇಲ್ಲಿ ಕಾಯಿ ಪುನಾಗೆಲ್ಲ ಕಜಿಪು ಅನ್ಪೇರ ಆಗ್ಕೊಂಡು ಹೋಗಂತ ಮಲ್ಲ ಇವಕ್ಕೆಲ್ಲ ಆಯ್ತಾ ಅಕ್ಕಿ ಇಲ್ದ ಕಜಿಪು ಹಾಕೊಂಡು ಪರಂದು ನೆಡ್ದಕ್ಕ ಪಾಯ್ಸ ಅನ್ಪೇರ ತಿನ್ನ್ಯಾರ ಅಡ್ಡಿ ಮಾಡ್ಯಾರ ಐಸ್ ಕ್ರೀಮ್ ಪುರ ಮಲ್ಪೇರಿಗೆ ಪ್ರಾಕೃತಿಕವಾದ ನಮ್ಮ ದಾಲ ಇಂದು ಪೂರ ಪಾಡ್ದು ಮಲ್ಪೇರ ಇದ್ದಿ ಇಟ್ಟ ಪೂರ ಅವು ಈಟ ಇನ್ನೊಂದು ಪಾಡ್ದು ಇಂಚಿನ ಬಂಡ
0: ರಾಸಾಯನಿಕ
1: ರಾಸಾಯನಿಕ ಪುರ ಪಾಡ್ದು ಮಲ್ಪುನ ಅಂಚಿನ ಪುರ ದಾಲ ಇದ್ದಿ ಪ್ರಾಕೃತಿಕವಾದ ಪುನಃ ಇತ್ತಿನ ಐಟಮ್ ಅಲ್ಲ ಒಂದು
0: ಪೂರ್ಣಿಮಾ ಸಾಲತೂರ್ ಕಾಲ್ ಮಾಡಿದ್ ನೋಡಿ, ಹಲಸಿನ ಹಣ್ಣಿನ ಬಗ್ಗೆ ಬಹಳ ಚೆನ್ನಾಗಿ ಅವರು ಹೇಳಿದ್ರು. ನೀವು ಕೂಡ ಹೇಳ್ಬೋದು ಯಾವ ಕಾರಣಕ್ಕೋಸ್ಕರ ಹಲಸಿನ ಹಣ್ಣು ವಿಶೇಷ ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ನನಗೆ ನೀವು ಕಾಲ್ ಅನ್ನು ಮಾಡಬಹುದು, ಹೇಳ್ಬೋದು. ಮುಂದಿನ ಕಾಲ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ಸತೀಶ್ ಕಯ್ಯಾರ್ ಸಚ್ಚನ್ನ ಪೆಲಕಾಯಿ ತಿಂದಾರ?
2: ಪೆಲಕಾಯಿ ತಿಂದದೆ ಜೀವನ
0: ಮಾಡ್ತು
2: ಕಡಿಮೆ ಇತ್ತಲ್ಲ ಪೆಲಕಾಯಿ ತಿಂದದ್ದು ಅದಕ್ಕೆ ನಂಚಿನ ಜೀವ ಈ ಸ್ವಲ್ಪ ಅಂಡಲ್ಲ ಗಟ್ಟಿ
0: ಮುಟ್ಟಿ
2: ಪೆಲಕಾಯಿ ಇಪ್ಪನಂಚಿನ ಓ ನಮಕ್ ಆ ಒಂದು ಸಂದರ್ಭ ನಮ್ಮ ಹಿರಿಯಕಲ್ ಸಂಶೋಧನೆ ಮಾಡ್ತು ತಿಂದನದಾಲತ್ತವು ಪ್ರಾಕೃತಿಕವಾದ ತಿಕ್ಕುಣಂಚಿನ ಪ್ರತಿ ಒಂದು ವಸ್ತುದ್ಲ ನಮಕ್ ಒಂದು ಜೀವಸತ್ವ ನಮಗ ಕೋರ್ಪುಣ ಮನ್ಪುಣವು
0: ಪಲ್ಲಕಾಯಿಡೆ ಬದುಕಿದಂತ ಅದರಲ್ಲೇ ತಿಂದು ಹಲಸಿನ ಹಣ್ಣನ್ನೇ ತಿಂದು ಬದುಕಿದವರು ಇದ್ದಾರೆ. ಸೊ ಆಗ ಏನೋ ಅವರು ಸಂಶೋಧನೆ ಮಾಡ್ಲಿಲ್ಲ ಅಂತ, ಈಗಂದು ಹಲಸಿನ ಹಣ್ಣು ಹಾಗೆ ಹೀಗೆ ಅಂತ ಹೇಳ್ತೀವಲ್ಲ. ಸೊ ಹಾಗೆ ತಿಂದೆ 99 ವರ್ಷ ಈಗಲೂ ಕೂಡ ಇದ್ದವರು ಇದ್ದಾರೆ ಅಂತ ನಮ್ಮ ಸತೀಶ್ ಅಣ್ಣ ಹೇಳುದು. ಮುಂದಿನ ಕಾಲರ್ ಇದ್ದಾರೆ. ನಮಸ್ಕಾರ. ಇಸ್ಮಾಯಿಲ್ ಅಕ್ಕ ಚೊಲ್ಲೋರ್
3: ಅಮ್ಮನ ಬಾಜ್ ಮಾಡ್ತಾ ಇರ್ತೇನೆ ಬಂಡ ಪೆಲ್ಲ ತಾಯಿ ಮತ್ತು ಮೇಲೆ ஆயிரத்தி

అందప్పా యాను అందు అందు ఎస్ అంద అంద అంద అంద ఎస్ ఎస్ ఎస్ ఇస్మాయిల్ ಕನ್ನಡ ಬಹಳ ಚೆನ್ನಾಗಿ ಹೇಳಿದ್ರು ಯಾವ ರೀತಿಯಲ್ಲೆಲ್ಲ ಅದನ್ನು ಉಪಯೋಗಿಸ್ತಾರೆ. ಹಾಗೆ ಒಂದು ಹೇಳಿದ್ರು, ಒಂದು ಕೋಪ ಏನು ಅಂತ ಹೇಳಿದ್ರೆ ಇಟ್ಟು ಮಾಯನ ಉಂಟು ಅಂತಲ್ವಾ. ಸೊ ಅದನ್ನು ಒಮ್ಮೆ ಕೈಗೆ ಹಿಡಿದ್ರೆ ಮತ್ತೆ ತೆಗೆಯೋದು ಭಾರಿ ಕಷ್ಟ. ಹೀಗೆಲ್ಲ ವಿಷಯ ಹಲಸಿನ ಹಣ್ಣು ಇದು ಇನ್ನೂ ಕೂಡ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರಾಕ್ ಇದು ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜಯ್ ಅಲ್ಲಿ ನಾನು ಆರ್ಜೆ ಅಭಿಷೇಕ್. ಇವತ್ತಿನ ಇಂದಿನ ಸುದ್ದಿಗಳನ್ನು ಮೇರೆ ಪರಪ ನೋಡ್ತಾ ಬರೋಣ. ಎಸ್, ಇವತ್ತಿನ ಪ್ರಮುಖವಾದಂತಹ ಸುದ್ದಿಗಳತ್ತ ನೋಡ್ತಾ ಹೋಗೋದೇ ಆದ್ರೆ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುತಿನ್ ಅವರ ಸೆಪ್ಟೆಂಬರ್ ತಿಂಗಳಲ್ಲಿ ಭಾರತ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಸೆಪ್ಟೆಂಬರ್ 12-13 ನಡೆಯಲಿರುವಂತಹ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪುಟಿನ್ ಭಾಗವಹಿಸಲಿದ್ದಾರೆ ಅಂತ ಹೇಳಿ ಕ್ರೆಮ್ಲಿನ್ ಮೂಲಗಳು ತಿಳಿಸಿರುವಂಥದ್ದು ಇವತ್ತಿನ ಪ್ರಮುಖವಾದಂಥ ಸುದ್ದಿಗಳಲ್ಲಿ ಒಂದಾಗಿದೆ. ಇನ್ನು ರೈಲ್ವೆ ನೇಮಕಾತಿ ಮಂಡಳಿಯು ಈ ಸಲ ತಂತ್ರಜ್ಞ ನೇಮಕಾತಿ 2026 ಕಿರು ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ. ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವ 6,565 ಹುದ್ದೆಗಳ ಅರ್ಜಿಗೆ ಆಹ್ವಾನವನ್ನು ಕಳಿಸಿರುವಂಥದ್ದು. ಸೊ rrbapplied.gov.in ಸೊ ಇದರಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂಥದ್ದು. ಇನ್ನು ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ ಏಕದಿನ ಸರಣಿಯಿಂದ ಪಂತ್ ಹೊರಕ್ಕೆ, ಟೆಸ್ಟ್ ತಂಡಕ್ಕೆ ರಾಹುಲ್ ಉಪನಾಯಕರಾಗಿರುವಂಥದ್ದು ಕೂಡ ಇವತ್ತಿನ ಪ್ರಮುಖವಾದಂಥ ಸುದ್ದಿಗಳಲ್ಲಿ ಒಂದಾಗಿದೆ. ಇನ್ನು 3 ತಿಂಗಳಲ್ಲಿ ಅಮೆರಿಕದ ಷೇರುಪೇಟೆಯಲ್ಲಿ 3,700 ವಹಿವಾಟು ನಡೆಸಿದ ಟ್ರಂಪ್ ಅನ್ನುವಂಥ ಮತ್ತೊಂದು ಅಂತಾರಾಷ್ಟ್ರೀಯ ಸುದ್ದಿ ಕೂಡ ನಮಗೆ ಇವತ್ತು ಕಾಣಲಿಕ್ಕೆ ಸಿಗ್ತಾ ಇರುವಂಥದ್ದು. ಹಿಂದೆಂದು ಕಂಡರಿಯದ ಆರ್ಥಿಕ ಬಿರುಗಾಳಿ ಬರ್ತಾ ಇದೆ, ಜನಸಾಮಾನ್ಯರಿಗೆ ಕಠಿಣ ದಿನಗಳು ಮುಂದಿವೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳಿದಂಥ ಹೇಳಿಕೆ ಕೂಡ ಇವತ್ತು ಮಾಧ್ಯಮದಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಇನ್ನು ಸಾಂಸ್ಥಿಕ ಪುನರಚನೆಯ ಭಾಗವಾಗಿ 8,000 ಉದ್ಯೋಗಗಳನ್ನು ವಜಾ ಮಾಡಲು ಮೇಟಾ ಮುಂದಾಗಿದೆ ಅಂತ ಹೇಳಿ ರಾಯಿಟರ್ಸ್ ಹೇಳಿದೆ. ಒಂದು ರೀತಿಯಲ್ಲಿ AIಯ ಬಿರುಗಾಳಿ ಮೇಟಾಕ್ಕೆ ಬಂದಿದೆ ಅನ್ನೋದು ಕೂಡ ಅಂತಾರಾಷ್ಟ್ರೀಯ ವಲಯದಲ್ಲಿ ಚರ್ಚೆಯಾಗ್ತಿರುವಂಥ ಸುದ್ದಿಯಲ್ಲಿ ಒಂದಾಗಿದೆ. ಇನ್ನು ಐಸ್ಲ್ಯಾಂಡ್, ಫಿನ್ಲ್ಯಾಂಡ್

0: Yes, welcome back to Radio Sarang 107.8 FM. Radio Sanjay Ali Nanwar Ji Abhishek. Nim chuda gidi ni. Radio Sanjay. Radio Sanjay. Yes, Halasin Hanin bagi maatadta ide. Obru caller ready idare. Yaru anta noduva. Namaskara.
1: ನಮಸ್ತೆ ಸರ್, ಜಯಪ್ರಕಾಶ್.
0: ನಮಸ್ಕಾರ ಜಯಪ್ರಕಾಶ್ ಅವರೇ, ಏನ್ ಹೇಳ್ತೀರಿ?
1: ಹಣ್ಣುಗಳ ಬಗ್ಗೆ ವೈದ್ಯರು ಹೇಳ್ತಾರೆ, ತಿಪ್ಪೆ ಸಹಿತ ಸಿನ್ನಿ ಅಂತ, ತುಂಬಾ ಹಣ್ಣುಗಳ ಬಗ್ಗೆ. ಆದ್ರೆ ಹಲಸಿನ ಹಣ್ಣನ್ನು ಹಾಗೆ ಮಾಡುವಂತಿಲ್ಲ
0: ಅಂತ,
1: ಇದೊಂದು ವಿಶೇಷ ಅಂತ
0: ಹೇಳಿ.
1: ಮತ್ತೆ ಒಂದು ವಿಶೇಷ ಸರ್, ಅದೇ ಹಿಂದೆ ಎಲ್ಲ ಹಲಸಿನ ಹಣ್ಣನ್ನು ತಿಂತ ಇದ್ರು, ಗಟ್ಟಿ ಅದು, ಮತ್ತೆ ಗಟ್ಟಿ ಮಾಡಿ ತಿಂತದ್ದು, ಗಟ್ಟಿ ಹೇಳ್ತಾರೆ ಅದಕ್ಕೆ ಅಡ್ಡೆ. ಹಾಗೇನೆ ಬೇರೆ ಬೇರೆ ರೀತಿಯಲ್ಲಿ ತಿಂತ ಇದ್ರು. ಅದರಲ್ಲಿ ಆ ಎಲೆ, ಅದರ ಸತ್ವ, ಮತ್ತೆ ಅದಕ್ಕೆ ಹಾಕುವ ವಸ್ತುಗಳೆಲ್ಲ ಬಹಳ ಒಳ್ಳೆ ಇತ್ತು. ಆದ್ರೆ ಈಗ ಅದನ್ನ ಐಸ್ ಕ್ರೀಮ್ ಮಾಡುವಾಗ ಅಥವಾ ಹೋಳಿಗೆ ಮಾಡುವಾಗ ಅದು ಅಷ್ಟು ಗಟ್ಟಿಯಾ ಅಂತೇಳಿ ನಮ್ಮನ್ನು ನಾವು ಪ್ರಶ್ನಿಸ್ಬೇಕಾಗ್ತದೆ. ಅದರ ಜೊತೆ ಏನೆಲ್ಲ ಸೇರ್ತದೆ. ಆದ್ದರಿಂದ
0: ಒಳ್ಳೆ ವಿಷಯ. ಜಯಪ್ರಕಾಶ್ ಕೂರ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು ಅಲ್ವಾ ಸಂಗತಿಯನ್ನು. ಇನ್ನು ಕೂಡ ಯಾರಿಗೆಲ್ಲ ಮಾತಾಡ್ಲಿಕ್ಕಿದೆ ಹಲಸಿನ ಹಣ್ಣಿನ ಬಗ್ಗೆ, ನಿಮ್ದು ಏನಾದ್ರೂ ಒಪಿನಿಯನ್ ಇದ್ರೆ ಖಂಡಿತವಾಗಿಯೂ ಕಾಲ್ ಅನ್ನ ಮಾಡಬಹುದು, ನೀವು ಕೂಡ ಮಾತಾಡಬಹುದು. ಮುಂದಿನ ಕಾಲರ್ ಇದಾರೆ ಯಾರು ಅಂತ ನೋಡುವ. ಹಲೋ, ನಮಸ್ಕಾರ.
2: ಬಿಹಾರಿ ಠಾಕೂರ್ ಜಿ ರಾಧಾ ಕುಂಜ. ಹರೇ ಕೃಷ್ಣ, ರಾಧೇ ರಾಧೇ. ನಮಸ್ಕಾರ, ನಾನು ಪ್ರೇಮ್ ಪ್ರದೀಪ್ ದಾಸ್ ಮಾತಾಡ್ತಿರೋದು.
0: ಪ್ರೇಮ್ ಪ್ರದೀಪ್ ದಾಸ್ ಅವರೇ, ನಿಮ್ಗೆ
2: ಜಗನ್ನಾಥ ಕ್ಷೇತ್ರ ಮಂಗಳೂರಿಂದ.
0: ಅಲ್ಲ ಪ್ರೇಮ್ ಪ್ರದೀಪ್, ಹಲೋ.
2: ಹೇಳಿ,
0: ನಿಮ್ಗೆ ಮೊದಲೇ ಹೇಳುದು ಮರ್ತೋಯ್ತಾ ಅಂತ ಇವತ್ತು?
2: ಏನ್ ಸರ್,
0: ಫಸ್ಟ್ ಗೆ ಹೇಳ್ತಿರಲ್ಲ, ಅದು ಮರ್ತೋಯ್ತಾ ಅಂತ ಇವತ್ತು ಸ್ವಲ್ಪ. ನನ್ಗೆ ಬಾಯಾಟ್ ಆಗಿದೆ ಅದಾಗಿ. ಸೊ ಹೇಳಿ ಸರ್, ಹೇಳಿ, ಏನ್ ಹೇಳ್ತೀರಿ?
2: ಒಳ್ಳೇದಾಯ್ತು, ನೆನಪಿಸಿತು. ಇದು ಏನಂದ್ರೆ, ಅಲ್ಲಿ ಇದು ಕಟಹಲ್ ಅಂತ ಹೇಳಿ ಮಾಡ್ತಾರೆ ಸರ್, ವಿಶೇಷವಾಗಿ ನಮ್ಮ ಬಂಗಾಳ ವೆಸ್ಟ್ ಬೆಂಗಾಲ್ ಉಂಟಲ್ಲ, ಕಲ್ಕತ್ತಾ ವೆಸ್ಟ್ ಬೆಂಗಾಲ್ ನವದ್ವೀಪ ಅಂತ ಉಂಟು, ನವದ್ವೀಪ ಯೋಗಪೀಠ ಮಾಯಾಪುರ ಅಂತ. ಅದು ಅಂದ್ರೆ ಶ್ರೀಮನ್ ಚೈತನ್ಯ ಮಹಾಪ್ರಭು ಅಂದ್ರೆ ಶ್ರೀಕೃಷ್ಣ ದೇವರೇ ಕಲಿಯುಗದಲ್ಲಿ ಅವತರಿಸಿದ್ದಲ್ಲ 1456ರಲ್ಲಿ, ಆ ಕ್ಷೇತ್ರದಲ್ಲಿ ತುಂಬಾ ವಿಶೇಷವಾದ ಕೆಲವು ಖಾದ್ಯಗಳನ್ನು ಮಾಡ್ತಾರೆ. ಉದಾಹರಣೆಗೆ ಚೈತನ್ಯ ಮಹಾಪ್ರಭುಗೆ ಅದನ್ನ ನೈವೇದ್ಯ ಮಾಡ್ತಾರೆ ಅವ್ರಿಗೆ ಇಷ್ಟ ಅಂತ ಹೇಳಿ, ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗೆ. ಅದರಲ್ಲಿ ನೋಡಿ, ಇದು ಪಾಯಸ ಉಂಟಲ್ಲ ವಿಶೇಷವಾಗಿ, ಅದ ಖೀರ್ ತರ ಹಲಸಿನ ಹಣ್ಣಿಂದ ಖೀರ್ ಪಾಯಸ, ಮತ್ತೆ ಅದ್ರ ಜೊತೆಗೆ ಇದನ್ನೆಲ್ಲ ಸೇರಿಸಿ ಯಾವ್ದು ಅಂದ್ರೆ ಗಂಟಮೋಚ ಅಂತ ಹೇಳ್ತಾರೆ. ಗಂಟಮೋಚ ಅಂದ್ರೆ ಕೋಲ, ಗಂಟ ಕೋಲ ಉಂಟಲ್ಲ ಅಂದ್ರೆ ಇದು ಬಾಳೆಹಣ್ಣು, ಅದ ಹೂ ಉಂಟಲ್ಲ ಅದನ್ನೆಲ್ಲ ಸೇರಿಸಿ ಕೆಲವು ಖಾದ್ಯಗಳನ್ನೆಲ್ಲ ಮಾಡ್ತಾರೆ. ಅದು ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗೆ ಶಾಖ ಅಂತ ಹೇಳಿ ಇನ್ನೊಂದು ಉಂಟು, ಶಾಖ ಅಂತ, ಅದನ್ನು ಕೂಡ ಅದು ಕೂಡ ಅವರಿಗೆ ತುಂಬಾ ಇಷ್ಟ ಶಾಖ ಅಂತ.
0: ಯಾಕಂದ್ರೆ
2: ಈ ಗ್ರೀನ್ ಲೀಫ್ ಉಂಟಲ್ಲ, ಹೌದು. ಹಾಗೆ
0: ಮತ್ತೆ
2: ಗೋವರ್ಧನದಲ್ಲಿ ಕೂಡ, ದ್ವಾಪರ ಯುಗದಲ್ಲಿ ಕೃಷ್ಣನ ಲೀಲೆಯಲ್ಲಿ ಕೂಡ ತುಂಬಾ ಹಣ್ಣುಗಳೆಲ್ಲ ನೈವೇದ್ಯ ಮಾಡ್ತಾ ಇದ್ರು, ಇದರಲ್ಲಿ ಗೋವರ್ಧನದಲ್ಲಿ ಬೆಳೀತಾ ಇತ್ತು, ಇದು ಕೂಡ ಉಂಟ ನೆನಪಿಲ್ಲ ನನ್ಗೆ.
0: ಓಕೆ ಓಕೆ, ಫೈನ್ ಫೈನ್ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು, ಬಹಳ ಸಂತೋಷ.
2: ಹರೇ ಕೃಷ್ಣ, ರಾಧೇ ರಾಧೇ, ಹರೇ ಕೃಷ್ಣ.
0: ನಮ್ಮ ಪ್ರೇಮ್ ಪ್ರದೀಪ್ ದಾಸ್ ಅವರು ಕಾಲ್ ಮಾಡಿದ್ರು ನೋಡಿ, ಕಾಲ್ ಮಾಡಿ ಅವರು ಕೂಡ ಹಲಸಿನ ಬಗ್ಗೆ ಎಲ್ಲ ಹೇಳಿದ್ರು. ಸೊ ಇನ್ನು ಕೂಡ ಯಾರಿಗೆಲ್ಲಾದ್ರೂ ಹೇಳಲಿಕ್ಕೆ ಇದ್ರೆ ಖಂಡಿತವಾಗಿಯೂ ಹೇಳ್ಬೋದು, ಕಾಲ್ ಅನ್ನು ಮಾಡ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆಗೆ ಕರೆಯನ್ನು ಮಾಡಿ. ಇನ್ನು ಕೂಡ ಏನಾದರೂ ವಿಷಯಗಳನ್ನು ನಿಮಗೆ ಹೇಳಲಿಕ್ಕಿದ್ರೆ ಹೇಳ್ಬೋದು. ಹಲಸಿನ ಹಣ್ಣಿನ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದರೆ ಕಾಲ್ ಮಾಡಲಿಕ್ಕಿದ್ರೆ ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆಗೆ ಕಾಲನ್ನು ಮಾಡಿ. ಹಾಗೆಯೇ ಹಲಸಿನ ಹಣ್ಣು ಅಂತ ಹೇಳುವಾಗ ಬೇರೆ ಬೇರೆ ಸಂಗತಿಗಳು ನಮಗೆ ನೆನಪಿಗೆ ಬರುತ್ತೆ. ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಮಗೆ ರವಿರಾಜ್ ಶೆಟ್ಟಿಯವರು ಕೊಡ್ತಾರೆ. ಏನು ಕೊಡ್ತಾರೆ, ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಅದಕ್ಕಿಂತ ಮುಂಚೆ ಒಬ್ಬರು ಕಾಲರ್ ಇದ್ದಾರೆ. ನಮಸ್ಕಾರ.
3: ಹಲೋ, ನಮಸ್ತೆ.
0: ನಮಸ್ಕಾರ.
3: ಕುಸುಮಾಕರ್ ಕೊಟ್ಟ.
0: ಕುಸುಮಾಕರ್ ಅಣ್ಣ, ಫಲನೆ ತುಕ
3: ಎಂಗಲೇಗ್ ಪೆಲಕಾಯ್ದ ಗಟ್ಟಿ ಮಲ್ತು ಅಂತೇರಿ. ಬೊಕ್ಕ ಗಾರಿ ಅನ್ನುವಂತ ಅಂತೀರಿ, ಅವು ಅರಿಪಾದ ಐದು ಕಡೆ ಇದ್ದು ಎಣ್ಣೆಡ್ ಬಿಡ್ಪುನೆ ನಮ್ಮ ನೀಳಿ ಬಜೆತ್ತಲ್ಲ ಕಾಕೊಂಡು ಅವು ಮಲ್ತು ಅಂತೇರಿ.
0: ಓಕೆ.
3: ಬೊಕ್ಕ ಎಂಜಿನ ಬೊಕ್ಕ ಅದಲ್ಲ ಅಪ್ಪಳ, ಅಪ್ಪಳ ಗಟ್ಟಿ ಒಂದು ಮೋಜಿ ಬಾಗೆ ಮಲ್ತು ಅಂತೇರಿ.
0: ಓಕೆ. ಸೊ ಓಕೆ, ಇರ ಎಕಡೆ ನಿಂಚಿ ಕೇನೊಂದಿಲ್ಲ ಅಂದ್ರೆ ರೇಡಿಯೋ ಅದಿತ್ತಿ ಏನ್ಯ ಕೇನೊಂದಿಲ್ಲ. ಸಂಗತಿಗಳನ್ನ ನಮ್ಮ ಜೊತೆ ಹಂಚಿಕೊಂಡ್ರು. ಎನಿವೇಸ್ ಏನೇ ಆಗಲಿ, ಹಲಸಿನ ಹಣ್ಣು ಅಂತ ಹೇಳುವಾಗ ಅದರ ಬಗ್ಗೆ ಒಂದಿಷ್ಟು ಸೈಂಟಿಫಿಕ್ ಆದಂತಹ ಸಂಗತಿಗಳು ಕೂಡ ಅನೇಕ ಇದೆ, ಅದನ್ನು ಕೂಡ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ ನಮಸ್ಕಾರ.
4: ನಮಸ್ತೆ
0: ಜಯಲಕ್ಷ್ಮಿ ಮೇಡಮ್, ಏನ್ ಚೋಲಾರ್?
4: ವೆರಿ
0: ಗುಡ್. ತುಕ ದಾದಾ ಒಂದ್ ಬರೀರ್
4: ಬೆಳಕೈದು ಮರಕ್ಕೂರ ನೀರ್ ಮಾಡಿಜಿ, ಏಟ್ ಮಾಡಿಜಿ. ಮಸ್ತ್ ಇಷ್ಟವೈ ನಾವು
0: ಹೆಚ್ಚಾಗಿ ಪಾಡುಂದು ಜೀಟ್ ಪಾಡುಡು ಮಾತಾಲೆ ಜಾಣ್ಲ ಫಲ ಕೊರ್ಪುಣು ಬಾರೆಡ್ಡ ಮರ ಅಂದ್ರೆ ನಮ್ಮ ಜಯಲಕ್ಷ್ಮಿ ಪನ್ಪಿನಿ ಅಂಚನೆ ಹೊಸ ಹೊಸತ್ ಮಾತ ಬೈದಂಡ್ ನಮ್ಮ ಗುಜ್ಜದ ಕಬಾಬ್ಲೈತೆ ಮಲ್ತೊಂದುಲ್ಲೇ ಅಂದ್ರೆ ಪನ್ನೊಂದುಲ್ಲೇ ನಮ್ಮ ಜಯಲಕ್ಷ್ಮಿ ಅಕ್ಕ. ಎನಿವೇಸ್ ಏನೇ ಆಗ್ಲಿ ನಾನು ಮಾತಾಡ್ತಾ ಇದ್ದೆ, ಹಲಸಿನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ರವಿರಾಜ್ ಶೆಟ್ಟಿ ಅವರು ಇದ್ದಾರೆ. ಏನ್ ಮಾಹಿತಿಯನ್ನು ಕೊಡ್ತಾರೆ ಒಮ್ಮೆ ಕೇಳ್ತಾ ಬನ್ನಿ.
5: ಹಲಸು ನಮ್ಮ ಒಂದು ಏನು ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿರುವ ಒಂದು ಬೆಳೆ, ನಮ್ಮ ಬೆಳೆ ಅಂದರೆ ಇದು ಹಲಸಿನ ತವರೂರು ಭಾರತ. ಬೇಗ ಹಾಳಾಗುವ ಹಣ್ಣು, ಯಾಕಂದರೆ ಅದರಲ್ಲಿ ಶೇಕಡ 70% ನೀರಿನ ಅಂಶ ಇದೆ. ಎಲ್ಲೆಲ್ಲಿ ನೀರಿನ ಅಂಶ ಜಾಸ್ತಿ ಆಗುತ್ತೆ ಆವಾಗ ಆಟೋಮೆಟಿಕ್ಕಾಗಿ ಅಂಥ ಹಣ್ಣುಗಳು ಬೇಗನೆ ಕೆಡುವ ಸಂದರ್ಭ ಬರುತ್ತೆ. ಈಗ ದೊಡ್ಡ ಮೀನು ಯಾವುದು ಕೇಳಿದರೆ ಯಾವುದು ಹೇಳ್ತೀವಿ ನಾವು? ವೇಲ್ ಅಂತೀವಿ, ವೇಲ್ ಅಂತ ಇದೆ. ಹಾಗೆ ದೊಡ್ಡ ಫ್ಲವರ್ ಅಂತ ಕೇಳಿದರೆ ರಾಫ್ಲೇಷಿಯಾ ಅಂತ ಇದೆ. ಹಾಗೆ ದೊಡ್ಡ ಹಣ್ಣು ಅಂತ ಹೇಳಿದರೆ ಪ್ರಪಂಚದಲ್ಲಿ ಯಾವುದೇ ಬೇರೆ ಯಾವುದು ಹಣ್ಣಿಲ್ಲ, ಹಲಸಿನ ಹಣ್ಣು ಪ್ರಪಂಚದಲ್ಲೇ ದೊಡ್ಡ ಹಣ್ಣು. ಅದು ನಮ್ಮ ದೇಶದಲ್ಲಿ ಹುಟ್ಟಿದ ಹಣ್ಣು, ಭಾರತ ಈ ಹಣ್ಣಿಗೆ ತವರೂರು, ಅದರಲ್ಲೂ ನಮ್ಮ ಪಶ್ಚಿಮ ಘಟ್ಟ ಈ ಹಣ್ಣಿನ ಉಗಮಸ್ಥಾನ. ಮತ್ತು ಹಲಸಿನಿಂದ ಆಗುವ ಆರೋಗ್ಯದ ಲಾಭ, ಮೆಡಿಸಿನಲ್ ಪ್ರಾಪರ್ಟೀಸ್ ನಿಮಗೆಲ್ಲ ಗೊತ್ತಿರದೆ. ಇದರಲ್ಲಿ ವಿಟಮಿನ್ ಎ ಇದೆ, ಯಥೇಚ್ಛವಾಗಿ ವಿಟಮಿನ್ ಎ ಇದೆ, ಬಿ ಇದೆ, ಸಿ ಇದೆ, ಹಾಗೂ ಐರನ್ ಕಂಟೆಂಟ್ ಇದೆ, ಪ್ರೋಟೀನ್ ಇದೆ. ನೀವು ಕೇಳಿರ್ಬೋದು ಹಲಸಿನ ಹಣ್ಣನ್ನು ನಾವು ಏನು ದನದ ಹಾಲಿಗೆ ಹೋಲಿಸ್ತಾರೆ. ಒಂದು ದನದ ಹಾಲು ಕುಡಿದ್ರೆ ಎಷ್ಟು ಒಂದು ಪ್ರೋಟೀನ್ ಇದೆ, ಸ್ಪೆಷಲಿ ಪ್ರೋಟೀನ್ಸ್, ಅಷ್ಟೇ ಒಂದು ಪ್ರೋಟೀನ್ ಅಂಶ ಇದರಲ್ಲಿದೆ. ನಿಮಗೆ ಹಲಸಿನ ಬೀಜ ಗೊತ್ತಿರ್ಬೋದು, ಹಲಸಿನ ಬೀಜನೂ ಸಹ ಮುಂಚೆ ಎಲ್ಲರಿಗೂ ಧಾನ್ಯ ಈ ಬೇಳೆಗಳನ್ನು ಕೊಂಡುಕೊಳ್ಳುವ ಶಕ್ತಿ ಇರಲಿಲ್ಲ. ಆವಾಗ ಎಲ್ಲ ಹಲಸಿನ ಬೀಜವನ್ನು ಇಟ್ ವಾಸ್ ಸಬ್ಸ್ಟಿಟ್ಯೂಟ್ ಫಾರ್ ಆಲ್ ದೀಸ್ ಗ್ರೀನ್ಸ್, ಅದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿತ್ತು. ಹಲಸಿನ ಬೀಜ ಬೇಯಿಸಿ ತಿಂತಾಯಿದ್ರು, ಹುರಿದು ತಿಂತಾಯಿದ್ರು, ಎಲ್ಲ ಮಾಡ್ತಾರೆ. ಇವತ್ತು ಏನೋ ನಮ್ಮ ಇವತ್ತಿನ ಯುವ ಪೀಳಿಗೆಯಲ್ಲಿ ನಾವು ಏನು ಕಾಣ್ತಾ ಇದ್ದೀವಿ ಅಂದರೆ ಒಂಥರ ಕೀಳರಿಮೆ ಬಂದಿದೆ. ಅಂದರೆ ಜಾಕ್ ಫ್ರೂಟ್ ತಿನ್ನುವ ಬಗ್ಗೆನೇ ಒಂದು ಕೀಳರಿಮೆ, ಇನ್ಫೀರಿಯಾರಿಟಿ. ಆ ಕೀಳರಿಮೆ ಬಂದು ಇವತ್ತು ನಾವು ಬೆಳಿಗ್ಗೆ ಹೇಳ್ತಾ ಇದ್ದ ಹಾಗೆ ನಾವು ಫಾಸ್ಟ್ ಫುಡ್ಗೆ ಅಟ್ರ್ಯಾಕ್ಟ್ ಆಗಿದ್ದೀವಿ. ಜಂಕ್ ಫುಡ್ ಇವೆಲ್ಲ ಬೇಗ ಬೇಗ ಸಿಗುವಂಥದ್ದು, ಪ್ಯಾಕೆಟಲ್ಲಿ ರೆಡಿ ಟು ಸರ್ವ್ ಇರುವಂಥ ಫುಡ್ಗಳತ್ತ ನಾವು ಗಮನ ಕೊಟ್ಟು ಇದನ್ನು ನಾವು ಎಲ್ಲೋ ನೆಗ್ಲೆಕ್ಟ್ ಮಾಡ್ತಿದ್ದೀವಿ ಅನಿಸ್ತಾ ಇದೆ.
0: ಎಸ್, ಕೇಳ್ತಿರೋದು ರೇಡಿಯೋ ಸಂಜೆ. ಹಲಸಿನ ಹಣ್ಣಿನ ಬಗ್ಗೆ ರವಿರಾಜ್ ಶೆಟ್ಟಿ ಅವರು ಕೂಡ ಅನೇಕ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಸೊ ಇವತ್ತು ಕೂಡ ಅನೇಕ ಜನ ಕಾಲನ್ನು ಮಾಡಿ ಬೇರೆ ಬೇರೆ ಸಂಗತಿಗಳನ್ನು ಹಲಸಿನ ಬಗ್ಗೆ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ನಿಮ್ಮ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಸೊ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಕಾಲ್ ಮಾಡಿದಂಥ, ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಂಥ, ಹಲಸಿನ ಹಣ್ಣಿನ ಬಗ್ಗೆ ಮಾತಾಡಿದಂಥ, ವಾಟ್ಸಪ್ ಮಾಡಿದಂಥ, ಕಾಲ್ಗೆ ಟ್ರೈ ಮಾಡಿದಂಥ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ನಾಳೆ ಮತ್ತೊಂದು ವಿಷಯದ ಬಗ್ಗೆ ಮಾತಾಡೋಣ, ಏನಾದರೂ ಸ್ಪೆಷಲ್ ಆಗಿರುವಂಥ ಸಂಗತಿ ಬಗ್ಗೆ ಮಾತಾಡೋಣ. ಸೊ ಹಲಸಿನ ಹಣ್ಣಿನ ಬಗ್ಗೆ ಮಾತಾಡಿದ್ವಿ, ಇನ್ನು ಮಾವಿನ ಹಣ್ಣಿಗೆ ಯಾಕೆ ಬೇಸರ ಅಲ್ವಾ, ನಾಳೆ ಮಾವಿನ ಹಣ್ಣಿನ ಬಗ್ಗೆ ಮಾತಾಡೋಣ ಆಯ್ತಾ? ಏನಾದರೂ ವಿಶೇಷ ಇಟ್ಕೊಂಡು ನಾನು ಬರ್ತೇನೆ, ನೀವು ಕೂಡ ರೆಡಿಯಾಗಿರಿ. ಕಾರ್ಯಕ್ರಮವನ್ನು ಮುಗಿಸ್ತಾ ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆಯಲ್ಲಿ ನಾನು RJ ಅಭಿಷೇಕ್ ಹೇಳ್ತಾ ಇದ್ದೀನಿ. ಟಾಟಾ, ಟೇಕ್ ಕೇರ್, ಬಾಯ್.

ರಾತ್ರಿ ಒಲ್ಪು ಮುಟ್ಟ ನಂಗೆ ಕ್ರಮ ವ್ಯವಸ್ಥೆಯನ್ನು ಮಂತೊಂದು ಬರುಳಿ ಪನ್ಪುನ ಒಂಜಿ ವಿಶೇಷ ಕ್ರಮ ಪಗ್ಗು ಪದ್ನೆನ್ ಮಗು ಆಯ್ತ ಒಟ್ಟು ಗೊಂಜಿ ವಿಶೇಷ ಕ್ರಮ ಅವೇ ಬಿಸುಕು ಅತ್ತಂದಾಂಡ ಪಗ್ಗು ಪದ್ನೆನ್ ಮಗು ಕೈಬಿತ್ತು ಪಾಡುನ ಪನ್ಪುನ ಕ್ರಮ. ಬಹುಶಃ ಪ್ರಾಯದ ಕುಲಿತ್ತೇರಿಟ ನಮ್ಮ ನಮ್ಮ ಇಲ್ಲಡು ಬೋದು ಕೇನುಣು ಪೈಬಿತ್ತು ಪಾಡ್ನು ಹೆಂಚಾನ್ ಈ ವರ್ಷ ಎಂಕಿ ಈ ಕಂಡ ಎಂಕ್ ತಿಕ್ಕನಂದಾಂಡ ಆ ಕಂಡೊಗೆ ಅನ್ನು ಬಿತ್ತುಡು ಅಂದಾಂಡ ಈ ಕೊಂಜಿ ಪುಂಡಿ ಬಿತ್ತನು ಕೊಡೋದು ಕಂಡದ ಮೂಲಿಡ್ಕೊಳ್ಳೋದು ಪಾಡುಡು ಪಾಡ್ದು ಕೈ ಮುಗಿದು ಬರೆಯರುಂಡು ಆನಿ ಕಂಡಗು ನಾಲಿರು ಮಾದಾವಣಿ ಬಂದ ವಿಶೇಷ ಕ್ರಮಲ ನಮ್ಮ ನಡಪುನು ಅಂಚಾದ ಈತ ಮಾತ ವಿಷಯಲಿನ ವರೋಣು ಪಂಡಂದಾಂಡ ಒಂದು ತರಡದ ಮಿತ್ತಡೇನೆ ಪೋಪುನತ್ತಂದ ತರೆಕು ಪೊಗ್ಗುಣ ಲತ್ತು ಅತ್ತಂದಾಂಡ ರವು ನಂಕ ಅಗತ್ಯಲ ಇಜ್ಜಿ ಬಂದ ಭಾವ ಈ ನಿಕ್ಲುಂಡು ಆಂಡ ಒಂಜಿ ನಿಕ್ಲಡ ತಿರಿಪಾವದಾದ ಕೆಂಡ ನಿಕ್ಲು ಮಾತ ಹೆಂಗ ಸನ್ಮಿತ್ರ ಬಂಧುಲ ಏನಿಡ್ದಾತ್ರ ನಿಕ್ಲಡ ಒಂಜಿ ವಿಷಯನ ತಿರಿಪಾವಲಿದಾದ ಕೆಂಡಂದಾಂಡ ಈತ ಮಾತ ವಿಷಯಲ್ಲಿ ಯಾಣು ಪಂಡಿನವು ಒಂದು ಎಂಕದಾದಲ್ಲ ಬರೀದು ಸಾಧನೆ ಮನ್ಪೆರ್ಲತ್ತು ಅತ್ತಂದ ಪ್ರತಿ ಊರಿಲ್ಲ ಮಟ್ಟೆಲ್ದು ಕಟದು ದೀವಣ್ಣ ವಿಷಯ ಲತ್ತು ಒಂದು ನಂಕು ತಿರಿಯೋಡಾಯಿನ ವಿಷಯ ದಾಯ ನಂಕ ತೆರಿದವಡು ವಿಷಯ ಇತ್ತೆ ತುಕ ಒಂಜಿ ಚಿತ್ರದ ಕಥೆಗೇನಂದ ನಮಗೆ ಭಯಪಟ ಉಂಡು ಅತನ ಒಂಜಿ ಪದ್ಯದ ಲಿರಿಕ್ಸ್ಗೆಂಡ ನಂಗೆ ಭಯಪಟ ಉಂಡು ಅಣ್ಣ ನಮ್ಮ ಅಜ್ಜಿ ಪಂತಿನ ನಮ್ಮ ಪುಲ್ಯಲ್ಲೇ ಕೇನೆರೆ ಧೈರ್ಯಜ್ಜಿ ಪನ್ಪುನಡೆ ಮುಟ್ಟ ಆತನಂದಾಡ ನನ್ನ ಕರಿನ ಒಂಜಿ ವರ್ಷ ಒಂಜಿ 5 ವರ್ಷ ಕರಿ ಬೊಕ್ಕ ನಮ್ಮ ಕಲ್ಲ ಪೂರ ಒಂಜಿ ತರ ಮಗರ್ದಾಯ ಬೊಕ್ಕ ನೀನು ಏರು ನಂಗೆ ಪನ್ಪುಣಕುಲು ಮುದೇಲ್ನ ಮರಪುಡ್ಚಿ ಮುದೇಲ್ನ ಒರಿಪುಲೆಯಿಂದ ನಮ್ಮ ಪುಡಪುಣಿ ಮಾತ್ರ ಐಕು ಮಲ್ಲ ಕೆಲಸೊಪ್ಪುಂಡು ನಮ್ಮ ಜವನೇರ್ನ ಕನಿಷ್ಠ ರಜತ ಪುರ್ತುಡು ಪುರುಸುತುಪ್ಪುನಕ ಬೋದು ಅಜ್ಜಿಡಗುಲು ಒಂದು ರಡ್ಡು ಪಾತ್ರನಲ್ಲ ಕೆಬಿಕೊರ್ರೆ ಮನಸ್ಸಿತ್ತಂದಾಂಡ ಏತು ಮಲ್ಲ ಜ್ಞಾನಲ ನಂಗೆ ಪಿದೈಡು ತಿಕ್ಕುಣತ್ತು ನಮ್ಮ ನಮ್ಮ ಇಲ್ಲಡ ತಿಕ್ಕುಣ ಇನ್ನು ಯಾನು ಈತು ಪಣಂದುಲ್ಲೆಂದಾಂಡ ರಡ್ಡು ಪರಬುಲ್ನಕಲ್ಲಡ ಕುಲೋ ಒಂದು ಕತೆ ಪಾತ್ರದು ಇದಕ್ಕೆ ತೊಂದು ನಾನು ಅಕುಲು ತೆರಿನಾಯಿನ ವಿಷಯಲೇನು ಇನಿ ಅನುಕೂಲೊಂದು ನಿಕ್ಲೆದುರು ಪಣಂದುಲ್ಲ ಅಪ್ಪಣ ನಿಕ್ಲ ನಿಕ್ಲ ಅಜ್ಜಿನ ಕಲಡೆ ನಿಕ್ಲ ನಿಕ್ಲ ಹಿರಿಯ ಕಲಡೆ ಏತಿ ಈ ವಿಷಯಲೊಪ್ಪ ಖಂಡಿತವಾದಲ ಉಂಡು ಆನೆಯನ್ನು ದೆತ್ತೊನ್ನ ಮನಸ್ಸು ನಮಕುಪ್ಪುಡು ಕೇನು ನಕುಲು ಅಕುಲು ಪನ್ಪೇರುಂದಲ್ಲ ಇರಲ ಕೇನಂದೆ ಪಣ್ಣಂದಲ್ಲ ಇರರ ಕುಲ್ಲೇ ಎಂಕ್ಲೆ ಎನ್ನಡೆ ಪುರುಸುತಿಜ್ಜಿ ಬನ್ಪುಣಕ್ಲೇ ಉಪ್ಪು ನಿನಿತ ಕಾಲುಡು ಅಂಚಾದ ಈ ವಿಷಯ ನೊಂಜಿ ನಮ್ಮ ಮನಸ್ಸಿನ ಮನದಟ್ಟಾದ ದೀವೊಂದು ಬಿಸು ಬನ್ಪುಣವು ಹೊಸ ವರ್ಷ ವೈಕ್ ಬುಲೆ ಸೆಲೆ ಭಾಗ್ಯಗೂ ಮಾತ್ರತ್ ಇನಿತ ಕಾಲೋಗು ತುಳುವ ಸಂಸ್ಕೃತಿ ಒರಿಪಾಯರು ಇಂಜಿ ಹೊಸ ಯುಗ ಅಂದ ನಮ್ಮ ನಿರ್ಧಾರ ಬಂದದ ಐಕಾತ್ರ ನಮ್ಮ ಬೆನ್ಕ ನಮ್ಮ ರಾಷ್ಟ್ರೀಯ ಚಿಂತನೆಗೆ ಬೋಡಾದ ನಮ್ಮ ಬೆನ್ಕ ಆಯ್ತ ಒಟ್ಟುಗೂ ಭಾಷೆ ಸಂಸ್ಕೃತಿನ ಒರಿಪುಗು ಬೋಡಾದ ಅಲ್ಲ ಬಿಸುತ ಆಚರಣೆ ನಮ್ಮ ಕ್ರಮಟ್ಟು ಮಂತೊಂದು ಬರ್ಕ ಇನಿತ ಕಾಲಘಟ್ಟುಗತ್ತು ಸಾಧಾರಣ ಈ 10-15 ವರ್ಷದ ಯುನೆಸ್ಕೋ ದಕ್ಕಲ್ಲಿ ಎರ ಒಂಜಿ ಅಧ್ಯಯನ ಮನ್ಪುಣ ಹೊರ್ತುಡು 5 ವರ್ಷದ ತುಳುನಾಡದ ಸಂಸ್ಕೃತಿ ಅಲಕ್ಕ ನಾಶ ಆದೇ ಪೋ ಒಂದು ಹಣದು ಬರೆದು ಕೊರ್ತೀರಿ ಅಯ್ಯನ ಕೇಂಡಿ ಬೊಕ್ಕ ಕೆಲವರು ಇದ್ರೆ ಲಕ್ಕದು ಬೊಕ್ಕ ಸಂಸ್ಕೃತಿದ ನೆನಪಾದು ಪೂರ ಕಾರ್ಯಕ್ರಮಗಳು ಜತ್ತ ಅನ್ನು ಮನ್ಪುಣಲ್ಲ ಉಂಡು ಆಂಡ ಇನಿತ ಕಾಲಘಟ್ಟಕ್ಕೆ ಆರು ಪಣ್ಣ ಸತ್ಯ ದಾಯ ಎಂದು ಕೆಂಡ ಒಂಜಿ ನೆನಪು ಪಡು ತುಳುನಾಡದ ಸಂಸ್ಕೃತಿ ಪನ್ಪುಣವು ಮಿತ್ ಸ್ಟೇಜ್ಡ್ ಇನಿ ಪಾತೇರಿನ ವಿಷಯ ಲತ್ತು ಅತ್ತಂದಾಂಡ ನಮ್ಮ ಈತ ಕಾರ್ಯಕ್ರಮ ಮನ್ಪುಣ ಅವಲತ್ತು ಅವು ಉಪ್ಪುನಿ ಒಲು ಕೆಂಡ ಕಂಡೊಡಿ ಅತ್ತಂದಾಂಡ ನಮ್ಮ ಗುಡ್ಡೆ ಬುಲೆಸೆಲೆ ತುಳುನಾಡು ಹುಟ್ಟಿ ಅವು ಇಡೆಗೆ ಬತ್ತಿನಿ ಇತ್ತೆ ದಾಯಕೆಂಡ ಕಾಲದ ಅನಿವಾರ್ಯತೆ ಬತ್ತದು ಇನಿಕ ಪಟ್ಟೊಂಡು ಬಿಡೋದು ಮನ್ಪುಣ ನಿಜವಾದ ಅರ್ಥ ಉಂಡು ಅದಕ್ಕೆಂಡಂದಾಂಡ ಒಂದು 5 ವರ್ಷದ ಮುಂಚಿನ ಕಾರ್ಯಕ್ರಮದ ಅಗತ್ಯ ನೆಜ್ಜಾಂಡ್ ಈ ಕುಲ್ಯ ಬಿಸುತ್ತ ಬಗ್ಗೆ ಇಂಗ್ಲೇ ಗೊತ್ತು ಜೈ ಎಂಜಿನ ಪನ್ಪುಣಿ ಪನ್ಪುನಾತ ತೀರಿನ ಕುಳಿತೀರಿ ಅಣ್ಣ ಇನಿ ನಮ ಪಂಡಣ್ಣ ಎದುರ್ದಾಯ ಅಂದಪ್ಪ ಅಂದ ಭಯಂಗಾದ ಧೂಪುಣನೇ ಕಾಲ ದಯಕೆಂಡಂದ ಬಿಸುತ್ತ ಬಗ್ಗೆ ದಾಳಾಗುತ್ತು ಜನ ಪರಿಸಿ ಬಿಸುಂದತ್ತು ತುಳುತ್ತ ಕಾರ್ಯಕ್ರಮದ ಓ ವಿಷಯದ ಬಗ್ಗೆ ಎಲ್ಲ ನಂಗೆ ಗೊತ್ತು ನಾನು ಅಪ್ಪಂಡ 5 ವರ್ಷ ಯಾಕ ಮೇಡ ಯಂಕ್ ಈತೆ ಪನ್ನುಳಿ ದಾದಕೆಂಡಂದಾಂಡ ಪ್ರಯತ್ನೋರ್ದು ಮಿತ್ತದ ಬೊಕ್ಕ ದಾಳ ಅರ್ಥ ಹೆಜ್ಜಿ ನೇಟು ಉಯರ್ನ ಪ್ರಯತ್ನ ಉಪ್ಪುಣಿಂದ ಕೆಂಡ ಇತ್ತೆ ಉಪ್ಪುನ ಕ್ಲೇನ ದಾಲಮಣ ಪೆರಾಪುಜಿ ಒರಿದಿನ ಜನಕುಲೆ ಗಾಣಲೈನ ನಡಪಾಯಾರಾಪುಣ ಕೃಷಿನ ಅಲಕ್ಕ ನಾಶ ಮಂತಂದಾಂಡ ತುಳುನಾಡದ ಸಂಸ್ಕೃತಿನ ಫೋಟೋಟ್ಲ ಮೊಬೈಲ್ಲ ಭಾಷೆನೋಡ್ಲ ತುಯ್ಯರೆ ಮಾತ್ರ ಸಾಧ್ಯ ಅಪಗ ಕುಡ್ಲ ಪೇಂಟೆ ಅಂತೂ ಪೋತುಂಡು ಒಂತೆ ಗ್ರಾಮೀಣ ಬಗುಡು ಬೆನ್ನಿ ಸಾಗುಲಿ ಒರಿದುಂಡು ಐನಾಳಲ ಒಂತೆ ಒರಿಪಾಯರ ಪ್ರಯತ್ನ ಮಲ್ತೇರಂದಾಂಡ ಒಂಜಿ ಮಲ್ಲ ಸಾರ್ಥಕ ಐದು ಮಿತ್ತಿ ಹೆಚ್ಚ ಪಣರೆ ಸಾಧ್ಯ ಅವು ಅತ್ತಂದಾಂಡ ಕನಿಷ್ಠ ನಮ್ಮ ಕ್ಲೆಗೆ ಇತ್ತೆ ಐನ್ಸೆಂತದ ಜಾಲ್ಡ್ ಕಾಂಕ್ರೀಟ್ ಪಾಡ್ದನ್ನು ನೆಲಂಟರ್ಲಕ್ಕ ಪಾಡ್ದನ್ ನಂಗೆ ದಾಲ ಮಣ್ಣು ಪೆರ್ಲತ್ತು ಮಣ್ಣು ಒಕ್ಕಿ ಮಣ್ಣೇ ತೂವಂದಿನ ಕಾಲ ತುಕ ಕುಡ್ಲಡೊಂದು ಹೆಚ್ಚ ಮಣ್ಣು ದರಾಸಿ ತುಯರಿತ್ತೆ ತಿಕ್ಕೊಂಡು ನಾಡ ಓಲ್ಲ ಇಜ್ಜಿ ಮಣ್ಣೇ ಇಜ್ಜಂದಿನ ಪರಿಸ್ಥಿತಿ ಅಪ್ಪ ಕಂಡ ಹೊಲ್ತು ನಂಗೆ ತುಯರಿ ತಿಕ್ಕೊಂಡು ಆಂಡ ಕನಿಷ್ಠ ಸಂಸ್ಕೃತಿನ ಒರಿ ಪೈರ ರಡ್ಡು ಸಾಧಿ ಒಂಜಿ ಐತ ನಿಜ ಸ್ವರೂಪನ ಒರಿಪಾವಡು ಅಂದಾಂಡ ಅವೇ ಜಾಗಿಗೆ ಹೋದ ಆಚರಣೆಯನ್ನು ತೂಡು ಉದಾಹರಣೆಗೆ ಕಂಡ ಬೆನ್ನಿ ಸಾಗೋಲಿ ಕಾಲಿ ಸಾಗೋಲಿನ ಪತ್ತೊಂದು ತುಳುನಾಡದ ಸಂಸ್ಕೃತಿಯ ಬಗ್ಗೆ ಪುಟಗಟ್ಟಲೆ ವಿಷಯಗಳನ್ನು ಬರೆಯೋಲಿ ಆತ ವಿಷಯಗಳನ್ನು ಬರೆಪುಣವು ದಾಖಲೀಕರಣ ಅವು ಖಂಡಿತವಾದಲ ಅಗತ್ಯ ದಯೆ 5 ವರ್ಷ ಕರಿಬೊಕ್ಕ ಕನಿಷ್ಠ ಪಣೆರಲ್ಲ ನಮ್ಮ ಓಡು ಅಂದಾಂಡ ಯುವ ಪೀಳಿಗೆ ದಕ್ಕಲು ನೀ ಕೊಂಜಿ ಕೆಲಸ ಬಂದ್ಪುಡು ಎನ್ನ ಹಿರಿಯಾಯ ತರೆಮಗುರು ನೀಡು ತುಂಬ ಆಯ ಪಂತಿನೇ ನಾನು ಬರೆದಿವಳು ಇನ್ನು ಎಂಕಂದು ಎಂದಾಯ ಪನ್ಪಿಸೋರ್ ಕೆಂಡ ಯಾಣೊಂಜಿ 17 ಗ್ರಾಮಕ್ಕೂ ಮಾಹಿತಿ ಸಂಗ್ರಹ ಗಂದು ಇಲ್ಲೆಲ್ಲ

0: ಪೋತೆ ಒಂಜಿ ರಡ್ಡು ವರ್ಷದ ದುಂಬು ಅಪ್ಪಗ ಪ್ರತಿ ಇಲ್ಲಗ ಪೋದುಲ ಒಂಜಿ ಸಾಣದ ದೇವಸ್ಥಾನದ ವಿಷಯಕ್ಕೆ ಎನ್ನಗ ಚೆ ಇರಿದ ರಡ್ಡು ವರ್ಷ ದುಂಬ ಇದು ನನ್ನ ಅಪ್ಪೆತ್ತಿರ ಆರಿಗೆ ಇಡ್ಡು ಗೊತ್ತಿತ್ತು ಆರು ತೀರ್ದಕ್ಕೆ ಹಿಂಗ್ಲಿ ಏರಿಳ ಗೊತ್ತು ಯಾನ್ ಮಾತ್ರ ಮುಕ್ತವಾದಕ್ಕೆಂಡೆ ಆರು ಇತ್ತು ವರ್ಷದ ಉಪ್ಪನ ನಿಕುಲು ಊರು ಡಿಜ್ಜಾಂಡ ಈ ಜಂಕ್ಲೇ ಪುರುಸುತ್ತಿಜ್ಜಿ ಬಣಿಯರೆ ಯಾಂಕವು ದಾಯ ದುಃಖಾಣ ಕೆಂಡ ಆತತ್ತುಂಡಲ್ಲ ಕನಿಷ್ಠ ಇತ್ತೊಂಜಿ ಐವ ಭಾಗ ನಂಗೆ ಪತ್ತೊಂದಲ್ಲಿ ಆಡ್ರ ಇಜ್ಜಿ ಆಂಡ ಕರಿನೇಕ ಕಟ್ಟೆತ್ತು ಒರಿನೇಕ ಕಟ್ಟೆ ಕಟ್ಟೊಂದು ಬರ್ಪಿನ ನಮ್ಮ ಕ್ರಮ ಅಂಚ ಅದು ಪೋಯಿನವೇನು ಪಿರಗನೇರ ಸಾಧ್ಯಜ್ಜಿ ಇತ್ತಿನವೇನು ಒರಿಪಾವಡುಂದ ಇನ್ನಿತ ಯುವ ಪೀಳಿಗೆ ದಕ್ಕಳು ಜ್ಞಾನನು ಒರಿಪಾಲೆ ಒಂಜಿನ ತುಳು ಸಂಸ್ಕೃತಿಯೆಲ್ಲ ಮಾಷಾಪುನ ಒಯ್ಟೊಂದು ಕೆಂಡ ಒಂಜಿ ಜ್ಞಾನ ಬೊಕ್ಕೊಂಜಿ ವಾಸ್ತವವಾದ ತುಪ್ಪುನ ವ್ಯವಸ್ಥೆ ವಾಸ್ತವವಾದ ಉಪ್ಪುನ ವ್ಯವಸ್ಥೆನ ಒರಿಪಾವಡುಂದ ಇತ್ತೆ ಉಪ್ಪುನೇನ್ ದರ್ತದ ಬೆನ್ನಿ ಮನ್ಪುಳೆ ಬನ್ನಿ ಎರಡ ಮಡಿಯರೆಲ್ಲ ಸಾಧ್ಯಜ್ಜಿ ಇನ್ನಿತ ಜನಸಂಖ್ಯೆದ ಬಾಬು ಅವಡದ ಹತ್ರ ಜಿಂಜೊಂದೇ ಉಂಡು ಆಂಡ ನಮ್ಮ ನಮ್ಮ ಇಲ್ಲಾಡು ಒಬೇನು ಮಲ್ಪೆರಪ್ಪುನ ಇನ್ನು ಮಲ್ತುಂದು ಬರಳತ್ತ ಕನಿಷ್ಠ ಒಂಜಿ ಬಿಸುಬರ್ಬದ ಒಂಜಿ ಕಣಿದೀಪುನ ಕ್ರಮುಖದಲ ನಂಕ ಕಂಡ ಬುಲಸಲೆ ಅವಡುಂದತ್ತ ಕನಿಷ್ಠ ಇಲ್ಲಾಡು ಮನ್ಪುಣೇನು ಮಲ್ಪೆರಾಪುಜ ಅವುಲೈನಿತ ಕಾಲೊಡಿಜ್ಜಿ ಕೆಟ್ಟಸದ ಆಚರಣೆ ಒಂಜಿ ಚಾಲ್ದೊಂಜಿ ಮೂಲೆಡೊಂಜಿ ಕಂಡ ಕಾಣಿದೆತ್ತದು ಒಂಜಿ ಎಲ್ಲಿ ಒಂಜಿ ಕತ್ತಿಲ ಒಂಜಿ ಎಲ್ಲಿ ತೆಲ್ಲ ಅವಲ ನನ್ನಾರೆಲ್ಲ ದೀದು ಬಲಸೆರಾಪುಣ ಅವು ನಮ್ಮ ಗೊತ್ತುಜ್ಜಿ ರಡ್ಡನೇ ತಾದು ನಂಕು ಉಪ್ಪುನ ಕಾವೇರಿ ಸಂಕ್ರಾಂತಿ ಇರ್ದು ಬತ್ತದು ಪ್ರತ್ಯ ಇಡೀ ಉಪ್ಪುನ ಆಚರಣೆ ಬಗ್ಗೆ ಚೂರ್ಲ ನಮಗೆ ಜ್ಞಾನಜ್ಜಿ ಚೌತಿ ಬಲಸೋ ಬಹುಶಃ ಯಾನ ಆಯ್ತ ವಿರೋಧತ್ ಚೌತಿ ತುಳುಕ್ರಮ ಮನ್ ಪೇರೆ ಇನಿಕ್ಲ ನಮ್ಮಗ್ಲೇ ಗೊತ್ತುಜ್ಜಿ ಚೌತಿದ ವಿಶೇಷದ ಇನಿಕ್ ಮೂರ್ತಿ ಕಾಣತದ ದೀಪ ಗಣೇಶೋತ್ಸವ ಮಲ್ಪ ಅವು ಖಂಡಿತವಾದಲ್ಲಿ ಎಡ್ಡೆ ತುಳುಕ್ರಮ ಕರ್ಮದ ಅಟ್ಟೊಳಿಗೆ ಇದು ಕರ್ಮ ಚೌತಿ ಬಲಸೊಂದು ಇತ್ತೀನಿ ಈ ಕ್ರಮ ನಮ್ಮ ಅವರಿಪಾದನ ಇಜ್ಜಿ ನಾಪೆ ಮಾತ್ರನ ತುಳು ಸಂಸ್ಕೃತಿ ಸುರುವರಿಯೋಡು ನನ್ನ ರಡ್ಡ ಕ್ರಮಕ್ಕೂ ಸರಿ ಅವಡು ನು ಜೋಕ್ಲೆ ಗೊತ್ತ ನಂಕ್ ನನದಕ್ಲೇ ಗೊತ್ತುಬೋಡು ಮದಿ ಮೇಲೆ ಬೊಜ್ಜಲ್ಲ ನು ರಡ್ಡೇನ್ ಸರಿ ಮಂತ್ರಡ ಪೂರ ಸರಿ ಅಪ್ಪನು ತುಳು ಸಂಸ್ಕೃತಿ ಇಡು ರಡ್ಡೇನೆ ಸುರುವು ಪೊಲ್ತದು ನಮ್ಮ ಒಂಜಿ ಮದಿಮದ ಕ್ರಮಕ್ಕೂ ನಂಕಿತ್ತೆ ಮಂಜಲ್ಲ ಪೂಜುವ ನಲಿಪುವ ಪೂರವನ್ಪು ನಮ್ಮ ದಾರೆ ಏರುನಜ್ಜಿ ಮೂರ್ತದ ಕಂಬಜ್ಜಿ ನಂಕ ಸಣ್ಣದ ಒಣಸಿಜ್ಜಿ ಓ ಕ್ರಮಲ್ಲ ನಮಡಜ್ಜಿ ಮನ್ಪುಲೆ ಯಾನು ವಿರೋಧಜ್ಜಿ ಇತ್ತೆ ಪಂಡ ನಾನು ಇನಿ ಮೆಹಂದಿ ಇತ್ತನ ಕಲಿಯಲು ಉಂಡು ಗೆಲೆಯರಿಗೆ ಅದು ಇನಿಕ್ ಮೆಹಂದಿಗೆ ಪೋರ್ಚಿ ಮನ್ಪುಲತ್ ಆಂಡ ಮನ್ಪುಡೇನು ಮಂತದ ಹೆಚ್ಚಿಗೆ ಮನ್ಪುಳೆ ಹೆಂಗೆ ವಿರೋಧಜ್ಜಿ ಇನ್ನು ದಾರೆ ಏರವನ ಕ್ರಮವನ್ನು ಮಂತದ ನಿಕುಲು ಮೆಹಂದಿ ಮನ್ಪುಳೆ ಹಂಗದಲ್ಲ ಸಮಸ್ಯೆ ಇಜ್ಜಿ ಅಂತ ಬಂದು ಎಲ್ಲ ಮದಿ ಮೆದವಲು ಪೋತು ಯಾನು ಬಿರೇಲ್ ತೋಜೆ ರಾಪುಜಿದೆ ಯಾಕಂದ್ರೆ ನಮ್ಮ ನಮ್ಮ ಇಷ್ಟ ಅಂದ್ ಆಡ ನಮ್ಮ ಸಂಸ್ಕೃತಿ ಒರಿಯೋಡುಂದಾಂಡ ಕಂಡ ಬುಲಿಸಲಿಗೆ ದೂರಪಾರದು ನಮಗುಲ್ಲೆರ್ಲತ್ ಕೃಷಿ ಒರಿಯೋಣ ಅಲ್ಪ ಒರಿಯುಂಡು ಯಾನ ಬಹುಶಃ ಒಂಜಂಗೆ ಗೊತ್ತುಂಡು ಏಪ ಮುಟ್ಟು ತುಳು ಜನಕುಳು ತುಳುದ ಸಂಸ್ಕೃತಿ ಒರಿಪಾವೆರ ಓ ನಾಶ ಅನ್ನ ತುಳು ಒರಿಯುಂಡು ಆನ ನಮಕ್ಕೆ ಇಷ್ಟ ಇಜ್ಜಿಂಡ ನಂಕ ಸರಿ ಕಟ್ಟು ಪಾತೇರೇ ಬರ್ಪುಜಿ ತುಳು ಆಂಡ ನಮ ನಮ ಪಾತೇರ್ನಗ ಅಲ್ಲ ಕನಿಷ್ಠ ತುಳು ಭಾಷೆನ ಒರಿಪಾಯರ ನಂಗೆ ತೀರೋಡು ತುಳು ಭಾಷೆ ತುಳು ಸಂಸ್ಕೃತಿ ನಿಕುಲ್ ನಿಕುಲ್ ಪಟ್ಟುಂದು ಅಯ್ಯ ಬರೆದಿತ್ತು ನಂಚಿನ ದಾಖಲೀಕರಣದ ವ್ಯವಸ್ಥೆ ಮನ್ಪುಳೆ ದಯಾಪುಜಿ ಎಲ್ಲ ನಿಕಲೆಲ್ಲ ಯಾನ್ ಬತ್ತದು ಒಂಜಿ ವಿಷಯ ಅನ್ನ ಹೆಂಗೊಂಜಿ ನಿನ್ನ ಒಂಜಿ ನಿಕಲ್ ಒಂಜಿ ಊರ್ದು ಒಂಜಿ ಕತೆ ಬೋಡು ಕೇಳಿನಾಗ ಈ ಊರು ಕದ್ರ ಕೊಡಿಯಾಲ್ ಬೈಲ್ ಮೂಲೊಂಜಿ ದೈವಸ್ಥಾನ ಉಂಡು ಈತ ಗ್ರಾಮ ಕೊಂಜಿ ಬಬ್ಬು ಸ್ಥಾನ ಉಂಡು ಈತ ಗ್ರಾಮಡು ಮೂಲೊಂಜಿ ಕೊಡಿಯಾಲ್ಡೊಂಜಿ ಕಂಬಳ ಅಂತನು ಬಹುಶಃ ಈ ಇಲ್ಲಾರ್ದು ಚೂರು ನಡೆದು ಬಣ ಕದ್ರಿ ಕಂಬಳ ಅಂದುಂಡು ಕದ್ರಿ ಕಂಬಳ ಏತು ಇತಿಹಾಸ ಅಂದಕೆಂಡ ದೇವರ ಕಂಬಳ ಅಂದ ಐಕ ಬುದ್ಧಾರ ಆ ಕಂಬಳದ ಬಗ್ಗೆ ಇನಿತವು ನಡ್ತೊಂದಿಜ್ಜಿ ಅನ್ನ ಕನಿಷ್ಠ ಕೇನ್ ನಕಲಿ ನಂಗೆ ವಿಷಯದೇ ತೊಳೆ ಅತ್ತ ಇನ್ನು ನಮ್ಮ ಈ ಮಣ್ಣಡಿ ಇತ್ತು ನಕ್ಲಿಕ್ಕೆ ಆತನಲ್ಲ ನಂಗೆ ಗೊತ್ತುಜ್ಜಿಂದಾಂಡ ಓಲ ನಮಗೆ ಸಂಸ್ಕೃತಿ ಒರಿಯೋಣ ಅಂಚಾದ ಸುರು ನಮ್ಮ ಭಾಷೆನ ಒರಿಪಾಲೆ ಭಾಷೆ ದೊಟ್ಟಗೂ ಸಂಸ್ಕೃತಿ ಒರಿಪಾಲೆ ಆಯ್ತು ಒಟ್ಟುಗು ಓಲು ವಾಸ್ತವವಾದ ಅಂಚಿನ ವ್ಯವಸ್ಥೆ ನಡಪುಣ ಅಡೆ ಕೊಂಚ ಪುರುಷೋತ್ತು ಮಂತು ಪೋದು ತೂದು ತೆರೆಯೋಣ ವ್ಯವಸ್ಥೆ ಮನಪೋಲೆ ಇತ್ತಿನೇನಲ್ಲ ಒರಿಪಾಲೆ ಇತ್ತೆ ಉಪ್ಪು ನಂಜಿ ರಟ್ಟು ತಾರೆಂಡ ಇಲ್ಲ ನಮಗೆ ತಿನ್ನ ಜಹಲ್ ಬೊಕ್ಕ ಕಾಂಕ್ರೀಟ್ ಇನ್ನಿಗೆ ಬಹುಶಃ ರಟ್ಟು ತಾರೆ ಒರಿದಂದ ಏನೊಂದು ಅಂಚಾಲ ಕಜವ್ ದಕ್ಕೆರ ಎಲ್ಲ ಹಾಪಣ ತಮ್ಮದೇಲ್ಗಂದು ಬಣದ ಕೆಲ ತಾರೆ ನಾಡ್ತೀನಿ ಉಂಟು ಅಂಚಾದ ಆತೆನಲ್ಲ ಒರಿಪಾಯ ಇರ್ದಾಂಡ ಇನಿತ ಕಾಲಗೂ ಕುಡ್ ಬಹುಶಃ ನೆಟ್ಟು ಗುಡ್ಲ ಅಪ್ಪಂದಿನ ಕಲ್ಲುಳ್ಳಿ ರಕಲಕಲ ಹಳ್ಳಿಡು ಅವಳು ಬಳ್ಳಿ ಬಳಸಲು ಪೂರ ನಡ್ತುಂದು ಉಪ್ಪು ಅಂಚಿನ ಜಾಗಿಡು ಪೂರೆಲ್ಲ ಒರಿಪಾಲೆ ಎಂದು ಪನ್ಪುಜ್ಜಿ ಸತ್ಯದ ಪುದರಡು ಕೆಲವು ಬಾಕ್ಯಾರ ಕಂಬ ಬಾಕ್ಯಾರ ಬಾರೆಪಾಡಿ ಕಂಡ ಪೂಕರೆದ ಕಂಡ ಇಂಚಿತ್ರ ಮತ ಮಸ್ತು ಜಾಗಿಲುಳ್ಳ ಐನು ಒರಿಪಾಲೆ ಆರಾಧನೆ ನಮ್ಮ ಕಣ್ಣಾರೆ ತೂದು ತೆರೆಯೋನ್ಲಿ ಓಲೊಂದಿ ನೇಮಾಣಗ ಗಂಧಭತ್ತನ್ ಪುರ್ಕ ಬಲಿಪುಣತ್ ಒಂಟೆ ಪೊರ್ತು ಕುಲುದವಲು ದಾದ ಉದಾಹರಣೆ ಎನ್ನ ಕುಟುಂಬಡು ಎನ್ನ ದೈವವೊಂದು ಹೆಂಗು ಗೊತ್ತು ಜಿಂದಾಂಡ ಯಾನು ಎಂತ ಎನ್ನ ಸಂಸ್ಕೃತಿ ನುರಿಪವನು ಅಂಚಾದ ಈತ ಮಾತ ವಿಷಯ ನಿಕಲಿಗೆ ಆ ನೋಪುಲತ್ತು ಕಲ್ಲದ ಕುಲ್ಲತ್ತು ಒಂದು ನಂಗೆ ತೆರೆಯೋಡಾಯನೇ ನಿಕಲಿಗೆ ನೆನಪು ಬಿಟ್ಟಾನೆ ಅಂಚಾದ ತುಳು ಸಂಸ್ಕೃತಿ ಒರಿಯೋಡಾಯನೇ ಏರೆದು ಬಂದು ನಮರ್ದು ಬಂದು ಎನರ್ದು ಬಂದತ್ತು ನಮ್ಮರ್ದು ಮಾತೆರಡ್ದಲ್ಲ ಬಂದು ಅಂಚಾದ ಪ್ರಕೃತಿನ ಒರಿಪಾಯರ ಏ ತಾಪುನ ಅತ್ ಒರಿಪಾಗ ಕರೀನೇ ನಂಗ ಕೂಡ ಕಡೆಯರ ಸಾಧ್ಯಜ್ಜಿ ಓಲಾನ ಕಾಣಲಿ ಉಂಡೆ ಉಣ್ಣು ನಾನೇನು ಒರಿಪಾಗ ಆಂಡ ನಮ ಮನ್ಪುಣ ಚಿತ್ತನ ಜ್ಞಾನದ ಒರಿಪುಗು ನಿಕುಲು ಮಾತ ಬೆಂದರಂದಾಂಡ ತುಳು ಸಂಸ್ಕೃತಿ ಖಂಡಿತವಾದ ಒರಿಯುಣು ಒಂದು ಯಾನ ವಿಷಯ ಪಡೆದು ಎನ್ನ ಪಾತ್ರ ಮುಗ್ತಾಯ ಮನ
1: ಇತ್ತ ಇಂಚಿಪ್ಪ ತುಳು ಪರಿಷತ್ ಕುಡ್ಲ ಬೊಕ್ಕ ಮ್ಯಾಪ್ಸ್ ಕಾಲೇಜ್ ಮಂಗಳೂರು ಮೊಕಲ್ನ ಒಟ್ಟು ಸೇರಿಗಿಡು ಕುಡ್ಲದ ಮ್ಯಾಪ್ಸ್ ಕಾಲೇಜಿಡು ನಡತಿನ ಬಿಸು ಪರ್ಬದ ನೆಂಪು. ಈ ಕಾರ್ಯಕ್ರಮಡು ತುಳು ಪರಿಷತ್ತದ ರಡ್ಡನೇ ವಿದ್ಯಾರ್ಥಿ ಸಮ್ಮೇಳನದ ಗುರುಕಾರೆ ಶ್ರೀ ವಿಜೇತ್ ಶೆಟ್ಟಿ ಮೆರಣ ಪಾತೆರ ಕೇಂಡರು. ಒಂದು ಇನಿತ್ತ ತುಳು ಪ್ರಸಾರ ಕೇನಂದುಪ್ಪುಲೆ ರೇಡಿಯೋ ಸಾರಂಗ್ 107.8 FM. ಒಂದು ರಂಗ್ ರಂಗ್ದ ಬದುಕು.

ನಮಸ್ಕಾರ. ನಿರ್ದಿಗಂತ ಆಯೋಜಿಸಿರುವ ನೇಹದ ನೈಗೆ ಆರು ದಿನಗಳ ಈ ರಂಗೋತ್ಸವಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನೇಹದ ನೈಗೆ, ಈ ನೇಹದ ನೇಗೆ ಅನ್ನೋದು ಇವತ್ತಷ್ಟೇ ಹುಟ್ಟಿದ್ದಂಥ ಅಲ್ಲ. ಮಾನವ ಜನಾಂಗ ಆರಂಭಗೊಂಡಾಗಲಿಂದ ಹಿಡಿದು ಇವತ್ತಿನ ತನಕ ಈ ನೇಹದ ನೇಗೆ ಅವ್ಯಾಹತವಾಗಿ ಸಾಗಿ ಬರ್ತಾನೇ ಇದೆ. ನಾವೆಲ್ಲರೂ ಮತ್ತೆ ಮತ್ತೆ ಈ ನೇಗೆಯನ್ನು ನೇಯುತ್ತಾ ಮುಂದುವರಿಸುತ್ತಾ ಮುಂದಿನ ತಲೆಮಾರಿಗೆ, ಮುಂದಿನ ಜನಾಂಗಕ್ಕೆ, ಮುಂದಿನ ಪೀಳಿಗೆಗೆ ಒಂದು ದೊಡ್ಡ ವಸ್ತ್ರವನ್ನು ನೀಡ್ತಾ ಇದ್ದೀವಿ. ಆದರೆ ಈ ನೇಹದ ನೇಗೆ ಅಷ್ಟು ಸಲೀಸಾಗಿ ಮುಂದಿನ ತಲೆಮಾರಿಗೆ ದಾಟಿ ಹೋಗುತ್ತಾ ಅಂದರೆ ಅದು ಸ್ವಲ್ಪ ಕಷ್ಟ. ಯಾಕಂದರೆ ನಾವು ಈ ನೇಹದ ನೇಗೆಯನ್ನು ನೇಯ್ತಾ ಇರುವಾಗ ತಾಂತ್ರಿಕವಾಗಿ ತೊಂದರೆ ಆಗಿ ಅಲ್ಲಲ್ಲಿ ಏನಾದರೂ ತುಂಡಾಗ್ಬೋದು. ಅದನ್ನು ಮತ್ತೆ ಮತ್ತೆ ನಾವು ನಮ್ಮ ಸೋದರತೆಯನ್ನು, ಪ್ರೀತಿಯನ್ನು, ಶಾಂತಿಯನ್ನು ಅದಕ್ಕೆ ಬೆಸೀತ ಅದನ್ನು ಮತ್ತೆ ಬಂಧಿಸಬೇಕಾಗತ್ತೆ, ಮತ್ತೆ ಅದನ್ನು ನೇಯ್ತಾ ಮುಂದುವರಿಸಬೇಕಾಗತ್ತೆ. ಅಷ್ಟಾದರೆ ಖುಷಿ ಪಡ್ಬೋದಿತ್ತು, ತಾಂತ್ರಿಕವಾಗಿ ಇದೇನೋ ತೊಂದರೆ ಆಯಿತು, ಅದೆಲ್ಲ ತುಂಡಾಯಿತು, ಅದನ್ನು ನಾವು ಸರಿಪಡಿಸಿ ಮುಂದಕ್ಕೆ ತೊಗೊಂಡು ಹೋಗ್ತಿದ್ದೀವಿ ಅಂತ. ಆದರೆ ಈ ನೇಯ್ಗೆಯ ಪಯಣ ಅಷ್ಟು ಸಲೀಸಾಗಿಲ್ಲ. ಇದನ್ನು ಕಾನ್ಷಿಯಸ್ಸಾಗಿ ತುಂಡರಿಸಲೇಬೇಕು ಅಂತ ಬಂದು ತುಂಡರಿಸುವಂತಹ ಒಂದಷ್ಟು ಕಿಡಿಗೇಡಿ ಮನಸ್ಥಿತಿ ಮನುಷ್ಯನಿಗೆ ಇರುತ್ತೆ, ಇದೆ. ಅದು ನಿರಂತರವಾಗಿ ಮಾನವ ಜನಾಂಗದ ಇತಿಹಾಸವನ್ನು ನೋಡ್ತಾ ಬಂದರೆ ಎಲ್ಲ ಕಾಲಘಟ್ಟದಲ್ಲೂ ಈ ನೇಹದ ನೇಯ್ಗೆಯನ್ನು ತುಂಡರಿಸುವಂತಹ ಕಿಡಿಗೇಡಿ ಮನಸ್ಥಿತಿಗಳು ಇದ್ದಾವೆ. ಹಾಗಿದ್ದಾಗಲೂ ಕೂಡ ಅದನ್ನು ನಾವು ಪ್ರೀತಿಯಿಂದ ಒಳಗೊಳ್ಳುತ್ತಾ ಮತ್ತೆ ಮತ್ತೆ ಈ ಪ್ರೀತಿಯ ನೇಯ್ಗೆಯನ್ನು ನೇಯ್ತಾ ಮುಂದಕ್ಕೆ ದಾಟಿಸಬೇಕಾಗಿದೆ. ಅಂಥ ತುರ್ತು ಇವತ್ತು ನಮ್ಮೆಲ್ಲರಿಗೂ ಇದೆ. ಹಾಗಾಗೇ ನಾಟಕದ ಮುಖಾಂತರ, ಹಾಡಿನ ಮುಖಾಂತರ, ಸಂಗೀತದ ಮುಖಾಂತರ, ಚಿತ್ರಕಲೆಯ ಮುಖಾಂತರ, ಸಿನಿಮಾದ ಮುಖಾಂತರ ನಾವು ಒಂದು ಪ್ರೀತಿಯ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಕಲಾವಿದರು, ಕಲಾ ಪ್ರೇಮಿಗಳು, ರಸಿಕರು ಎಲ್ಲರೂ ಸೇರಿ ಈ ಥರದ ಒಂದು ಉತ್ಸವಗಳನ್ನು, ಕಾರ್ಯಗಳನ್ನು ನಾವು ಮಾಡ್ತಾನೆ ಇದ್ದೀವಿ, ಮಾಡ್ತಾನೂ ಇರ್ತೀವಿ, ಮುಂದೂ ಮಾಡ್ತೀವಿ. ಈ ಸಂದರ್ಭದಲ್ಲಿ ನಾನು ಒಂದು ಪದ್ಯವನ್ನು ನೆನಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ, ಅದನ್ನು ಓದೇ ಹೇಳಿಬಿಡ್ತೀನಿ. ಅದು ಇದು ಕುವೆಂಪು ಅವರು ಅನುವಾದ ಮಾಡಿರುವ ವಾಲ್ಟ್ ವಿಟ್ಮನ್ ಕವಿಯ ವಚನ ಕವನದ ಅನುವಾದ. ನಮ್ಮ ನೇಹದ ನೈಗೆಯನ್ನು ಭಂಗಗೊಳಿಸುವ, ತುಂಡರಿಸುವ, ನಮ್ಮ ಕಿಡಿಗೇಡಿತನದ ಮನಸ್ಥಿತಿಯನ್ನು ನೆನಪಿಸುವಂಥ ಒಂದು ಕವನ ಇದು. ಪಶುಗಳೊಡನೆ ಪಶುವಾಗಿಯಾದರೂ ಬದುಕಲೇ, ಪಶುಗಳೊಡನೆ ಪಶುವಾಗಿಯಾದರೂ ಬದುಕಲೇ, ಅವಕ್ಕೆನಿತು ಶಾಂತಿ, ಎನಿತು ತೃಪ್ತಿ, ನೋಡುತ್ತಾ ನಿಂತನೆಂದರೆ ಗಂಟೆ ಗಂಟೆ ಹರಿದರೂ ಹೊತ್ತು ಗೊತ್ತಾಗುವುದಿಲ್ಲ, ತಮ್ಮ ಇರುವಿಗೆ ಮರುಗಿ ಅವು ಕುದಿಯುವುದಿಲ್ಲ, ಬಾಯಿ ಪಡೆದುಕೊಳ್ಳುವುದಿಲ್ಲ, ಪರದಾಡುವುದಿಲ್ಲ, ಇರುಳೆಲ್ಲ ನಿದ್ದೆಗೆಟ್ಟು ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವುದಿಲ್ಲ, ಇರುಳೆಲ್ಲ ನಿದ್ದೆಗೆಟ್ಟು ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವುದಿಲ್ಲ. ದೇವರು ಧರ್ಮಗಳನ್ನು ಕುರಿತು ಜಿಜ್ಞಾಸೆ ಮಾಡುತ್ತಾ ನನಗೆ ರೇಜಿಗೆ ಹಿಡಿಸುವುದಿಲ್ಲ, ಅವುಗಳಲ್ಲಿ ಯಾವೊಂದಕ್ಕೂ ಅತ್ಯಾಸೆ ಇಲ್ಲ, ಯಾವೊಂದು ವಸ್ತುಗಳಿಗೆ ಒಡೆಯನಾಗಬೇಕೆಂದು ತಲೆ ಕೆಡಿಸಿಕೊಂಡಿಲ್ಲ, ಒಂದಾದರೂ ಮತ್ತೊಂದಕ್ಕೆ ಮೊಣಕಾಲು ಮಣಿಯುವುದಿಲ್ಲ, ಒಂದಾದರೂ ಮತ್ತೊಂದಕ್ಕೆ ಮೊಣಕಾಲು ಮಣಿಯುವುದಿಲ್ಲ, ಕಾಲಿಗೆ ಬೀಳುವುದಿಲ್ಲ, ಜೊತೆಗೆ ಇರುವುದಕ್ಕಾಗಲಿ ಶತಮಾನಗಳಿಗೆ ಹಿಂದೆ ಬದುಕಿದ್ದವುಗಳಿಗಾಗಲಿ ಕಾಲಿಗೆ ಬೀಳುವುದಿಲ್ಲ, ಯಾವೊಂದು ಶ್ರೀ ಶ್ರೀ ಶ್ರೀ ಆಗಿಲ್ಲ, ಹುಡುಕಿದರೂ ಮತ್ಸರದ ಅಸುಖ ದೊರೆಯುವುದಿಲ್ಲ, ಯಾವೊಂದು ಬಿರುದು ಒತ್ತು ಗೌರವ

0: ಪದವಿಗೇರಿಲ್ಲ. ಪ್ರತಿಯೊಂದು ಮಗುವು ಹುಟ್ಟುತ್ತಲೇ ವಿಶ್ವಮಾನವ, ಬೆಳೆಯುತ್ತಾ ನಾವು ಅದನ್ನು ಅಲ್ಪಮಾನವನ್ನಾಗಿ ಮಾಡುತ್ತೇವೆ, ಮತ್ತೆ ಅದನ್ನು ವಿಶ್ವಮಾನವನನ್ನಾಗಿ ಮಾಡುವುದೇ ವಿದ್ಯೆಯ ಕರ್ತವ್ಯವಾಗಬೇಕು. ಹುಟ್ಟುವಾಗ ವಿಶ್ವಮಾನವನಾಗಿಯೇ ಹುಟ್ಟಿದ ಮಗುವನ್ನು ನಾವು ದೇಶ, ಭಾಷೆ, ಮತ, ಜಾತಿ, ಜನಾಂಗ, ವರ್ಣ ಇತ್ಯಾದಿ ಉಪಾಧಿಗಳಿಂದ ಬದ್ಧನಾಗಿ ಮಾಡುತ್ತೇವೆ. ಅವುಗಳೆಲ್ಲವುಗಳಿಂದ ಪಾರಾಗಿ ಅವನನ್ನು ಬುದ್ಧನನ್ನಾಗಿ, ಅಂದರೆ ವಿಶ್ವಮಾನವನನ್ನಾಗಿ ಪರಿವರ್ತಿಸುವುದೇ ನಮ್ಮ ವಿದ್ಯೆ, ಸಂಸ್ಕೃತಿ, ನಾಗರಿಕತೆ ಎಲ್ಲದರ ಆದ್ಯ ಕರ್ತವ್ಯವಾಗಬೇಕು. ಪ್ರಪಂಚದ ಮಕ್ಕಳೆಲ್ಲ ಅನಿಕೇತರಾಗಬೇಕು ಲೋಕ ಉಳಿದು ಬಾಳಿ ಬದುಕಬೇಕಾದರೆ. ಮಾನವ ವಿಕಾಸದ ಹಾದಿಯಲ್ಲಿ ಆಯಾ ಕಾಲದ ಅಗತ್ಯವನ್ನು ಪೂರೈಸಲು ಮಹಾಪುರುಷರು ಸಂಭವಿಸಿ ಹೋಗಿದ್ದಾರೆ. ಅವರಲ್ಲಿ ಕೆಲವರ ವಾಣಿ ವಿಶಿಷ್ಟ ಧರ್ಮವಾಗಿ ರೂಪುಗೊಂಡು ಕಡೆಗೆ ಮತವಾಗಿ ಪರಿಮಿತವಾಯಿತು. ಮಾನವರನ್ನು ಕೂಡಿಸಿ ಬಾಳಿಸಬೇಕೆಂಬ ಸದುದ್ದೇಶದಿಂದ ಹುಟ್ಟಿಕೊಂಡ ಮಹಾತ್ಮರ ವಾಣಿ ಮತವಾಗಿ ಮಾದಕವಾಯಿತು. ಇದು ಕುವೆಂಪುರವರು ಹೇಳಿರುವಂತಹ ಮಾತು. ಇದು ಇವತ್ತಿಗೂ ನಮ್ಮ ಎಲ್ಲರಿಗೂ ಬೇಕಾದಂತಹ ಮಾತು ಅಂಥೇಳಿ ಈ ಮಾತನ್ನು ಎಲ್ಲರೊಡನೆ ಹಂಚಿಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಈ ನೇಹದ ನೇಗೆಯ ಆಶಯವನ್ನು ಹೇಳಿರುವಂತಹ ಒಂದು ಕವನ ಇದೆ, ಅದನ್ನು ಕೂಡ ಓದಿ ಹೇಳ್ತೀನಿ. ಅದು ಒಂದು ಪುಟ್ಟ ಕವನ, ಅದನ್ನು ಪ್ರಕಾಶ್ ರಾಜ್ ಅವರೇ ಅನುವಾದ ಮಾಡಿದ್ದಾರೆ. ತುಂಬ ಸರಳ, ತುಂಬ ಸರಳ ರೀ, ತುಂಬ ಸರಳ, ತುಂಬ ಸರಳ. ರಾತ್ರಿಗಳು ಹಗಲಾಗುವುದು ತುಂಬ ಸರಳ, ರಾತ್ರಿಗಳು ಹಗಲಾಗುವುದು ಸೂರ್ಯ ಪ್ರತಿನಿತ್ಯ ಮಾಡುತ್ತಾನೆ. ತುಂಬ ಸರಳ, ರಾತ್ರಿಗಳು ಹಗಲಾಗುವುದು ಸೂರ್ಯ ಪ್ರತಿನಿತ್ಯ ಮಾಡುತ್ತಾನೆ. ತುಂಬ ಸರಳ, ಮಂಜನ್ನು ನೀರಾಗಿ ಕರಗಿಸಿ ಬಿಡುವುದು, ಬಿಸಿಲಿನ ಕೆಲ ಕಿರಣಗಳು ಸಾಕು. ತುಂಬ ಸರಳ, ರೆಂಬೆ ಕೊಂಬೆಗಳಲ್ಲಿ ಹೂವರಳಿಸುವುದು. ತುಂಬ ಸರಳ, ರೆಂಬೆ ಕೊಂಬೆಗಳಲ್ಲಿ ಹೂವರಳಿಸುವುದು, ವಸಂತನ ಪುಟ್ಟ ಹೆಜ್ಜೆ ಸಾಕು. ತುಂಬ ತುಂಬ ಸರಳ, ಅಸಮಾನತೆ ಅನ್ಯಾಯಗಳ ಜಗತ್ತನ್ನು ಬದಲಾಯಿಸುವುದು, ಹೆಚ್ಚೇನೂ ಬೇಕಿಲ್ಲ, ನಾವೆಲ್ಲರೂ ಒಂದಾದರೆ ಸಾಕು. ಥ್ಯಾಂಕ್ ಯು, ಶುಭವಾಗಲಿ. ಈ ನೇಹದ ನೈಗೆ ಓಟ ನಿರಂತರವಾಗಿ ನಡೀತಾ ಇರಲಿ, ಯಶಸ್ವಿಯಾಗಲಿ, ಎಲ್ಲರೂ ಪ್ರೀತಿಯಿಂದ ಬಾಳೋಣ. ಥ್ಯಾಂಕ್ ಯು.
1: ಇಷ್ಟರವರೆಗೆ ಖ್ಯಾತ ನಟ ಶ್ರೀ ಅಚ್ಯುತ್ ಕುಮಾರ್ ಇವರ ಮಾತುಗಳನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಂಗ 107.8 FM.

107.8 FM. Radio Saran. Ega app nalu kuda labhya.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗನಾಡ್ 7.8 FM. ಈಗ ಯಕ್ಷಗಾನದ ಪ್ರಸಾರ.
1: ಇತ್ತೀಚೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯಲ್ಲಿ ನಡೆದ ಕಾನದ ಕಟದೆರು ತುಳು ಯಕ್ಷಗಾನ ನಡೆಸಿಕೊಡುವವರು ಸತ್ಯಸಾರಮಾನಿ ಯಕ್ಷಗಾನ ಕಲಾಮಂಡಳಿ ಮಿಜಾರು. ಇದೀಗ ಕಾನದ ಕಟದೆರು ತುಳು ಯಕ್ಷಗಾನದ 4ನೇ ಕಂತು.
2: ಅರಸುಲ ಇರಣಿ ತೂದಾನ ಇರ್ನ ತೂ ಇರ್ನ ಪಾತಿರನು ಕೇಂದಾನಗ ಆ ಕೊಂಡ ಪಾತಿರ ಎಂಗ್ಲನ ಉಡಲ್ ದಿಂಜಾಣ ಅಯ್ಯ ಅವಾಗ ಬತ್ತದು ಉಂತಿನಂಚಿನ ಕೊರ್ತುಡು ಏರು ನಿಕುಲು ದಾನ ಕತೆ ಒಲ್ತು ಬತ್ತರು ದಾದ ಬುದರು ಒಂಜೇ ಉಸಿರುಡು ಕೇನಂದ್ರ ಅಪಗನ್ನಗ ಈರ ಕೇನ್ನವು ತಪ್ಪತ್ತು ಎಂಕುಲು ಬನಂದ ಕುಲುಂದನ್ನಗ ಅಪರ ಅದಾನ್ ದಾವು ಅಪಗ ತುಳುನಾಡದ ಮೂಲ ತುಳುನಾಡದ ಮೂಲ ನಕ್ಲಿ ಎಂಕುಲು ಎಂದ ಬುದರು ಕಾನದೆಂದಲ ಎನ್ನ ಮೆಕ್ಕಿ ಇದ್ದೇ ಕಟದೆಂದಲ ಅಂಡ ತುಳುನಾಡದ ಮೂಲುಡು ದಾದಾಂಡಲ ಉಂಜಿ ಸಾಧನ ಮಲ್ಪಡು ಬಂದು ಅಪಗಂಡ ಕೆರೆ ಕಾಯರ ಕರ್ತದ ನಾಯರ ಮಲ್ತ ಕುಕ್ಕುದ ಬಲಾಯಿ ಮಲ್ತ ಉಂಗುರದ ನುಗ ಮಲ್ತ ಆತ ಆದ ಕಂಡ ದತ್ತು ದಾದನಗ ಜೋಡಿ ಬೋಡು ಆ ಜೋಡಿ ಕುಳ್ಕುಂದು ಪಾಯ ಸುಬ್ರಹ್ಮಣ್ಯದ ಕುಳ್ಕುಂದ ಅಲ್ಪದ ಪೋದು ಕಾರಿ ಕಬಿಲಿನ ಜತೆನ ಪತ್ತೊಂದು ಬತ್ತಯ್ಯ ಅಪಗ ಪತ್ತೊಂದು ಬತ್ತ ಅನಗ ಎಂಗ್ಲಿಗೆ ಯೋಚನೆ ಬತ್ತಿ ನಿಂಜ ಅಪಗಂಡ ಜತೆನ ದಾದನ ಪತ್ತೊಂದು ಬತ್ತ ಅಪಗಂಡ ತುಳುನಾಡದ ಮಣ್ಣುಡು ದಾದನೊಂಜಿ ಬಿದೆನ್ನು ಗುಳೆ ಪಾವಡತ್ತೆ ಖಂಡ ಪಡೀಲು ಗುಡಿಯರೆ ಬಲ್ಲಿ ಬಿದೆನ್ನು ಗುಳೆ ಪಾವಡ ನನಗ ಒಂಜಾತು ಬಿದೆ ತುಳುನಾಡದ ಮಣ್ಣುಡು ಉಂಡಯ್ಯ ಆಯ್ತು ಪುರ್ಲು ಕುಲಿಕೆ ಎಂಕ್ಲು ಒಂಜಾತು ತೂಯಿ ನಕಲು ಆಂಡ ಈ ಮಣ್ಣುಡು ವಿಶೇಷವಾಗಿ ನಂಜಿನ ತಳಿ ಗುಳೆಪ ಒಂದಿಲ್ಲ ಉಲ್ಲ ಉಲ್ಲರಿಗೆ ಅಂಚೆಂಕುಲು ಈ ಮಣ್ಣಗ ಇಕ್ಕೇರಿದ ಸೀಮೆಗೆ ಬಂದಾಗ ಎಂಗ್ಲು ಬಿಸಿಲೆ ಗಾಟಿನ ಏರೊಂದು ಬತ್ತಿ ನಕಲು ಎಂಗ್ಲು ಪತ್ತೊಂದು ಬತ್ತಿ ನಂಚಿನ ಕಾರಿ ಕಬಿಲ ಜ್ಯೋತಿನ ಜೋಡಿನ ತಡ್ಡಾಲ ಬಲ್ಕೆಡು ಕಟ್ಟದು ಬೈದ ಅಲ್ಪದ ಅಕ್ಲಿಗೆ ಬಂದ ಕುರ್ತು ಕುರ್ತು ಅಕ್ಲಿಗೆ ತಿಳಿಯ ಅರ್ಕಂಜ ಅಲ್ಪ ಕೊರ್ಲೆ ಬಂದು ಬೇರೆಗೆ ಕಟ್ಟಬಾರದು ಬಿಸಿಲೆ ಗಾಟಿನ ಏರೊಂದು ಶಿವಮೊಗ್ಗದ ಈರ್ನ ಇಕ್ಕೇರಿದ ಸೀಮೆಗೆ ಬತ್ತಿ ನಕಲಯ್ಯ ಬತ್ತಿನ ಉದ್ದೇಶ ಈ ಮಣ್ಣಡು ಗುಳೆಪಾವ ನಂಚಿನ ಅಧಿಕಾರ ಬಿದೆ ಮತ್ತು ನಂದ ಅತ್ಯಾರ ಬಿದೆನು ಇನಿ ತುಳುನಾಡು ಎಂಗ್ಲ ಕೈಕು ಕೊರಡು ತುಳುನಾಡ ಮಣ್ಣಡು ಈ ಬಿದೆನ್ನು ಗುಳಪಾರ ಅವಕಾಶ ಮತ್ತು ಕೊರಡು ಒಂದು
3: ಕೇಳಿದ್ರೆ ಓ ಕಾಣದ ಕಟ್ಟಿದರೆ ಅಧಿಕಾರ ಬೀದಿ ಬಂದು ನಾವು ಸಾಮಾನ್ಯವಾಗಿ ಅವನ ಪದ ಕೂಡಂಡ ಸತ್ಯವಂತರೆ ಧರ್ಮವಂತರೆ ನೀತಿವಂತರೆ ಅವಳು ಅಂಚ ಅದಿಪ್ಪನಾಗ ನಿಖಿಲ ನೀತಿವಂತರೆ ಬಂದ ವಿಚಾರಣೆಯನ್ನು ತೆರೆಯೋಣ ಅಂಡ ಆ ಅಧಿಕಾರ ಬೀದಿ ಎಂಚಗೊಳಪ್ಪ

ಅದನ್ನ ವೀರಭದ್ರ ಬಂದಿನ ನೆಗಳ್ತಿಡು ಪಡೆಯುಂಡಿ ಅನ್ ಚಂದು ಈ ಘಟ್ಟದ ಸೀಮೆಡು ಚಾಮುಂಡಿ ಬಂಪಿನ ನೆಗಳ್ತಿನ ಪಡೆಯುಂದು ಈ ಕೃಷಿಕು ಬೋಡ ಆಯ್ನಂಚಿನ ಬುಳಿನದಾದುಂಡ ಆಯ್ನ ರಕ್ಷಣೆ ಮಲ್ಪಿನ ಕರ್ತವ್ಯ ಎನ್ನ ಅನ್ ಚಾದು ಈ ಘಟ್ಟದ ರಾಜ್ಯೋಡು ಏನೋ ಪೂಜೆ ಮಲ್ತಿ ಮಲ್ತೊಂದು ಬೈದಿರು ಅನ್ ಚಾದು ಪುರಗ ಎನ್ನಾಯ್ನಂಚಿನ ಅಧಿಕಾರದಾದ ಉಂಡ ಆ ಅಧಿಕಾರ ಮಲ್ತೊದಿಪ್ಪನಂಚಿನ ಪೊಡ್ತುಡು ಕಲ್ವೇರಾವಡು ಅತನ ಏರೇ ಆವಡು ಅತಿ ಕ್ರಮಣ ಮಲ್ತಿರ್ದು ಮಲ್ತಿರ್ದು ದಾದಗೊನವಡು ಅಂಡಲ ಚಾಮುಂಡಿ ಆಯ್ನ ಏನದ ಅಪ್ಪಣೆ ಪಡೆಯೋಡು ಅಂಚ ಪಡೆಯದಿರಿಂದ ಅಂಡ ಆಯ್ನ ತಡೆದದ್ದು ಪ್ರಶ್ನೆ ಮಲ್ಪನ ಅಧಿಕಾರ ಎಂಟು ಯಾನು ಒತ್ತಿಯೇ ಉಪ್ಪುನ ಖಂಡಿತ ಅತ್ತು ಎನ್ನ ಒಟ್ಟುಗೆ ಎನ್ನ ತೂತೆ ಗುಳಿಗೆಲ ಉಲ್ಲಿ ಅಂಚಾದ ಈ ಘಟ್ಟದ ಸೀಮೆದ ರಾಜ್ಯನು ಕಾತೊಂದು ಬದುಕು ಅಂಚಿನ ಪೊಡ್ತುಡು ದಾದವು ತೋಜೊಂದುಪ್ಪುನು.

ಮುಂದೆ ಬಂದ ಆಗ್ಲೇನೆ ತಡೆತ ಪ್ರಶ್ನೆ ಮಾಡ್ಬಿಡೇನ ಧರ್ಮನೇ ಸರಿ ಅಂತ ಚಂದ ಆಗ್ಲೇನೆ ಪ್ರಶ್ನೆ ಮೇಲ್ಬಿಡುಂದಾಳ ಚಾಮುಂಡಿ ಏನ ಯಾನೇ ನೇರವಾದ ಓಪನ ಸರಿಯಾ ಖಂಡಿತ ಸರಿ ಅತ್ತು ಯಾನ ಪ್ರಶ್ನೆ ಮೇಲೆ ಬರದು ಎನ್ನುಟ್ಟು ಗುರಿ ದೂತೆ ಬಂದು ಊರಿ ಉಲ್ಲೆತ್ತ ಆಯ ಪ್ರಶ್ನೆ ಮಲ್ಪಿನ ಅಧಿಕಾರ ಆಯ್ತು ಬೋಡಾದು ಯಾನ್ ಬೋವರ ದುಮ್ಮು ದೂತ ಗುಳಿಗೆ ಕಟ್ಬಿಡುವ ದುಮ್ಮ ಬಾಬೆ ದುಡ್ಡು.

ಅದು ಮತ್ತೆ ಅಲ್ಪ ಅಲ್ಪ ನೆಲೆಯಾಗೆ ಏನು ಆ ಧರ್ಮದ ಸಾಧಿಲ್ ಬರ್ತೀರೋ ಅಕ್ಲೇ ಸಾಗಿ ಆಂಟ ಅಪ್ಪನ ಆಜ್ಞೆಯ ದಿನತ್ತ ಏರ ಅಡ್ಡ ಜನ ತುಳುನಾಡಿಗೆ ಕಾರ್ಜಿ ಹೊರ ಬರಂದಿಲ್ಲೀರಿ ಅಕ್ಲೇನು ತಡೆ ಪಡಾತೀರಿ.

ஆளை கரைக்கிறாலே நிக்க போதும்.

ಕಾರ್ಯಕ್ರಮ ಪಡ್ತು ಬರ್ತು ತಲೆ ತೊಂದ್ರೆ ಅವಕಾಶ ಬಂತು.

0: ಮಣ್ಣು ದಕ್ಕಲೆ ಅಂಕಲು, ತುಳುನಾಡದ ಮಣ್ಣದ ನೀರಿನ ಪರ್ತಿನ ಜೋಕುಲೆ ಅಂಕಲು,
1: ಇಪ್ಪಾರಿಯೋ
0: ಸೀಮೆಗೆ ಬನ್ನಗ ಎಕ್ಲಿಂದ ತಡೆತು ಮುಂದಾಯ ನಿಕ್ಕಲಿಗೆ ನಿಕ್ಕ ಅಂಕಲು, ಬಾರಿ ಪುರುಳುಡು ಬಾಮಿದು ಪಾತೆರ್ದ ತುಳುನಾಡದ ಮಣ್ಣಗೆ ಜತ್ತದ ಬೋಪು ನಂಚಿನ ಹೊರತು ಅಡ್ಡ ಮಿನಿ ತಡೆತಂದು ಆಣ ನನಗ ನಿನ್ನ ಕಾರು ಪೊಲ್ತದ್ದು ಕೋಲ ತಗೊಪ್ಪ ಅಂಕಲು.

ಒಂಜೇನಜ್ಜತೋಜುವನ್ ಆತ ಮಾತ್ರ ಅತ್ತಂದೆ ಈ ಗಟ್ಟದ ರಾಜ್ಯಕ್ಕೆ ಬಚ್ಚದು ಮುಂತರದ ದಾತನ ಪತ್ತೊಂದು ಬಂದಿಲ್ಲ ಐಕ ಬೋಡಾದ ಬಂದಿಲ್ಲ ಒಂದು ಕೊನಪನ ಸರಿ ಎತ್ತು ಕೈ ಪತ್ತಿನ ಚಿನ್ನ ದಾತ ವಸ್ತು ಅಯ್ಯ ದೀದು ಮುಂತರದು ಪೋಯಡ ನಿಕ್ಕ ಬದುಕುನ ಸಾಧಿ ತೋಚಾವೆ.

ಒಂದು ವೇಳೆ ಕೊನೆ ಪೂರ್ತಿ.

ಇದುವರೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯಲ್ಲಿ ನಡೆದ ಕಾನದ ಕಟದಿರು ತುಳು ಯಕ್ಷಗಾನದ ನಾಲ್ಕನೇ ಭಾಗವನ್ನ ಕೇಳಿದಿರಿ. ನಡೆಸಿಕೊಟ್ಟವರು ಸತ್ಯಸಾರಮಾನಿ ಯಕ್ಷಗಾನ ಕಲಾಮಂಡಳಿ ಮಿಜಾರು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

107.8 FM. ಇದು ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ್ 107.8 FM. ಎಂದೂ ಮರೆಯದ ಹಾಡು.

ಧಿಂ ತಗಿಟ ತಕತ ಧಿಂ ತಗಿಟ ತತ್ತ ಧಿಂ ತಗಿಟ ತಕ ಧಿಮಿತ ತಕ ತರಿ ತಕ ಝಣ ತಕ ತರಿ ತಕ ಧಿಮಿ ತಕ ತರಿ ತಕ ಝಣ ತಾಂಗಿರ್ತ ತಕಿಟ ಧಿಕಿಟ ಧಿಮಿ ತಕ ಝಣುತ ತಕಿಟ ಧಿಕಿಟ ಝಣು ತಾಂಗಿರ ತಾಂಗಿರ್ತ ತಾಂಗಿರ್ತಾವ ತಕಡಿ ತಾಂಗಿರ್ತಾವ ತರಗಿಡ್ತಾವ ತರಗಿಡ್ತಾವ

0: ರೇಡಿಯೋ ಸಾರಂಗ್ 107.8 ಎಫ್ಎಂ ಎಂದು ಮರೆಯದ ಹಾಡು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಂಖಿ ಮೂದಲೆ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

ಎಡ್ಡೆ ಸೀರೆ ನನದಾದೆಯೇ, ಎಂಕಿತ್ತೆ ಹುಂದು ಯಾವುಯೇ. ಆನೆಗ ಗಂಟೆ ಬೋಡ, ಪೇರಗ ಬಲ್ದು ಬೋಡ, ಆನೆಗ ಗಂಟೆ ಬೋಡ.

ನಮಸ್ಕಾರ, ಯಾನೆ ರಂಗಭೂಮಿ ಕಲಾವಿದೆ ಸತೀಶ್ ಮುಂದಲ್ಲಿ ಬಾತೀರ್ನು ಈಗಲೂ ಕೇಳೋಂದಿಲ್ಲಾರೆ 107.8 FM ಬಣ್ಣ ಬಣ್ಣದ ಬದುಕು ಕೇಳೊಂದು ಪಡು ರಂಗ ರಂಗಿದ ಬದುಕು ಕೇಳೋಂದು ಪಿಲ್ಲವೇ.

ನಮಸ್ಕಾರ, ಯಾನೆ ರಂಗಭೂಮಿ ಕಲಾವಿದೆ ಸತೀಶ್ ಮುಂದಲೆ ಬಾತೇರ್ನ ನಿಗಲ್ ಕೇಳೋಂದುಲ್ಲಾರೆ 107.8 FM ಬಣ್ಣ ಬಣ್ಣದ ಬದುಕು ಕೇಳೋಂದು ಪಡು ರಂಗ ರಂಗಿದ ಬದುಕು ಕೇಳೋಂದು ಪಿಲವೇ.

ಈತನೇಟ ಕೆಲವು ತುಳು ಸಿನಿಮಾದ ಪದಕುಲೆನ ಕೇನಂದು ಬರ್ತಾರೆ. ಒಂದು ಇನಿತ ತುಳು ಪ್ರಸಾರ ನನ್ನ ದುಂಬುದ ತುಳು ಪ್ರಸಾರ ಉಡುತಿಗ ಮಾತರೆಗ್ಲ ಸೊಲ್ಮೇಲು ಕೇನಂದು ಪುಲೆ ರೇಡಿಯೋ ಸಾರಿ.

0: 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
2: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.